ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಯಲ್ಲಿ ವಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಏನು ಹೇಳಬೇಕು ಎನ್ನುವುದು ಜ್ಞಾನ, ಹೇಗೆ ಹೇಳಬೇಕು ಎನ್ನುವುದು ವ್ಯಕ್ತಿತ್ವ, ಎಷ್ಟು ಹೇಳಬೇಕು ಎನ್ನುವುದು ಕೌಶಲ್ಯ, ಹೇಳಬೇಕೋ ಬೇಡವೋ ಎನ್ನುವುದು ವಿವೇಕ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಮಂಗಳವಾರ

ದಿನಾಂಕ 15 ಸೆಪ್ಟೆಂಬರ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6 ಗಂಟೆಯಿಂದ 6:50 ಗೆ ಕನ್ನಡ ಭಕ್ತಿಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ದಿಂದ 7 ಗಂಟೆಯವರೆಗೆ ಪ್ರಸಾರವಾಗಲಿದೆ ಚಿಂತನ ಕಾರ್ಯಕ್ರಮ. 7 ಗಂಟೆಯಿಂದ 7:15 ಗೆ ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತರಹಸ್ಯ. 7:15 ದಿಂದ 7:30 ವರೆಗೆ ಸಂಸ್ಕೃತಂ ವದಾಮಹ. 7:30 ದಿಂದ 8 ಗಂಟೆಯವರೆಗೆ ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿಗೀತೆಗಳ ಕಾರ್ಯಕ್ರಮ. 8:00 ದಿಂದ 8:15 ಗೆ ವಾರ್ತೆಗಳು ಹಿಂದಿ ಭಾಷೆಯಲ್ಲಿ. 8:15 ದಿಂದ 8:30 ವರೆಗೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ. 8:30 ದಿಂದ 9 ಗಂಟೆಯವರೆಗೆ ಮಧುರ ಮುಂಜಾನೆ ಕಾರ್ಯಕ್ರಮ. 9:00 ದಿಂದ 9:30 ಗೆ ವಿಶೇಷ ಕಾರ್ಯಕ್ರಮಗಳು. 9:30 ದಿಂದ 10 ಗಂಟೆಯವರೆಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 10:00 ದಿಂದ 12 ಗಂಟೆಯವರೆಗೆ ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ. 12:00 ದಿಂದ 12:30 ಗೆ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ. 12:30 ದಿಂದ 1 ಗಂಟೆಯವರೆಗೆ ಪ್ರಸಾರವಾಗಲಿದೆ ಆರೋಗ್ಯ ದರ್ಶನ ಕಾರ್ಯಕ್ರಮ. 1:00 ದಿಂದ 1:30 ಗೆ ಮಹಿಳಾ ವೇದಿಕೆ ಕಾರ್ಯಕ್ರಮ. 1:30 ದಿಂದ 2 ಗಂಟೆಯವರೆಗೆ ಪ್ರಸಾರವಾಗಲಿದೆ ಮರಾಠಿ ಸಮಯ. 2:00 ದಿಂದ 2:15 ಗೆ ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ. 2:15 ದಿಂದ 4 ಗಂಟೆಯವರೆಗೆ ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ. 4:00 ದಿಂದ 4:30 ಗೆ ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ. 4:30 ದಿಂದ 5 ಗಂಟೆಯವರೆಗೆ ಪ್ರಸಾರವಾಗಲಿದೆ ನಿಮ್ಮ ಸೇವೆಯಲ್ಲಿ. 5:00 ದಿಂದ 7:35 ಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ. 7:35 ದಿಂದ 7:45 ಗೆ ವಾರ್ತೆಗಳು ಕನ್ನಡ ಭಾಷೆಯಲ್ಲಿ. 7:45 ದಿಂದ 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ದಿಂದ 8:15 ಗೆ ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ. 8:15 ದಿಂದ 9 ಗಂಟೆಯವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಎಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ, ಪರಶಿವನ ಪ್ರೀತಿಯ ಪುತ್ರ ಗಣಪತಿಯ ನೋಡಿ, ಗಣಪತಿಯ ನೋಡಿ ಮನಕ್ಕೆ ಶಾಂತಿ ಸುಖವ ನೀಡುವ ಸ್ವಾಮಿಯ ಭಜಿಸಿರೆ ಬನ್ನಿ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದ ಮುಂದಿನ ಗೀತೆ ವಂದೇ ಸುಂದರ ಗಣನಾಥಂ ಚಾಮರ ಕರ್ಣ ಗಜವದನಂ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ 90.4 FM ನಲ್ಲಿ. ಗಣನಾಯಕ ವರದಾಯಕ ಪಾಲಿಸು ಭಯಹಾರಕ ಶುಭಕಾರಕ.

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ದೇವಿ ಶ್ರೀ ಗೌರಿ ಆದರಣಿ ತೋರಿ ಬಾರೆ ಕೌಮಾರಿ ಶರಣು ಜಯ ಗೌರಿ ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ ವೇಣುಧ್ವನಿಯಲ್ಲಿ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಶ್ರೀ ಗೌರಿ ದೇವಿಯ ಪ್ರಿಯ ಕುವರನೇ, ಗಜಮುಖನೇ, ನಿನಗೆ ಶತವಂದನೆ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವನಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ದೇವಿ ಕೃಪಾಕರಿ ಶುಭದಾಯಿನಿ ಶ್ರೀ ಗೌರಿ ಪಾಲಿಸು ವರದಾಯಿ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಬಂದಾನು ಬಂದಾನು ಚೌತಿ ದಿನ ಗಣಪಣ್ಣ, ತಂದಾನು ತಂದ

ಭಕ್ತಿ ಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ, ಇದು ಕೇಳಿ ಮಣಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ಪಾಹಿಮಾಂ, ಜೈ ಗಣೇಶ ಜೈ ಗಣೇಶ ಜೈ ಗಣೇಶ ರಕ್ಷಮಾಂ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಇದೀಗ ಪ್ರಸಾರವಾಗಲಿದೆ ಚಿಂತನ ಪ್ರಸ್ತುತಪಡಿಸಲಿದ್ದಾರೆ ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
1: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರಗಳು. ನಾನು ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿ. ಇವತ್ತಿನ ಚಿಂತನದ ವಿಷಯ ನಿಷ್ಕ್ರಿಯ ಸ್ಥಿತಿ, ಅಂದರೆ ಮಾನಸಿಕ ಖಿನ್ನತೆ ಅಥವಾ ಮಾನಸಿಕವಾಗಿ ಕುಗ್ಗುವುದು. ಇತ್ತೀಚಿನ ದಿನಗಳಲ್ಲಿ ಅತೀವ ಹೆಚ್ಚಾಗಿ ಕಾಡುತ್ತಿರುವ, ಅದರಲ್ಲೂ ಹದಿಹರೆಯದವರಲ್ಲಿ, ಮಧ್ಯ ವಯಸ್ಕರಲ್ಲಿ ಮತ್ತು ಶಾಲಾ ಕಾಲೇಜು ಮಕ್ಕಳಲ್ಲಿ ಕೂಡ ಇದು ಅತ್ಯಂತ ವೇಗದಲ್ಲಿ ಹೆಚ್ಚುತ್ತಿರುವ ಒಂದು ಸ್ಥಿತಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ನೋಡೋಣ ಇದಕ್ಕಿರುವ ಕಾರಣಗಳು ಏನಿರಬಹುದು, ಎಷ್ಟರ ಮಟ್ಟಿಗೆ ಇದು ಎಲ್ಲರನ್ನು ಆವರಿಸುತ್ತಿದೆ, ನಿಷ್ಕ್ರಿಯ ಸ್ಥಿತಿ ಉಂಟಾಗಲು ಕಾರಣಗಳೇನು. ಮೊದಲನೆಯದಾಗಿ ನಮಗೆ ನಮ್ಮಲ್ಲಿರುವ ಕೀಳರಿಮೆ, ಇನ್ನು ಎರಡನೆಯದಾಗಿ ನಮ್ಮಲ್ಲಿರುವ ನಕಾರಾತ್ಮಕ ವಿಚಾರಗಳು, ಕೆಲಸ ಕಾರ್ಯ ಜೀವನದಲ್ಲಿ ಸದಾ ಅತೃಪ್ತಿ ಹೊಂದುವುದು, ಎಲ್ಲದರಲ್ಲೂ ಕೇವಲ ಜಯ ಹಾಗೂ ಗೆಲುವುಗಳನ್ನು, ಸುಖ ಸಂತೋಷವನ್ನು ಬಯಸುವುದು, ಸತ್ಯ ಹಾಗೂ ವಾಸ್ತವ ಸ್ಥಿತಿಯನ್ನು ಒಪ್ಪಿಕೊಳ್ಳದಿರುವುದು, ವರ್ತಮಾನದಲ್ಲಿ ಬದುಕದಿರುವುದು, ಕೇವಲ ಕಳೆದು ಹೋದ ಹಾಗೂ ಸಮಯದ ಘಟನೆಗಳು ಆಗು ಹೋಗುಗಳ ಬಗ್ಗೆ ವಿಚಾರ. ಅಷ್ಟೇ ಅಲ್ಲ, ಭವಿಷ್ಯತ್ ಕಾಲದಲ್ಲಿ ಮುಂದೆ ಏನಾಗುವುದು, ಹೇಗಿರಬಹುದು, ಏನು ಸಂಭವಿಸುವುದು ಎಂಬ ತವಕ, ಅವಸರ, ಆತುರ ಮನೋಭಾವನೆ. ಇದರಿಂದ ವರ್ತಮಾನ ಕಾಲದಲ್ಲಿ ಬದುಕಲು ಮನಸ್ಸು ವಿಚಲಿತಗೊಂಡು ಮನುಷ್ಯ ನಾನಾ ಆಲೋಚನೆಯ ಆಸೆ ಆಕಾಂಕ್ಷೆಗಳ ಗೋಪುರ ಶಿಖರಗಳನ್ನು ಏರಿ ಕೊನೆಗೆ ನಿಷ್ಕ್ರಿಯ ಸ್ಥಿತಿ ತಲುಪುತ್ತಾನೆ. ಅಂದರೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡದೆ ಹಿಂದೆ ಮಾಡಿದ ಒಳ್ಳೆಯ ಸಾಧನೆ ಕಾರ್ಯಗಳನ್ನು ಮರೆತು ಮುಂದೆ ಮಾಡಬೇಕಾದ ಗುರಿಗಳನ್ನು ಸಹ ಮರೆತು ವರ್ತಮಾನವನ್ನು ಕೂಡ ಮರೆತು ಮಂದಗತಿ ತಲುಪುತ್ತಾನೆ. ಇದರಿಂದ ಸ್ನೇಹಿತರೆ, ಮನಸ್ಸು ಖಿನ್ನತೆಗೆ ಒಳಗಾಗಿ ಯಾವುದರಲ್ಲೂ ಆಸಕ್ತಿ ಇಲ್ಲದೆ ತನ್ನನ್ನು ತಾನೇ ಮರೆತು ತಾನು ಏನು, ತನ್ನ ಸ್ಥಿತಿ ಎಂಥದ್ದು ಎನ್ನುವ ಅರಿವು ಕೂಡ ಕಳೆದುಕೊಂಡು ಮನಸ್ಥಿತಿ ಬಲಹೀನವಾಗುತ್ತದೆ. ಯಾವುದಕ್ಕೂ ನಿರ್ಧಾರ ಕೈಗೊಳ್ಳಲು, ಯಾವುದೇ ಕಾರ್ಯಗಳನ್ನು ಮುನ್ನುಗ್ಗಿ ಮಾಡುವ ಮನಸ್ಥಿತಿ ಒಪ್ಪುವುದಿಲ್ಲ. ಅಷ್ಟೇ ಅಲ್ಲ, ಭಯ, ಆತಂಕ, ನಿರಾಸಕ್ತಿ, ನಿಷ್ಕ್ರಿಯ ಸ್ಥಿತಿ ಮನಸ್ಸು ದುರ್ಬಲಗೊಳ್ಳುವಂತೆ ಮಾಡುತ್ತದೆ. ಮನಸ್ಸು ಒಮ್ಮೊಮ್ಮೆ ವಿಷಾದ ಹಾಗೂ ವಿಕಾರಗಳನ್ನು ಕೂಡ ಸೃಷ್ಟಿಸುತ್ತದೆ. ಅದಕ್ಕೆ ಕಾರಣ ಹುಡುಕದೇ ಇದ್ದರೆ ಮನಸ್ಸು ಇನ್ನಷ್ಟು ಕ್ಷೀಣಿಸುತ್ತದೆ. ಸ್ನೇಹಿತರೆ, ಈ ವಿಶ್ವದ ಸೃಷ್ಟಿಯಲ್ಲೇ ಮನಸ್ಸು ಅತ್ಯಂತ ಸೂಕ್ಷ್ಮ ಸಾಧನ. ಅದನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಳಸಬೇಕು. ಇಲ್ಲದಿದ್ದರೆ ದುರ್ಬಲ ಮನಸ್ಸು ಮನುಷ್ಯನನ್ನು ಹೀನಾಯ ಸ್ಥಿತಿಗೆ ತಲುಪುವಂತೆ ಮಾಡುತ್ತದೆ. ಇದು ನಮ್ಮ ನಡೆ, ನುಡಿ, ವರ್ತನೆ ಎಲ್ಲದರ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅಲ್ಲದೆ ನಮ್ಮ ನಿತ್ಯದ ದಿನಚರಿಗೂ ಕೂಡ ಅಡಚಣೆಯು ಉಂಟು ಮಾಡುತ್ತದೆ. ಮನಸ್ಸು ಸಬಲ, ಸದೃಢ ಹಾಗೂ ಆರೋಗ್ಯಕರವಾಗಿರಬೇಕೆಂದರೆ ಬೇರೆಯವರೊಂದಿಗಿನ ಹೋಲಿಕೆ, ಇನ್ನೊಬ್ಬರ ಬಗ್ಗೆ ವಿಮರ್ಶೆ ಅವುಗಳಿಂದ ದೂರ ಇರಬೇಕು. ನಮ್ಮ ನಕಾರಾತ್ಮಕ ಯೋಚನೆಗಳನ್ನು ಸಕಾರಾತ್ಮಕವಾಗಿ ಬದಲಾಯಿಸಿದಾಗ ಮಾತ್ರ ನಾವು ಉತ್ಪಾದಕ ಫಲಿತಾಂಶಗಳನ್ನು ಹೊಂದಲು ಪ್ರಾರಂಭಿಸುತ್ತೇವೆ ಎನ್ನುವುದನ್ನು ಕೂಡ ಅರಿಯಬೇಕು. ಸ್ನೇಹಿತರೆ, ನಾವೆಲ್ಲರೂ ಕೂಡ ಜೀವನದ ದೋಣಿಯ ಪ್ರಯಾಣಿಕರು. ಅಲ್ಲಿ ಜೀವನವು ಹೇಳುತ್ತದೆ ಎಲ್ಲರೂ ಒಂದು ದಿನ ಇಳಿಯಲೇಬೇಕು. ಇನ್ನು ಸ್ನೇಹಿತರೆ, ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಅಳಿಸಲು ನೂರಾರು ಔಷಧಿ ಬಳಸುವ ನಾವು, ಮನಸ್ಸಿನ ತಪ್ಪು ಕಲ್ಪನೆಗಳನ್ನು ಅಳಿಸಲು ಹಿಡಿತದಲ್ಲಾದರೂ ಇಟ್ಟುಕೊಳ್ಳಲು ಒಮ್ಮೆಯಾದರೂ ಯೋಚಿಸಬೇಕಲ್ಲವೇ. ನಮಗೆ ನಮ್ಮ ನಿಜವಾದ ಜೀವನದ ಬಗ್ಗೆ ತಿಳಿದಿರುವುದು ಸ್ನೇಹಿತರೆ ಕೇವಲ ಸಾವಿರದ ಒಂದು ಭಾಗವೂ ಕೂಡ ಅಲ್ಲ. ಜೀವನದಲ್ಲಿ ನಮಗಾಗಿ ನಾವು ಬದುಕುತ್ತೇವೆ, ನಿಜ, ಕೆಲಸ ಮಾಡುತ್ತೇವೆ, ನಿಜ. ಆದರೆ ಪ್ರಪಂಚಕ್ಕಾಗಿ ಪ್ರಾರ್ಥಿಸಬೇಕು. ನಮ್ಮ ಸಮೃದ್ಧಿಗಾಗಿ ನಮ್ಮ ಹಿಂದಿನದನ್ನು ಮರೆಯುವುದು ಬಹಳ ಮುಖ್ಯವಾಗಿದೆ. ಇನ್ನು ಮನಸ್ಸು ನಿಷ್ಕ್ರಿಯ ಸ್ಥಿತಿಯಷ್ಟು ಕ್ಷೀಣಗೊಳ್ಳುವುದು ಅಷ್ಟೇ ನಮ್ಮ ದೇಹಾರೋಗ್ಯದ ಮೇಲೆ ಅತೀವ ಪರಿಣಾಮ ಬೀರುತ್ತದೆ. ನಿಷ್ಕ್ರಿಯ ಮನಸ್ಸು ಖಿನ್ನತೆಗೆ, ಇಂದಿನ ಕಲಿಯುಗದ ಅಭ್ಯಾಸಗಳು ಚಟುವಟಿಕೆಗಳು ಕೂಡ ಮೂಲವಾಗಿವೆ. ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಆಗಬೇಕು, ಶ್ರಮ ಕಡಿಮೆ, ಸಾಧನೆ ಹೆಚ್ಚು ಆಗಬೇಕು. ಹಾಗೆ ಬಾಲಕ ಬಾಲಕಿಯರಲ್ಲಿ ಕಡಿಮೆ ಓದಿದರೂ ಫಲಿತಾಂಶ ಜಾಸ್ತಿ ಬರಬೇಕು. ಇನ್ನು ಮಧ್ಯವಯಸ್ಕರನ್ನು ತೆಗೆದುಕೊಂಡರೆ ಕೆಲಸದಲ್ಲಿ ಕ್ಷೀಣತೆ. ಹೀಗೆ ಒಂದಲ್ಲ ಒಂದು ರೀತಿಯಿಂದ ಎಲ್ಲದರಲ್ಲೂ ಜವಾಬ್ದಾರಿಯಿಂದ ಜಾರಿಕೊಳ್ಳುವ ಗುಣ ಹೆಚ್ಚಾಗುತ್ತಿದೆ. ಶ್ರಮರಹಿತ ಜೀವನ, ಸುಖ ಬಯಸುವುದು, ಸದಾ ಸುಖ ನೆಮ್ಮದಿಯನ್ನೇ ಬಯಸುವ ಮನಸ್ಸು ಮನುಷ್ಯನನ್ನು ವಿಚಾರರಹಿತನನ್ನಾಗಿಯೂ ಅಲಸ್ಯ ಜೀವನದ ಅಭ್ಯಾಸಕ್ಕೆ ಗುರಿ ಮಾಡುತ್ತದೆ. ಮನಸ್ಸನ್ನು ನಿಭಾಯಿಸಲಾಗದೆ ಕ್ಷಣಿಕ ಸುಖಗಳಿಗೆ ಮನುಷ್ಯ ಮೊರೆ ಹೋಗಬೇಕಾಗುತ್ತದೆ. ಅದರಿಂದ ಶಾಶ್ವತ ಸುಖ ತೃಪ್ತಿಯಿಂದ ದೂರವಾಗಿ ಪುರಂದರ ದಾಸರ ವಾಣಿಯಂತೆ

ಹಾಗೆ ಅಲ್ಪ ಸಂತೋಷದಿಂದ ಇದ್ದರೆ ಮನಸ್ಸು ತೃಪ್ತಿಯಿಂದ ಇರಬೇಕು. ಇನ್ನು ನಮ್ಮ ಮನಸ್ಸು ಇಂದ್ರಿಯಗಳನ್ನು ಸದಾ ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದು ಅಷ್ಟೊಂದು ಸುಲಭದ ಕಾರ್ಯವಲ್ಲ. ನಿಷ್ಕ್ರಿಯ ಸ್ಥಿತಿ ಎಂಥದೆಂದರೆ ಸ್ನೇಹಿತರೆ, ಮತ್ತೊಂದು ದಾಸವಾಣಿ ನೆನಪಿಗೆ ಬರುತ್ತೆ.

0: ಅಂದರೆ ನಿಷ್ಕ್ರಿಯ ಸ್ಥಿತಿ ಎಂಥದಪ್ಪ ಎಂದರೆ ಕಣ್ಣಿಗೆ ಕಾಣಿಸದಿದ್ದರೂ ಮನಸ್ಸನ್ನು ಘಾಸಿಗೊಳಿಸುತ್ತದೆ. ಹಾಗೆ ಮನಸ್ಸನ್ನು ಗೆದ್ದವರು ಬೇರೆ ಏನನ್ನೂ ಗೆಲ್ಲಬಹುದು. ಸಾಧ್ಯವಿದ್ದಷ್ಟು ಮನಸ್ಸನ್ನು ನಿಷ್ಕ್ರಿಯ ಸ್ಥಿತಿ ಖಿನ್ನತೆಗೆ ಒಳಗಾಗದಂತೆ ನಿರುತ್ಸಾಹಿ ನಿರಾಶಾವಾದಿಗಳು ಆಗುವಂತಹ ಚಟುವಟಿಕೆಗಳನ್ನು ನಿಲ್ಲಿಸಿ ಅವುಗಳಿಂದ ದೂರವಿದ್ದು ಸದಾ ಇಂದ್ರಿಯಗಳನ್ನು ನಿಗ್ರಹಿಸಿ ಸದೃಢ ಸಮೃದ್ಧ ಮನಸ್ಸಿನ ವ್ಯಕ್ತಿತ್ವ ನಮ್ಮದಾಗಬೇಕು. ಅವಕಾಶ ಸಿಕ್ಕೊಡನೆ ಮನುಷ್ಯನಿಗೆ ನೇರವಾಗಿ 10ನೇ ಮೆಟ್ಟಿಲನ್ನು ಹತ್ತಬೇಕೆಂಬ ಆಸೆ, ಆದರೆ ನಿಧಾನವಾಗಿ 1ರಿಂದ 10 ಹೋದರೆ ಯಾವುದೇ ಅಡೆತಡೆ ಭಯ ಬೀಳುವ ಆತಂಕವಿಲ್ಲದೆ ಮತ್ತೆ ಅದೇ ಶಾಶ್ವತವಾಗಿ ಗುರಿ ಮುಟ್ಟುವುದು ಸಹಜವಾಗುತ್ತದೆ. ನೇರವಾಗಿ 1ರಿಂದ 10 ಹೋಗುವ ಪ್ರಯತ್ನ ಮಾಡಿದರೆ ಅಪಾಯ ತಪ್ಪಿದ್ದಲ್ಲ. ವೇಗ ಯಾವತ್ತೂ ಕಡಿಮೆ ಇರಬೇಕು, ನಿಧಾನವೇ ಪ್ರಧಾನ. ಇನ್ನು ಅನುಮಾನ, ಸಂಶಯ, ಅಪನಂಬಿಕೆ, ಅಹಂಕಾರ ಇವೆಲ್ಲವೂ ಕೂಡ ಮನಸ್ಸನ್ನು ಇನ್ನಷ್ಟು ನಿಷ್ಕ್ರಿಯ ಸ್ಥಿತಿಗೆ ತಳ್ಳುತ್ತವೆ. ಇಂದಿನ ವಾಸ್ತವಿಕ ನಿಜ ಏನೆಂದರೆ, ಸ್ನೇಹಿತರೆ, ಬುದ್ಧಿವಂತರ ಜೊತೆ ವಾದಿಸಿದರೆ ಸೋತರೂ ನಿಮಗೆ ಜ್ಞಾನ ಸಿಗುತ್ತದೆ. ಇನ್ನು ಮೂರ್ಖರೊಂದಿಗೆ ವಾದ ಮಾಡಿದರೆ ನಮ್ಮ ಸಹನೆ ಕಳೆದು ಹೋಗುತ್ತದೆ. ಹಾಗೆ ಒಳ್ಳೆಯ ಪುಸ್ತಕಗಳು ಹಾಗೂ ಒಳ್ಳೆಯ ವ್ಯಕ್ತಿಗಳು ಸುಲಭವಾಗಿ ಅರ್ಥವಾಗುವುದಿಲ್ಲ, ಅದನ್ನು ಸರಿಯಾಗಿ ಓದಬೇಕಾಗುತ್ತದೆ. ಹೊಟ್ಟೆ ತುಂಬಿದ ಶ್ರೀಮಂತ ಆಹಾರದಲ್ಲಿ ರುಚಿ ಹುಡುಕುತ್ತಾನೆ, ಅದೇ ಹಸಿದ ಬಡವ ಆಹಾರವೇ ದೇವರು ಎಂದುಕೊಳ್ಳುತ್ತಾನೆ. ದೀಪ ಎಂದಿಗೂ ಮಾತನಾಡುವುದಿಲ್ಲ, ಆದರೆ ಬೆಳಕು ದೀಪದ ಪರಿಚಯ ನೀಡುತ್ತದೆ. ಅದೇ ತರಹ ನಮ್ಮ ಮನಸ್ಸು ನಮ್ಮ ಮುಖದ ಮೇಲಿನ ಕನ್ನಡಿಯಂತೆ ನಾವು ಹೇಗಿದ್ದೇವೆ ಎಂದು ತಿಳಿಸುತ್ತದೆ. ಇನ್ನು ಸ್ನೇಹಿತರೆ, ಸಂತೋಷದಲ್ಲಿದ್ದಾಗ ಎಂದಿಗೂ ಯಾರಿಗೂ ಯಾವ ಆಶ್ವಾಸನೆ ಕೊಡಬೇಡಿ. ಇನ್ನು ಕೋಪದಲ್ಲಿದ್ದಾಗ ಯಾರಿಗೂ ಪ್ರತಿಕ್ರಿಯೆ ನೀಡಬೇಡಿ. ಇನ್ನು ದುಃಖದಲ್ಲಿದ್ದಾಗ ಯಾವ ನಿರ್ಧಾರವನ್ನು ಕೂಡ ಮಾಡಬೇಡಿ. ಇವೆಲ್ಲ ಕೂಡ ಸದೃಢ ಮನಸ್ಸಿನ ಸೂಚನೆಗಳು. ನೀವು ಎಷ್ಟು ತಾಳ್ಮೆಯಿಂದ ಇರುತ್ತೀರೋ ಅಷ್ಟು ಅಗ್ರಸ್ಥಾನ ತಲುಪುತ್ತೀರಿ. ಇನ್ನು ಎಷ್ಟು ದೂರದಿಂದ ಇರುತ್ತೀರೋ ದೂರವಿರುತ್ತೀರೋ ಅಷ್ಟೇ ಗೌರವ ಹೆಚ್ಚುತ್ತದೆ. ಇನ್ನು ಎಷ್ಟು ಕಡಿಮೆ ಪ್ರೀತಿ ಮಾಡುತ್ತೀರೋ ಅಷ್ಟು ಮನಃಶಾಂತಿ ಸಿಗುತ್ತದೆ. ಎಷ್ಟು ಕಡಿಮೆ ಆಸೆ ಪಡುತ್ತೀರೋ ಅಷ್ಟು ಪ್ರಶಾಂತತೆ ಸಿಗುತ್ತದೆ. ಮತ್ತೆ ಎಷ್ಟು ಕಡಿಮೆ ಮಾತನಾಡುತ್ತೀರೋ ಅಷ್ಟೇ ಬೆಲೆ ಜಾಸ್ತಿಯಾಗುತ್ತದೆ. ಇದನ್ನು ಅರಿತು ಮನಸ್ಸನ್ನು ಸದೃಢ, ಸಶಕ್ತ, ಸಂತೋಷ ಹಾಗೂ ಸತ್ಯ ವಾಸ್ತವ ಸಫಲತೆಯಿಂದ ಇಡಲು ಪ್ರಯತ್ನಿಸೋಣ. ಹಾಗೆ ಸ್ನೇಹಿತರೆ, ಆದಷ್ಟು ಮನಸ್ಸು ನಿಷ್ಕ್ರಿಯ ಸ್ಥಿತಿ ತಲುಪದಂತೆ ಜಾಗ್ರತೆ ವಹಿಸೋಣ. ಸರ್ವೇ ಜನ ಸುಖಿನಾ ಭವಂತು.
1: ಇದುವರೆಗೂ ಕೇಳಿದಿರಿ ಚಿಂತನವನ್ನು. ಪ್ರಸ್ತುತಪಡಿಸಿದವರು ಲೇಖಕಿ ಹವ್ಯಾಸಿ ಬರಹಗಾರ್ತಿ ಶ್ರೀಮತಿ ವಿದ್ಯಾ ಉಪೇಂದ್ರ ಜೋಶಿಯವರು.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ್ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ. BMT ಅತಿ ಶೀಘ್ರದಲ್ಲಿ

0: ಆರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.
1: ಓಂ ನಮ ಭಗವತಿ ವಾಸುದೇವ.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ನಿಜವಾದ ತ್ಯಾಗ ಅಂದರೆ ಏನು ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ವಿವರಿಸುತ್ತಾರೆ, ಕರ್ಮವನ್ನು ಬಿಡುವುದು ತ್ಯಾಗವಲ್ಲ, ಕರ್ಮದ ಫಲವನ್ನು ಬಿಡುವುದೇ ತ್ಯಾಗ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು ಮಿಥ್ಯಾಚಾರಿ ಎಂದು ಕರೆಯುವರು. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಮನುಷ್ಯನು ಕ್ರಿಯಾಶಾಲಿಗಳಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕರ್ಮಯೋಗವನ್ನು ಅವನು ಮಾಡಿದರೆ, ಅಂದರೆ ಕರ್ಮಯೋಗ ಅಂದರೆ ಕರ್ಮವನ್ನು ಮಾಡು, ಅದರ ಪ್ರತಿಫಲವನ್ನು ಭಗವಂತನಿಗೆ ಅರ್ಪಿಸಿ ಮಾಡು, ಹೀಗೆ ಮಾಡಿದರೆ ಅವನು ಎಷ್ಟೋ ಉತ್ತಮ ಅನ್ನೋದನ್ನು ಶ್ರೀಕೃಷ್ಣ ಅರ್ಜುನನಿಗೆ ವಿವರಿಸುತ್ತಾರೆ. ಸೊ ಇದಕ್ಕೆ ಒಂದು ಉದಾಹರಣೆ ಎಂಬಂತೆ ನಾವೊಂದು ಕಥೆಯ ಮೂಲಕ ಇದನ್ನು ಅರ್ಥ ಮಾಡ್ಕೊಳ್ಬೋದು. ಅಂಬರೀಷ ಮಹಾರಾಜನ ಕಥೆಯ ಮೂಲಕ, ಅಂಬರೀಷ ಮಹಾರಾಜ ಭರತ ವರ್ಷದ ಚಕ್ರವರ್ತಿಯಾಗಿದ್ದ, ಗೃಹಸ್ಥನಾಗಿದ್ದ, ಅವನಿಗೆ ಹಲವಾರು ಪತ್ನಿಯರಿದ್ದರು. ಅಂಬರೀಷ ಮಹಾರಾಜ ವಿಷ್ಣುವಿನ ಶ್ರೇಷ್ಠ ಭಕ್ತನಾಗಿದ್ದ. ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಅಂತ ಅವನು ಮೀಸಲಿಟ್ಟಿದ್ದ. ತನ್ನ ಸಾಮ್ರಾಜ್ಯವನ್ನು ಆಳುತ್ತಾ ಅವನು, ಅಂದರೆ ಶಾಸ್ತ್ರದ ಪ್ರಕಾರ ಅವನು ಆಳ್ತಾ ಇದ್ದ. ಭಗವಂತನ ಭಕ್ತಿಯನ್ನು, ಭಕ್ತಿಯಲ್ಲಿ ಅವನು ತನ್ನನ್ನು ತೊಡಗಿಸಿಕೊಂಡಿದ್ದ. ಸವೈ ಮನಃ ಕೃಷ್ಣ ಪದಾರವಿಂದೆಯೋರ್ ವಚಾಂಸಿ ವೈಕುಂಠ ಗುಣಾನು ವರ್ಣನೆ ಕರೌ ಹರೇರ್ ಮಂದಿರ ಮಾರ್ಜನಾದಿಶು ಶ್ರುತಿಂ ಚಕರಾಚ್ಯುತ ಸತ್ಕ ಥೋದಯೇ. ಅಂದರೆ ಅವನು ತನ್ನ ಮನಸ್ಸನ್ನು ಭಗವಂತನ ಪಾದಾರವಿಂದದಲ್ಲಿ ಅವನು ಇಟ್ಟಿದ್ದ. ತನ್ನ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗೋಸ್ಕರ ಅವನು ಮೀಸಲಿಟ್ಟಿದ್ದ. ತನ್ನ ಕಣ್ಣುಗಳನ್ನು ಭಗವಂತನ ಸುಂದರವಾದ ರೂಪವನ್ನು ನೋಡೋದಕ್ಕೆ, ತನ್ನ ಕಿವಿಗಳನ್ನು ಭಗವಂತನ ಗುಣಗಾನವನ್ನು ಕೇಳೋದಕ್ಕೆ, ತನ್ನ ನಾಲಿಗೆಯನ್ನು ಭಗವಂತನ ನಾಮಜಪವನ್ನು ಜಪಿಸೋದಕ್ಕೆ ಮತ್ತು ಭಗವಂತನಿಗೆ ಅರ್ಪಿಸಿರುವಂತಹ ಪ್ರಸಾದವನ್ನು ತಿನ್ನುವುದಕ್ಕೆ, ಹೀಗೆ ಎಲ್ಲ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ಮೀಸಲಿಟ್ಟ ಅಂಬರೀಷ ಮಹಾರಾಜನಿಗೆ ಇಂದ್ರಿಯ ನಿಗ್ರಹ ಮಾಡುವ ಅವಶ್ಯಕತೆಯೇ ಇರಲಿಲ್ಲ. ಅವನು ತನ್ನ ಪತ್ನಿಯರನ್ನು ಕೂಡ ಭಕ್ತಿ ಯೋಗದಲ್ಲಿ ಅವನು ತೊಡಗಿಸಿದ್ದ. ಹೀಗೆ ಅಂಬರೀಷ ಮಹಾರಾಜ ಏಕಾದಶಿ ವ್ರತವನ್ನು ಕಟ್ಟುನಿಟ್ಟಾಗಿ ಪಾಲಿಸ್ತಾ ಇದ್ದ. ಏಕಾದಶಿ ವ್ರತಕ್ಕೆ ನಮ್ಮ ಶಾಸ್ತ್ರದಲ್ಲಿ ಬಹಳ ಮಹತ್ವವಿದೆ, ವೈಜ್ಞಾನಿಕ ಕಾರಣಗಳು ಇದೆ ಇದಕ್ಕೆ, ಶಾಸ್ತ್ರಗಳ ಪ್ರಕಾರ ಕೂಡ ಇದಕ್ಕೆ ಕಾರಣವಿದೆ, ಹಲವಾರು ಕಾರಣವಿದೆ ಯಾಕೆ ನಾವು ಇದನ್ನು ಮಾಡಬೇಕು ಅಂತೇಳಿ. ಹೀಗೆ ಅಂಬರೀಷ ಮಹಾರಾಜ ಕಟ್ಟುನಿಟ್ಟಾಗಿ ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದ. ಸೊ ಏಕಾದಶಿ ವ್ರತದ ಮಹತ್ವ ಏನೆಂದರೆ, ದ್ವಾದಶಿ ದಿವಸ ಅದನ್ನು ಆ ಏಕಾದಶಿ ವ್ರತವನ್ನು ಸಂಪನ್ನಗೊಳಿಸಬೇಕಾದ್ರೆ ಆ ಫಾಸ್ಟ್ ಬ್ರೇಕಿಂಗ್ ಟೈಮ್ ಅಂತಿರುತ್ತೆ, ಆ ಸಮಯ ಒಂದು ನಿಗದಿತ ಸಮಯ ಇರುತ್ತೆ, ಅದರ ಒಳಗಡೆ ವ್ರತವನ್ನು ಸಂಪನ್ನಗೊಳಿಸಬೇಕು, ಅದನ್ನು ಮುರಿಬೇಕು ಅಂತ ಇದೆ. ಸೊ ಅಂಬರೀಷ ಮಹಾರಾಜ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ತಾ ಇದ್ದ ದ್ವಾದಶಿಯ ದಿವಸ ಅವನ ವ್ರತವನ್ನು ಸಂಪನ್ನಗೊಳಿಸೋದಕ್ಕೆ ಅಂತೇಳಿ. ಇನ್ನೇನು, ಅವನು ಎಲ್ಲ ರೀತಿಯ ಸಿದ್ಧತೆಯನ್ನು ನಡೆಸ್ತಾ ಇದ್ದಾನೆ ಏಕಾದಶಿ ವ್ರತವನ್ನು ಮುರಿಯೋದಕ್ಕೆ ಅಂತೇಳಿ, ಆಗ ಕೋಪಕ್ಕೆ ಹೆಸರುವಾಸಿಯಾಗಿರುವಂಥ ದೂರ್ವಾಸ ಮುನಿಗಳ ಆಗಮನವಾಗುತ್ತದೆ ಅಂಬರೀಷ ಮಹಾರಾಜನ ಅರಮನೆಗೆ. ದೂರ್ವಾಸ ಮುನಿಗಳನ್ನು ನೋಡಿದ ಅಂಬರೀಷ ಮಹಾರಾಜ ಸಂತೋಷದಿಂದ ಅವರಿಗೆ ಅತಿಥಿ ಸತ್ಕಾರವನ್ನು ನೀಡಲು ಮುಂದಾದಾಗ

ಮುನಿಗಳು ಹೇಳ್ತಾರೆ, ನಾವು ಇಲ್ಲೇ ಈ ಪಕ್ಕದಲ್ಲೇ ಇರುವಂಥ ನದಿಯಲ್ಲಿ ಸ್ನಾನ ಮಾಡಿ ನಮ್ಮ ನಿತ್ಯ ಕರ್ಮಗಳನ್ನು ಪೂರೈಸಿ ನಾವು ಬರುತ್ತೇವೆ, ನಮ್ಮ ನಿರೀಕ್ಷೆಯಲ್ಲಿ ನೀವಿರಿ ಅಂಥೇಳಿ ಅವರು ಅಲ್ಲಿಂದ ತೆರಳುತ್ತಾರೆ. ಅಂಬರೀಷ ಮಹಾರಾಜ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾನೆ ದುರ್ವಾಸ ಮುನಿಗಳನ್ನು ಬರಮಾಡಿಕೊಳ್ಳೋದಕ್ಕೆ, ಸ್ವಾಗತಿಸೋದಕ್ಕೆ ಅಂತೇಳಿ. ಎಷ್ಟು ಹೊತ್ತಾದರೂ ದುರ್ವಾಸ ಮುನಿ ಮರಳಿ ಬರುವುದಿಲ್ಲ. ದುರ್ವಾಸ ಮುನಿಯ ತಲೆಯಲ್ಲಿ ಏನಿರುತ್ತೆ, ನಾನೊಬ್ಬ ಮುನಿ, ನಾನಂದರೆ ಎಲ್ಲವನ್ನ ತ್ಯಜಿಸಿದವನು, ನಾನು ಅಂಬರೀಷ ಮಹಾರಾಜನಿಗಿಂತ ಶ್ರೇಷ್ಠನಾದವನು, ಅಂಬರೀಷ ಗೃಹಸ್ಥ. ಸೊ ಈ ಥರ ಗೃಹಸ್ಥನಾದವನಿಗೆ ಅಂಥ ಒಂದು ಪ್ರಾಮುಖ್ಯತೆ ಕೊಡಬೇಕಾಗಿ ಇಲ್ಲ. ಈ ಥರ ಭಾವನೆಯಲ್ಲಿ ದುರ್ವಾಸ ಮುನಿ ತುಂಬ ತಡವಾಗಿ ಬರಬೇಕಂಥೇಳಿ, ಅಂದರೆ ಅವ್ರು ತಡವಾಗಿ ಬರ್ತಾರೆ. ಅಂಬರೀಷ ಮಹಾರಾಜ ಕಾಯ್ತಾ ಇರ್ತಾನೆ, ಇನ್ನು ಎಷ್ಟೊತ್ತಾದರೂ ದುರ್ವಾಸ ಮುನಿಗಳು ಬರಲಿಲ್ಲ. ಸೊ ಏನು ಮಾಡಬಹುದು ಈಗ ನಾನು, ಯಾಕಂದರೆ ಏಕಾದಶಿ ವ್ರತವನ್ನು ಸರಿಯಾದ ಸಮಯಕ್ಕೆ ಅದನ್ನು ಮುರಿಲಿಲ್ಲ ಅಂದರೆ ಅದು ಮಾಡಿದ ಫಲ ಸಿಗುವುದಿಲ್ಲ. ತನ್ನ ಗುರು ಹಿರಿಯರ ಸಲಹೆಯನ್ನು ಅಂಬರೀಷ ಕೇಳುತ್ತಾನೆ. ಅಂಬರೀಷನ ಗುರುಗಳು ಅವನಿಗೆ ಸಲಹೆಯನ್ನು ಕೊಡ್ತಾರೆ, ನೀನು ನಿರ್ಜಲ ವ್ರತವನ್ನು ಮಾಡಿದ್ರಿಂದ ನೀರನ್ನು ಕುಡಿಯುವುದರ ಮೂಲಕ ನೀನು ವ್ರತವನ್ನು ಮುರಿದ ಹಾಗೆ ಆಗುತ್ತೆ, ಆದರೆ ಅದಕ್ಕೆ ಸತ್ಕಾರ ಮಾಡದೆ ನೀನು ಆಹಾರವನ್ನು ಸೇವಿಸಿದ ಹಾಗೆ ಆಗುವುದಿಲ್ಲ, ನೀನು ಹೀಗೆ ಮಾಡಬಹುದು ಅಂತ ಅವರು ಹೇಳ್ತಾರೆ. ಸೊ ಅಂಬರೀಷ ಮಹಾರಾಜ ನೀರನ್ನು ಕುಡಿತಾ ಇರುವಂಥ ಸಂದರ್ಭದಲ್ಲಿ ದುರ್ವಾಸ ಮುನಿಗಳ ಆಗಮನವಾಗುತ್ತದೆ. ಅಂಬರೀಷ ಮಹಾರಾಜ ನನಗೆ ಅತಿಥಿ ಸತ್ಕಾರವನ್ನು ನೀಡದೆ ತಾನು ಏಕಾದಶಿ ವ್ರತವನ್ನು ಸಂಪನ್ನಗೊಳಿಸಿದ ಅಂತ ತಿಳಿದುಕೊಂಡಿರುವಂತಹ ದುರ್ವಾಸ ಮುನಿ ಸಿಟ್ಟಿನಿಂದ ತಮ್ಮ ತಪೋಬಲದಿಂದ ಒಬ್ಬ ರಾಕ್ಷಸನನ್ನು ಸೃಷ್ಟಿಸ್ತಾರಂತೆ. ಆ ರಾಕ್ಷಸ ಅಂಬರೀಷ ಮಹಾರಾಜನ ಮೇಲೆ, ಅಂದರೆ ಅಂಬರೀಷ ಮಹಾರಾಜನನ್ನು ಕೊಲ್ಲಬೇಕಂತ ಹೋಗುವಾಗ ವಿಷ್ಣುವಿನ ಸುದರ್ಶನ ಚಕ್ರ ಆ ರಾಕ್ಷಸನನ್ನು ಕೊಂದು ದುರ್ವಾಸ ಮುನಿಯನ್ನು ಅಟ್ಟಿಸಿಕೊಂಡು ಹೋಗುತ್ತೆ. ದುರ್ವಾಸ ಮುನಿಗೆ ಆಶ್ಚರ್ಯ ಆಗುತ್ತೆ. ಸೊ ನಾನು ಮಹಾ ತಪಸ್ವಿ, ನನ್ನನ್ನು ಸುದರ್ಶನ ಚಕ್ರ ಅಟ್ಟಿಸಿಕೊಂಡು ಬರುವುದಂದರೆ ಇದೇನು ಅಂತ ಅವನಿಗೆ ಆಶ್ಚರ್ಯ ಆಗುತ್ತೆ. ಆದರೂ ಜೀವಭಯದಿಂದ ದುರ್ವಾಸ ಮುನಿ ಬ್ರಹ್ಮನ ಬಳಿಗೆ ಹೋಗುತ್ತಾನಂತೆ. ಬ್ರಹ್ಮ ಹೇಳ್ತಾನೆ, ನನಗಂತೂ ನಿನ್ನನ್ನು ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ, ಇದು ವಿಷ್ಣುವಿನ ಸುದರ್ಶನ ಚಕ್ರ. ಶಿವನ ಬಳಿಗೆ ಹೋಗ್ತಾನೆ, ಶಿವ ಹೇಳ್ತಾರೆ ನನ್ನಿಂದ ಏನು ಮಾಡೋದಕ್ಕಾಗಲ್ಲ ಅಂತ. ವಿಷ್ಣುವಿನ ಬಳಿಗೆ ಹೋಗ್ತಾರೆ, ಆಗ ವಿಷ್ಣು ಹೇಳ್ತಾರೆ ನನಗೆ ನನ್ನ ಭಕ್ತರೆಂದರೆ ತುಂಬ ಪ್ರಿಯರು, ನನ್ನ ಭಕ್ತರು ನನ್ನ ಹೃದಯದಲ್ಲಿರ್ತಾರೆ, ನಾನು ಅವರ ಹೃದಯದಲ್ಲಿರುತ್ತೇನೆ, ನನ್ನ ಭಕ್ತರಿಗೆ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ, ನನಗೂ ಅಷ್ಟೇ ನನ್ನ ಭಕ್ತರು ತುಂಬ ಪ್ರಿಯರು, ಅಹಂ ಭಕ್ತ ಪರಾಧೀನು, ನಾನು ನನ್ನ ಭಕ್ತರ ಕೈವಶದಲ್ಲಿ ಇರುತ್ತೇನೆ. ಅಂಬರೀಷ ಮಹಾರಾಜ ಅಂತಹ ಶ್ರೇಷ್ಠ ಭಕ್ತ, ಸೊ ಅವನು ನನಗೆ ತುಂಬ ಪ್ರಿಯನಾದವನು, ಅಂತಹ ನನ್ನ ಭಕ್ತನ ಮನಸ್ಸನ್ನು ನೀನು ನೋಯಿಸಿರೋದ್ರಿಂದ, ನೀನು ಅವನಿಗೆ ಅಪರಾಧವನ್ನು ಎಸಗಿರೋದ್ರಿಂದ ನಾನು ನಿನ್ನನ್ನು ಕ್ಷಮಿಸೋದಕ್ಕೆ ಸಾಧ್ಯವಿಲ್ಲ, ನೀನು ಅಂಬರೀಷ ಮಹಾರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರೆ ಮಾತ್ರ ನಿನ್ನನ್ನು ಸುದರ್ಶನ ಚಕ್ರ ನಿನ್ನನ್ನು ಅಟ್ಟಿಸಿಕೊಂಡು ಬರೋದನ್ನು ಅದು ನಿಲ್ಲಿಸ್ಬೋದು ಅಂಥೇಳಿ, ನಿನ್ನ ರಕ್ಷಣೆಯನ್ನು ಅಂಬರೀಷ ಮಹಾರಾಜನೇ ಮಾಡಬಹುದು ಅಂತೇಳಿ. ಮತ್ತೆ ದುರ್ವಾಸ ಮುನಿ ಅಂಬರೀಷನ ಬಳಿಗೆ ಬರುತ್ತಾರೆ, ಬಂದು ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ತಪ್ಪಾಯಿತು ನನ್ನನ್ನು ಕ್ಷಮಿಸಿ ಅಂತ ದುರ್ವಾಸ ಮುನಿ ಕೇಳ್ತಾರಂತೆ. ಸೊ ಇಲ್ಲಿ ಅಂಬರೀಷ ಮಹಾರಾಜ ದುರ್ವಾಸ ಮುನಿಗಳು ಬರುವವರೆಗೆ ಕೂಡ ನಿರೀಕ್ಷೆಯಲ್ಲಿದ್ದರು, ಕಾಯ್ತಾ ಇದ್ದರು, ನನ್ನ ಅರಮನೆಗೆ ಬಂದು ಅತಿಥಿ ಸತ್ಕಾರವನ್ನು ಅವರು ಸ್ವೀಕರಿಸದೆ ಹೋದರಲ್ಲ ಅಂತೇಳಿ. ಸೊ ಇದರಿಂದ ನಮಗೆ ಏನು ಅರ್ಥ ಆಗುತ್ತೆ, ಎಲ್ಲವನ್ನ ತ್ಯಜಿಸಿ ಹೋಗಿರುವಂಥ ದುರ್ವಾಸ ಮುನಿಗಳಿಗೆ ಕೋಪವನ್ನು ನಿಗ್ರಹಿಸಲಿಕ್ಕೆ ಆಗಲಿಲ್ಲ, ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ. ಆದರೆ ಅಂಬರೀಷ ಮಹಾರಾಜ ಗೃಹಸ್ಥ ಜೀವನದಲ್ಲಿ ಇದ್ದುಕೊಂಡು ಭಕ್ತಿಯೋಗವನ್ನು ಅಭ್ಯಾಸ ಮಾಡ್ತಾ ಅವನು ಎಲ್ಲ ರೀತಿಯಲ್ಲಿ ತನ್ನ ಇಂದ್ರಿಯವನ್ನು ಅವನು ನಿಗ್ರಹದಲ್ಲಿ ಇಟ್ಟುಕೊಂಡಿದ್ದ. ದುರ್ವಾಸ ಮುನಿ ರಾಕ್ಷಸನ ಸೃಷ್ಟಿ ಮಾಡಿದಾಗ ಕೂಡ ಅಂಬರೀಷ ಮಹಾರಾಜ ಕಿಂಚಿತ್ತು ಅವನಿಗೆ ಭಯವಾಗಲಿಲ್ಲ, ಅವನು ಕೈ ಮುಗಿದು ನಿಂತ್ಕೊಂಡಿದ್ದ. ಅದಲ್ಲದೆ ದುರ್ವಾಸ ಮುನಿಗಳು ಮತ್ತೆ ಬರುವವರೆಗೂ ಕಾಯ್ತಾ ಇದ್ದ ಅಂಬರೀಷ ಮಹಾರಾಜ. ಸೊ ದುರ್ವಾಸ ಮುನಿಗೆ ತಮ್ಮ ತಪ್ಪಿನ ಅರಿವಾಗುತ್ತದೆ, ಅಂಬರೀಷ ಮಹಾರಾಜ ಮಹಾನ್ ಭಕ್ತ. ಸೊ ಇದರಿಂದ ನಾವು ಅರ್ಥ ಮಾಡ್ಕೊಳ್ಬಹುದು, ಭಕ್ತಿ ಎಂದರೆ ಎಲ್ಲವನ್ನ ತ್ಯಜಿಸಿ ಹೋಗುವಂಥದ್ದು ಅಲ್ಲ. ನಾವಿರುವಂತಹ ಸ್ಥಿತಿಯಲ್ಲಿ, ನಾವು ಯಾವುದೇ ಸ್ಥಿತಿಯಲ್ಲಿರಲಿ, ಸ್ಥಾನೇ ಸ್ಥಿತಿ ಗತಿ, ನಾವು ಯಾವ ಸ್ಥಾನದಲ್ಲಿರ್ತೀವೋ ಯಾವ ಸ್ಥಿತಿಯಲ್ಲಿರ್ತೀವೋ ಹೇಗಿರುತ್ತೋ ಅಲ್ಲಿದ್ದುಕೊಂಡೇ ನಾವು ಭಕ್ತಿಯನ್ನು ಮಾಡುವುದೇ ಭಕ್ತಿಯೋಗ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಸೊ ನಮ್ಮ ಇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಿಸಿ, ಅಂದರೆ ಇಂದ್ರಿಯಗಳನ್ನು ಭಗವಂತನ ಸೇವೆಯಲ್ಲಿ ನಾವು ತೊಡಗಿಸಿದಾಗ ನಮ್ಮ ಇಂದ್ರಿಯಗಳನ್ನು ನಿಗ್ರಹ ಮಾಡುವಂಥ ಅವಶ್ಯಕತೆ ಇಲ್ಲ. ಹಾಗೆ ನಮ್ಮ ಕರ್ಮದ ಫಲವನ್ನು ಕೂಡ ಭಗವಂತನಿಗೆ ಅರ್ಪಿಸಿ ಮಾಡುವುದೇ ನಿಜವಾದ ಕರ್ಮಯೋಗ ಆಗುತ್ತದೆ ಅನ್ನೋದನ್ನು ಅರ್ಜುನನಿಗೆ ಶ್ರೀಕೃಷ್ಣ ಇಲ್ಲಿ ವಿವರಿಸುತ್ತಾರೆ. ಯಜ್ಞಾರ್ಥಾತ್

0: ಮುಕ್ತ ಸಂಘ ಸಮಾಚಾರ. ಭಗವಂತನಿಗಾಗಿ ಮಾಡಿದ ತ್ಯಾಗವೆಂದು ಕರ್ಮವನ್ನು ಮಾಡಬೇಕು, ಇಲ್ಲವಾದರೆ ಕರ್ಮವು ಇಹ ಬಂಧನವನ್ನು ಸೃಷ್ಟಿ ಮಾಡುತ್ತದೆ. ಆದುದರಿಂದ ಕೌಂತೇಯ, ಭಗವಂತನ ತೃಪ್ತಿಗಾಗಿ ನಿನ್ನ ನಿಯತ ಕರ್ತವ್ಯಗಳನ್ನು ಮಾಡು. ಆ ರೀತಿಯಲ್ಲಿ ನೀನು ಬಂಧನದಿಂದ ಸದಾ ಮುಕ್ತನಾಗಿರುತ್ತೀಯೇ. ದೇಹವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಮನುಷ್ಯನು ಕೆಲಸ ಮಾಡಲೇಬೇಕು. ಆದುದರಿಂದ ಆ ಉದ್ದೇಶವನ್ನು ಸಾಧಿಸಲು ಸಾಧ್ಯವಾಗುವಂತೆ ನಿರ್ದಿಷ್ಟ ಸಮಾಜ, ಸ್ಥಾನ ಮತ್ತು ಗುಣಗಳಿಗೆ ತಕ್ಕಂತೆ ಕರ್ತವ್ಯಗಳನ್ನು ನಿಯತಗೊಳಿಸಿದೆ. ಯಜ್ಞ, ಯಜ್ಞ ಅರ್ಥಾತ್ ಅಂತ ಇಲ್ಲಿದೆ. ಯಜ್ಞ ಎಂದರೆ ಮಹಾವಿಷ್ಣು ಅಥವಾ ಧಾರ್ಮಿಕ ವಿಧಿಗಾನುಸಾರವಾಗಿ ಅರ್ಪಣೆ ಮಾಡುವುದು. ಸೊ ಈಗ ಎಲ್ಲ ಯಜ್ಞಗಳು ಭಗವಂತನನ್ನು ಪ್ರಸನ್ನಗೊಳಿಸುವುದಕ್ಕಾಗಿಯೇ ಇರುವಂಥದ್ದು. ಯಜ್ಞೋ ವೈ ವಿಷ್ಣು. ಆದುದರಿಂದ ಭಗವಂತನ ಸಂತೃಪ್ತಿಗಾಗಿ ನಾವು ಕೆಲಸವನ್ನು ಮಾಡಬೇಕು. ಐಹಿಕ ಜಗತ್ತಿನಲ್ಲಿ ಬೇರೆ ಯಾವ ಕೆಲಸ ಮಾಡಿದರೂ ಅದು ಬಂಧನಕ್ಕೆ ಕಾರಣವಾಗುತ್ತದೆ. ಏಕೆಂದರೆ ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ ಎರಡಕ್ಕೂ ಪ್ರತಿಕ್ರಿಯೆಗಳು ಇರುತ್ತವೆ. ಯಾವುದೇ ಪ್ರತಿಕ್ರಿಯೆಯಿಂದಲೂ ಕೆಲಸ ಮಾಡಿದವನು ಬಂಧನಕ್ಕೆ ಒಳಗಾಗುತ್ತಾನೆ. ಆದುದರಿಂದ ಭಗವಂತನ ಸಂತೃಪ್ತಿಗಾಗಿ ನಾವು ಕೆಲಸ ಮಾಡಿದಾಗ ಮನುಷ್ಯನು ಮುಕ್ತಿಯ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಕರ್ಮ ಮಾಡುವ ಕಲೆ. ಸೊ ಎಲ್ಲವನ್ನು ಭಗವಂತನ ತೃಪ್ತಿಗಾಗಿಯೇ ಮಾಡಬೇಕು. ಇದನ್ನು ಕಲಿತ ಮನುಷ್ಯನು ಕರ್ಮಫಲದಿಂದ ಮುಕ್ತನಾಗುತ್ತಾನೆ. ಇದು ಮನುಷ್ಯನನ್ನು ಕ್ರಮೇಣ ಭಗವಂತನ ದಿವ್ಯ ಪ್ರೀತಿಯುತ ಸೇವೆಗೆ ಎತ್ತುತ್ತದೆ. ಇಂತಹ ಭಕ್ತಿ ಸೇವೆಯೊಂದೇ ಮನುಷ್ಯನನ್ನು ಭಗವದ್ಧಾಮಕ್ಕೆ ಏರಿಸಬಲ್ಲದು. ಸೊ ಇದರಿಂದ ನಾವಿಲ್ಲಿ ಏನು ತಿಳ್ಕೋಬಹುದಂದ್ರೆ, ವರ್ಕ್ ಈಸ್ ವರ್ಷಿಪ್ ಅಲ್ಲ, ಡೂ ಯುವರ್ ವರ್ಕ್ ಆಸ್ ವರ್ಷಿಪ್. ವರ್ಕ್ ಈಸ್ ವರ್ಷಿಪ್ ಅಂದರೆ ಕಳ್ಳನು ಕೂಡ ಕೆಲಸ ಮಾಡ್ತಾನೆ, ಹಾಗಾದರೆ ಕಳ್ಳ ಮಾಡುವಂಥ ಕೆಲಸ ಅದು ವರ್ಷಿಪ್ ಆಗುತ್ತಾ? ಇಲ್ಲ. ಕತ್ತೆ ಕೂಡ ದುಡಿಯುತ್ತದೆ. ಸೊ ಕತ್ತೆ ಹಾಗಾದರೆ ತುಂಬಾನೇ ಅಂದರೆ ಕತ್ತೆ ಭಕ್ತ ಅಂತ ಅನಿಸಿಕೊಳ್ಬೇಕಿತ್ತು ಅಲ್ವಾ? ಸೊ ಕತ್ತೆ ಮಾಡುವ ಕೆಲಸ ಅಲ್ವಾ? ಹಾಗೆ ಕೆಲಸ ಕಳ್ಳನು ಮಾಡ್ತಾನೆ, ದರೋಡೆಕೋರರು ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ. ಸೊ ಎಲ್ಲ ಕೆಲಸಗಳು ವರ್ಷಿಪ್ ಆಗುವುದಿಲ್ಲ. ಆದರೆ ನಾವು ಕೆಲಸವನ್ನು ಭಗವಂತನಿಗೆ ಅರ್ಪಿಸಿ ಮಾಡಿದಾಗಲೇ ಅದು ಆ ಕೆಲಸವೇ ಅದು ನಿಜವಾದ ಒಂದು ಕೆಲಸವಾಗುತ್ತದೆ, ಕಾಯಕವಾಗುತ್ತದೆ ಅಂತ ನಾವು ನೋಡ್ಬೋದು. ಆದ್ದರಿಂದ ವರ್ಕ್ ಈಸ್ ವರ್ಷಿಪ್ ಅಲ್ಲ, ಡೂ ಯುವರ್ ವರ್ಕ್ ಆ್ಯಸ್ ವರ್ಷಿಪ್. ಭಗವಂತನಿಗೆ ಅರ್ಪಿಸಿ ಮಾಡು ನಿನ್ನ ಕರ್ಮವನ್ನು, ಅದೇ ನಿಜವಾದ ಕರ್ಮವನ್ನು ಮಾಡುವಂಥ ಕಲೆ ಅನ್ನೋದನ್ನು ನಾವು ತಿಳಿದುಕೊಳ್ಬೋದು.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.

ನಮಸ್ಕಾರ ಕೇಳುಗರೆ, ನಾನು ಡಾಕ್ಟರ್ ಸಂತೋಷ್ ವಾಯಂ. KLA ಆಯುರ್ವೇದ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸಕನಾಗಿ ಕಳೆದ 15 ವರ್ಷಗಳಿಂದ ನಾನು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಡಿಪಾರ್ಟ್ಮೆಂಟ್ ಬಂದ್ಬಿಟ್ಟು ಶಲ್ಯತಂತ್ರ, ಅಂದರೆ ಸರ್ಜಿಕಲ್ ಡಿಪಾರ್ಟ್ಮೆಂಟ್ ಅಂತೇಳಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಬರುವಂಥ ರೋಗಿಗಳಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳ ಬಗ್ಗೆ ಇರ್ತಕ್ಕಂಥ ರೋಗಿಗಳು ನಮ್ಮ OPD ಗೆ ಹಲವಾರು ಸಾರಿ ಭೇಟಿ ನೀಡಿ

0: ಇರ್ತವೆ.
1: ಈ ಮೂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ, ಮೂತ್ರ ವ್ಯವಸ್ಥೆ ಅಂತ ಹೇಳಿದ್ರೆ ಮೂತ್ರನಾಳ ಆಗಿರ್ಬೋದು, ಮೂತ್ರಪಿಂಡ ಆಗಿರ್ಬೋದು, ಮೂತ್ರಕೋಶ ಆಗಿರ್ಬೋದು, ಇವು ಎಲ್ಲವೂ ಭಾಗಗಳಲ್ಲಿ ಒಂದು ತರಹದ ಕಲ್ಲುಗಳು ಕಂಡು ಬರ್ತವೆ ರೋಗಿಗಳ ಇದರಲ್ಲಿ. ಈ ರೋಗವನ್ನು ನೋಡೋದಾದರೆ ಪ್ರಪಂಚದಲ್ಲಿ 10-15% ಜನರು ಈ ಸಮಸ್ಯೆಯಿಂದ ಬಳಲ್ತಿದ್ದಾರೆ. ಇನ್ನು ನಮ್ಮ ದೇಶದಲ್ಲಿ ಅಂತ ತಗೊಂಡ್ರೆ 5-6 ಮಿಲಿಯನ್ ಜನರು ಈ ತೊಂದರೆಯಿಂದ ಬಳಲ್ತಿದ್ದಾರೆ. ಈ ಸಮಸ್ಯೆ ಪ್ರಮುಖವಾಗಿ ಕಾಣಬರುವಂಥದ್ದು 20-55 ವರ್ಷದ ವ್ಯಕ್ತಿಗಳಲ್ಲಿ, ಮತ್ತು ಹೆಚ್ಚಾಗಿ ನಾವು ಈಗ ಜೆಂಡರ್ ಅಂತ ತಗೊಂಡ್ರೆ, ಸ್ತ್ರೀ ಮತ್ತು ಪುರುಷರಿಗೆ ಸಮನ್ವಯವಾಗಿ ತಗೊಂಡ್ರೆ, ಪುರುಷರಲ್ಲಿ ಪ್ರಮುಖವಾಗಿ ಇದು 2-3 ಪಟ್ಟು ಹೆಚ್ಚು ಕಂಡುಬರುವಂಥ ರೋಗಗಳಿದೆ. ಮತ್ತು ಚಿಕ್ಕ ವಯಸ್ಸಿನಲ್ಲಿ ಈ ಥರದ ಮೂತ್ರ ವ್ಯವಸ್ಥೆಯಲ್ಲಿನ ಕಲ್ಲುಗಳು ಕಾಣಬರುವುದು ಅತ್ಯಂತ ವಿರಳ. ಆಮೇಲೆ ಇದಕ್ಕೆ ನಾವು ಕಾರಣಗಳನ್ನು ಹುಡುಕೊಂತ ಹೋದರೆ, ಈ ಕಾರಣಗಳಲ್ಲಿ ಅಂತ ಹೇಳಿದ್ರೆ ಪ್ರಮುಖವಾಗಿ ಮೊದಲನೇದಾಗಿ ಜನ್ಮಜಾತ ಅಂತ ಹೇಳ್ತೇವೆ ನಾವು. ಜನ್ಮದಿಂದಲೇ ಕೆಲವೊಂದು ರೋಗಿಗಳಲ್ಲಿ ಕಲ್ಲುಗಳು ಉತ್ಪಾದನೆಯಾಗುವಂಥ ಒಂದು ಪ್ರಕ್ರಿಯೆ ಇದರಲ್ಲಿರ್ತದೆ ಶರೀರದಲ್ಲಿ. ಈ ಪ್ರಕ್ರಿಯೆ ಜನ್ಮಜಾತವಾಗಿ ಬಂದಿರ್ತದೆ, ಹಾಗಾಗಿ ಅವರಲ್ಲಿ ಕಲ್ಲುಗಳು ಪದೇ ಪದೇ ಆಗ್ತಾ ಇರ್ತವೆ. ಸೊ ಅದಕ್ಕೋಸ್ಕರ ಅವರು ಆಹಾರದಲ್ಲಿ ವಿಹಾರದಲ್ಲಿ ವ್ಯತ್ಯಾಸ ಮಾಡಿಕೊಳ್ಬೇಕಾಗ್ತದೆ. ಹಾಗಾಗಿ ಇನ್ನು ಕೆಲವೊಂದು ಕಾರಣಗಳನ್ನು ನೋಡಿದರೆ, ಈ ಕಾರಣಗಳಂತಂದರೆ ವಾತಾವರಣದಲ್ಲಿ ಆಗತಕ್ಕಂಥ ವೈಪರೀತ್ಯಗಳು. ಇತ್ತೀಚೆಗೆ ನಾವು ಬೇಸಿಗೆ ಕಾಲ, ಮಳೆಗಾಲ, ಚಳಿಗಾಲ ಇವೆಲ್ಲವುಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದವು. ಈ ವಾತಾವರಣದಲ್ಲಿಯ ವ್ಯತ್ಯಾಸಗಳು ಮಾನವನ ಶರೀರ ಮೇಲೆ ಬಿದ್ದು ಈ ಶರೀರದಲ್ಲಿ ಆಗ್ತಕ್ಕಂಥ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗಿ, ಮತ್ತು ಮೂತ್ರನಾಳಗಳಲ್ಲಿ ಪ್ರಮುಖವಾಗಿ ಇಂಥ ಬದಲಾವಣೆಗಳನ್ನಾಗಿ ಮೂತ್ರಕೋಶದಲ್ಲಿ ಅಥವಾ ಮೂತ್ರನಾಳದಲ್ಲಿ ಹರಳುಗಳಾಗುವಂಥ ಸಂಭವ ಆಗ್ತದೆ. ಇನ್ನು ಜೀವನಶೈಲಿ, ನಾವು ಇತ್ತೀಚಿನ ಜೀವನಶೈಲಿಯನ್ನು ನೋಡಿದರೆ ರೋಗಿಗಳಲ್ಲಿ, ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪುರ ಬೆಳಗಾವಿಗೆ ಬರ್ತಕ್ಕಂಥ ರೋಗಿಗಳನ್ನು ನಾವು ನೋಡಿದಾಗ, ಕಳೆದ 15 ವರ್ಷಗಳಲ್ಲಿ 1,000+ ರೋಗಿಗಳನ್ನು ನಾವು ತಪಾಸಣೆ ಮಾಡಿ ನೋಡಿದ್ದೇವೆ. ಅವರು ಎಲ್ಲರಲ್ಲಿಯೂ ನಾವು ಕಾರ್ಯಕ್ಷಮತೆಯನ್ನು ನೋಡಿದರೆ, ಅವರ ಕಾರ್ಯವೈಖರಿಯನ್ನು ನೋಡಿದರೆ, ಅವು ಕಾರ್ಯವೈಖರಿ ಮತ್ತು ಜೀವನಶೈಲಿ ಎರಡೂ ಒಂದಕ್ಕೊಂದು ಹೊಂದಾಣಿಕೆ ಆಗುವುದಿಲ್ಲ. ಈ ಜೀವನಶೈಲಿಯಲ್ಲಿನ ವ್ಯತ್ಯಾಸ ಮತ್ತೊಂದು ಅತ್ಯಂತ ಪ್ರಬಲವಾದ ಕಾರಣ ಆಗ್ತಾ ಉಂಟು ಇತ್ತೀಚೆಗೆ. ಅದು ಆಹಾರ ಆಗಿರ್ಬೋದು. ಆಹಾರ ಅಂದ ತಕ್ಷಣ ನಾವು ಇತ್ತೀಚೆಗೆ ನಾವು ರೋಡಿನ ಬದಿಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳ ಸೇವನೆ ಜಾಸ್ತಿ ಆಗಿದೆ, ಮತ್ತು ರಾಸಾಯನಿಕ ಪದಾರ್ಥಗಳು ಹಾಕಿದಂಥ ಆಹಾರ ಸೇವನೆಗಳ ಪ್ರಮಾಣವೂ ಇತ್ತೀಚೆಗೆ ಹೆಚ್ಚಿಗೆ ಆಗ್ತಾ ಉಂಟು. ಆಮೇಲೆ ಮಕ್ಕಳಲ್ಲಿ ಇತ್ತೀಚಿನ ಕಾಲೇಜ್ ಅಥವಾ ಹೈಸ್ಕೂಲ್ ಹೋಗುವಂಥ ಅಥವಾ ವರ್ಕಿಂಗ್ ಮಾಡುವಂಥ ಜನರಲ್ಲಿ ಈ ಥರದ ಆಹಾರ ಪದಾರ್ಥಗಳು, ಜಂಕ್ ಫುಡ್ಸ್ ಅಂತ ಏನು ಹೇಳ್ತವೆ, ಇಂಥ ಪದಾರ್ಥಗಳನ್ನು ಸೇವನೆ ಜಾಸ್ತಿ ಆಗಿರೋದ್ರಿಂದ ಇದು ಆಹಾರ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು, ಆಮೇಲೆ ಆಹಾರ ಪಚನ ಕ್ರಿಯೆ ಆಗಿ ಲಾಸ್ಟ್ ಅಂದರೆ ಕಡೆಯದಾಗಿ ಏನು ಒಂದು ಒಳ್ಳೆಯ ರಸ ಉದ್ಭವ ಆಗಬೇಕು, ಅದಾಗುವುದಿಲ್ಲ ಶರೀರದಲ್ಲಿ. ಹಾಗಾಗಿ ಇದು ಒಂದು ಥರ ಪ್ರಮುಖವಾದಂಥ ಕಾರಣ ಅಂತ ಹೇಳ್ಬೋದು. ಇನ್ನು ವಿಹಾರ, ನಾವು ಆಹಾರ ವಿಹಾರ ಅಂತ ಹೇಳೋ ಕಾರಣಗಳನ್ನು ಹೇಳ್ತೇವೆ. ವಿಹಾರ ಅಂತಂದರೆ ಈಗ ನಾವು ದೈನಂದಿನ ಚಟುವಟಿಕೆಗಳನ್ನು ಏನು ಮಾಡ್ತೇವೆ, ಮೊದಲಿನ ಕಾಲದಲ್ಲಿ ಚಟುವಟಿಕೆ ಅಂದ ತಕ್ಷಣ ಎದ್ದ ತಕ್ಷಣ ಹಲವೊಂದು ಚಟುವಟಿಕೆಗಳು ನಿಯಮಿತವಾಗಿ ಸಾಕ್ತಿದ್ವು. ಈ ನಿಯಮಿತವಾದಂಥ ಚಟುವಟಿಕೆಗಳಲ್ಲಿ ವ್ಯತ್ಯಾಸ ಕಂಡುಬರುವುದು ಆಲ್ಸಿ ಜೀವನ, ಐಷಾರಾಮಿ ಜೀವನಗಳಲ್ಲಿ ತೊಡಗೋದ್ರಿಂದ ಅದೇ ಅತಿಯಾದ ಶ್ರಮ, ನಮ್ಮ ಶ್ರಮಕ್ಕೆ ಅತಿಯಾದಂಥ ಒಂದು ಪ್ರೆಸ್ ಕೊಟ್ಟು ಅತಿಯಾದಂಥ ಒಂದು ಶ್ರಮವನ್ನು ಮಾಡೋದ್ರಿಂದ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮ ಶರೀರಕ್ಕೆ ಪೆಟ್ಟು ಬೀಳ್ತದೆ. ಆಮೇಲೆ ಐಷಾರಾಮಿ ಜೀವನ ಅಂತ ಹೇಳಿದ್ರೆ ಶ್ರಮ ಇಲ್ಲದೆ ಇರುವುದು, ಶ್ರಮ ಇಲ್ಲದೆ ಇರುವಂತಹ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಶರೀರದಲ್ಲಿ ಉತ್ಪಾದನೆಯಾಗುವಂತಹ ಕೆಲವೊಂದು ಪದಾರ್ಥಗಳು ಅವುಗಳ ಶೇಖರಣೆ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಈ ಶೇಖರಣೆ ಆದಂಥ ಪದಾರ್ಥಗಳು ಒಂದು ಕಲ್ಲಿನ ರೂಪವನ್ನು ಪಡ್ಕೊಳ್ತವೆ ಅಂತ ಹೇಳ್ಬೋದು. ಇನ್ನು ವ್ಯಾಯಾಮ, ನಿಯಮಿತವಾಗಿ ಎಷ್ಟು ಬೇಕೋ ಅಷ್ಟು ವ್ಯಾಯಾಮವನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯರು ಒಂದು ತರಹದ ವ್ಯಾಯಾಮವನ್ನು ಮಾಡಲೇಬೇಕು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ವ್ಯಾಯಾಮ ಅಥವಾ ವ್ಯಾಯಾಮ ಇಲ್ಲದೇ ಇರುವುದು, ಇವೆರಡರ ಮಧ್ಯದಲ್ಲಿ ನಿಯಮಿತವಾದಂಥ ವ್ಯಾಯಾಮವು ಕಾಣಬರುವುದಿಲ್ಲ. ಇದು ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಅತಿಯಾದ ವ್ಯಾಯಾಮ ಮಾಡೋದ್ರಿಂದ ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತದೆ. ದೇಹದಲ್ಲಿನ ನೀರಿನ ಅಂಶ ಕಡಿಮೆ ಆಗೋದ್ರಿಂದ ಆ ನೀರಿನ ಅಂಶ ಕಡಿಮೆ ಆದದ್ದಕ್ಕೆ ಅನುಗುಣವಾಗಿ ನೀರನ್ನು ಸೇವಿಸುವುದು ಕಡಿಮೆ ಆಗ್ತಾ ಉಂಟು ಇತ್ತೀಚಿನ ದಿನಗಳಲ್ಲಿ. ಇತ್ತೀಚಿನ ನೀರು ಸೇವಿಸುವುದು ಅಂತ ಹೇಳಿದ್ರೆ ಮದ್ಯಪಾನ ಮಾಡುವುದು, ಅದು ಒಂದು ದೊಡ್ಡ ಹವ್ಯಾಸವಾಗಿ ಮಾರ್ಪಟ್ಟಿದೆ ಇತ್ತೀಚಿನ. ಇನ್ನೂ ಒಂದು ಅಂತ ಹೇಳಿದ್ರೆ ಈಗಿನ ಸಾಫ್ಟ್ ಡ್ರಿಂಕ್ಸ್ ಅಥವಾ ಏರಿಯೇಟೆಡ್ ಡ್ರಿಂಕ್ಸ್ ಅಥವಾ ಕಾರ್ಬೋನೇಟೆಡ್ ಡ್ರಿಂಕ್ಸ್ ಅಂತ ಏನು ಹೇಳ್ತೇವೆ ನಾವು, ಪೆಪ್ಸಿ, ಕೋಕೋ ಕೋಲಾ, ಇಂಥವುಗಳ ಸೇವನೆ ಜಾಸ್ತಿ ಆಗೋದ್ರಿಂದ ಇವು ಕೂಡ ನಮ್ಮ ಶರೀರದಲ್ಲಿ ಪೆಟ್ಟು ಬಿದ್ದು, ಶರೀರದ ಪಚನ ಕ್ರಿಯೆಗೆ ಪೆಟ್ಟು ಬಿದ್ದು, ಅಥವಾ ಅವುಗಳ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಂತ ಏನು ಹೇಳ್ತೇವೆ ನಾವು, ವಿಷಕಾರಿ ಪದಾರ್ಥ ಅಂತ ಏನು ಹೇಳ್ತೇವೆ, ಅವು ಹೊರ ಹೋಗಲಿಕ್ಕೆ ಸಾಧ್ಯ ಮಾಡುವುದಿಲ್ಲ. ಸೊ ಈ ಥರದ ವಿಷಕಾರಿ ಪದಾರ್ಥಗಳು ಶೇಖರಣೆ ಆಗೋದ್ರಿಂದ ಕೂಡ ಕಲ್ಲುಗಳಾಗುವಂಥ ಸಂದರ್ಭ ಬರ್ತದೆ. ಇನ್ನೊಂದು ಪ್ರಮುಖ ಕಾರಣ ಅಂದರೆ ನಿದ್ರಾಹೀನತೆ. ಇತ್ತೀಚಿನ ಒಂದು ಸರ್ವೆ ಪ್ರಕಾರ 100ರಲ್ಲಿ 60% ಮನುಷ್ಯರಲ್ಲಿ ನಿದ್ರಾಹೀನತೆ ಒಂದು ಕಾಮನ್ ಆಗಿ ಸಾಮಾನ್ಯವಾದಂಥ ಕಾರಣ ಒಂದು ಕಂಡುಬರ್ತದೆ. ಇದು ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ

ಇದು ಮೂತ್ರ ವ್ಯವಸ್ಥೆಯಲ್ಲಿ ಹರಳ ಆಗಲಿಕ್ಕೆ ಕಾರಣ ಆಗದೇ ಇರ್ಬೋದು, ಬಟ್ ಇಂಡೈರೆಕ್ಟ್ಲಿ ಇದು ಒಂದು ತರಹದ ಒಂದು ಕಾರಣವನ್ನು ಉದ್ಭವ ಮಾಡೇ ಮಾಡ್ತದೆ. ಸೊ ಹಾಗಾಗಿ ನಿದ್ರಾ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಎಲ್ಲರೂ ಕೆಲಸದ ಒತ್ತಡಕ್ಕೆ ಮನೆಯದು, ರಾತ್ರಿ ಹಗಲಿ ಅಂತ ದುಡಿಯೋ ಒಂದು ಪರಿಸ್ಥಿತಿ ಬಂದಾಗ ಈ ಥರದ ಸಮಸ್ಯೆಗಳು ಉದ್ಭವ ಆಗ್ತವೆ. ಸೊ ನಿದ್ರಾಹೀನತೆಯೂ ಕೂಡ ಒಂದು ಪ್ರಮುಖವಾದಂಥ ಕಾರಣ ಇರ್ತದೆ. ಇನ್ನು ನೆಕ್ಸ್ಟ್ ಹೇಳೋದಂತ ಹೇಳಿದ್ರೆ, ಈ ಸಾಫ್ಟ್ ಡ್ರಿಂಕ್ಸ್, ನಾನು ಆಗಲೇ ಹೇಳಿದೆ ಸಾಫ್ಟ್ ಡ್ರಿಂಕ್ಸ್ ಕುಡಿಯೋದ್ರಿಂದ ಅದು ಕಾರ್ಬೋನೇಟೆಡ್ ಡ್ರಿಂಕ್ಸ್ ಇರೋದ್ರಿಂದ ಅದರಲ್ಲಿರತಕ್ಕಂಥ ಲವಣಾಂಶಗಳು ಏನಿರ್ತವೆ, ಅತಿಶಯವಾದಂಥ ಲವಣಾಂಶಗಳು, ಅವು ಸ್ಫಟಿಕ ರೂಪದಲ್ಲಿ ಕನ್ವರ್ಟ್ ಆಗ್ತವೆ ಶರೀರದಲ್ಲಿ. ಆ ಥರ ಕನ್ವರ್ಟ್ ಆದಾಗ ಅವು ಕಿಡ್ನಿಯಿಂದ ಹೊರಗೆ ಹೋಗಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾವಾಗ ಇವು ಕಿಡ್ನಿ ಮತ್ತು ಮೂತ್ರ ವ್ಯವಸ್ಥೆಯಿಂದ ಹೊರಗೆ ಹೋಗ್ಲಿಕ್ಕೆ ಸಾಧ್ಯವಾಗುವುದಿಲ್ಲೋ ಆವಾಗ ಮೂತ್ರಪಿಂಡ ಅಥವಾ ಮೂತ್ರನಾಳ ಅಥವಾ ಮೂತ್ರಕೋಶದಲ್ಲಿ ಹರಳುಗಳು ಉತ್ಪನ್ನವಾಗುವಂಥ ಪರಿಸ್ಥಿತಿ ಬರ್ತದೆ. ಇನ್ನು ಕೆಲವು ಜನರು ತಿಳ್ಕೊಂಡಿರ್ತಾರೆ, ಈ ಟೊಮ್ಯಾಟೊ, ಕೋಸು ಮತ್ತು ಇವುಗಳನ್ನು ತಿನ್ನೋದ್ರಿಂದ ಕಿಡ್ನಿ ಸ್ಟೋನ್ಗಳು ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಸ್ಟೋನ್ಗಳು ಆಗ್ತವೆ ಅಂತೇಳಿ. ಬಟ್ ಎಲ್ಲರೂ ಟೊಮ್ಯಾಟೊ ತಿಂತಾರೆ, ಅದಕ್ಕೆ ಎಲ್ಲರಲ್ಲೂ ಸ್ಟೋನ್ ಕಂಡು ಬರೋದಿಲ್ಲ, ಕೆಲವೊಂದು ಜನರಲ್ಲಿ ಮಾತ್ರ ಕಂಡು ಬರ್ತದೆ. ಆದರೆ ಈ ಟೊಮ್ಯಾಟೊವನ್ನು ಅತಿಯಾಗಿ ಸೇವನೆ ಮಾಡೋದ್ರಿಂದ, ನಾನು ಆಹಾರದಲ್ಲಿ ಹೇಳಿದೆ, ಆಹಾರ ಎಷ್ಟು ಬೇಕೋ ನಿಯಮಿತವಾಗಿ ಹಿತಮಿತವಾಗಿ ಸೇವಿಸಿದರೆ ಅದು ಆಹಾರ ಆಗ್ತದೆ. ಆಹಾರವನ್ನು ನಾವು ಹಿತಮಿತವನ್ನು ಬಿಟ್ಟು ಮಿತಿ ಮೀರಿ ತಿಂದರೆ ಅದು ವಿಷವಾಗಿ ಪರಿಣಾಮ ಆಗ್ತದೆ. ಸೊ ಅದೇ ತರಹ ಅತಿಯಾದ ಟೊಮೆಟೊ ಸೇವನೆ ಅಥವಾ ಕೋಸು ಸೇವನೆ ಅಂತ ಏನಾದರೂ ಆಗಿದ್ದಿದ್ರೆ ಅಲ್ಲೇನಾಗ್ತದೆ, ಇವು ಪ್ರೇರೇಪಿಸುವಂಥ ಕಾರಣಗಳಾಗ್ತವೆ ಹೊರತು ಇವು ಡೈರೆಕ್ಟಾಗಿ ಇವು ತಿಂದರೆ ಟೊಮೆಟೊ ತಿಂದುಬಿಟ್ರೆ ಸ್ಟೋನ್ ಆಗ್ತದೆ ಅಂತ ಅನ್ನುವಂಥ ಭ್ರಮೆ ಇರಬಾರ್ದು. ಸೊ ಹಾಗಾಗಿ ಇವೆಲ್ಲವು ಕಾರಣಗಳು ಒಟ್ಟುಗೂಡಿ ಒಂದು ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳಾಗಲಿಕ್ಕೆ ಒಂದು ಮೇನ್ ಕಾರಣಗಳಂತ ಆಗ್ತವೆ. ಮತ್ತು ಇನ್ನು ಮೂತ್ರನಾಳದಲ್ಲಿ ಕಲ್ಲುಗಳಂತೂ ನೋಡಿದರೆ ಅದರಲ್ಲಿ ಹಲವಾರು ತೆರನಾದ ಕಲ್ಲುಗಳು ಬರ್ತವೆ. ಅದರಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥದ್ದು ಆಕ್ಸಾಲೇಟ್, ಅಧಿಕ ಪ್ರಮಾಣದಲ್ಲಿ ನಾವು ಕಂಡುಬರುವಂಥದ್ದು ಆಕ್ಸಾಲೇಟ್ ಇರುವಂಥ ಪದಾರ್ಥಗಳು, ಅಂದರೆ ಕೋಸು, ಸೊಪ್ಪು, ಬೀಟ್ರೂಟ್, ಕಪ್ಪು ಚಹಾ, ಚಾಕ್ಲೇಟ್, ಗೋಧಿ ಹಿಟ್ಟು, ಬೀಜಗಳು, ಇಂಥದ್ದೆಲ್ಲ ಅತಿಯಾದ ಸೇವನೆ ಮಾಡೋದ್ರಿಂದ ಈ ಪದಾರ್ಥಗಳಲ್ಲಿರ್ತಕ್ಕಂಥ ಆಕ್ಸಾಲೇಟ್ ಎನ್ನುವಂಥ ಒಂದು ಪದಾರ್ಥ ಏನಿರ್ತದೆ ಅದು ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೆ ಶರೀರದಲ್ಲಿ. ಇದು ಯಾವಾಗ ಸ್ಫಟಿಕ ರೂಪದಲ್ಲಿ ಪರಿವರ್ತನೆ ಆಗ್ತದೋ ಆ ಸಂದರ್ಭದಲ್ಲಿ ಸ್ಟೋನ್ಗಳಾಗುವುದು ಅಥವಾ ಹರಳುಗಳು ಮೂತ್ರ ವ್ಯವಸ್ಥೆಯಲ್ಲಿ ಖಂಡಿತವಾಗಿ ಆಗ್ತವೆ. ಆದರೆ ಇವುಗಳನ್ನು ಹಿತಮಿತವಾಗಿ ಬಳಸಿ ಇದರೊಟ್ಟಿಗೆ ನಾವು ನೀರಿನ ಪ್ರಮಾಣವನ್ನು ಸೇವನೆ ಅಧಿಕ ಮಾಡುವುದರಿಂದ ಈ ಥರದ ಸಮಸ್ಯೆಗೆ ಆಗಲು ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳು ಇದ್ದಾವೆ ಆಗಿದ್ದಾವೆ ಅಂತ ಒಬ್ಬ ರೋಗಿಗೆ ಕಂಡುಬರುವುದೇ ಯಾವಾಗ, ಅಂಥ ಲಕ್ಷಣಗಳೇನು ಅಂತ ನೋಡಿದರೆ ವಿಪರೀತವಾದಂಥ ಹೊಟ್ಟೆ ನೋವು. ಈ ಹೊಟ್ಟೆ ನೋವು ಹೇಗಿರ್ತದೆ ಅಂತ ಹೇಳಿದ್ರೆ ಹೆರಿಗೆ ನೋವಿನ ಹೊಟ್ಟೆ ನೋವಿಗಿಂತ ಹೆಚ್ಚಿಗೆ ಹೊಟ್ಟೆ ನೋವು ಇರ್ತದೆ. ಸೊ ಈ ಹೊಟ್ಟೆ ನೋವು ಇರಬಹುದು, ಅಥವಾ ಸೊಂಟ ನೋವು ಬರ್ತದೆ, ಅಥವಾ ಈ ನೋವು ಬರುವಾಗ ವಾಂತಿ ಬರ್ತದೆ, ಅದು ವಾಂತಿ ಒಂದು ಎರಡು ಸಲ ಬಂದು ಮತ್ತೆ ನಿಲ್ತದೆ. ನೆಕ್ಸ್ಟ್ ವಾಂತಿ ಬರುವ ಹೊತ್ತಿನಲ್ಲಿ ಮೂತ್ರದಲ್ಲಿ ಉರಿ ಕಂಡು ಬರಬಹುದು ರೋಗಿಗಳಲ್ಲಿ. ಮತ್ತು ಇನ್ನೂ ಕೆಲವೊಂದು ರೋಗಿಗಳಲ್ಲಿ ನಾವು ಮೂತ್ರದ ಮೂಲಕ ರಕ್ತಕಣಗಳು ಹೊರಗೆ ಬರ್ತವೆ. ಸೊ ರಕ್ತ ಮೂತ್ರವೂ ಕಾಣಬರ್ತದೆ. ಆಮೇಲೆ ಕೆಲವೊಂದು ಸಲ ಮೂತ್ರ ನಾಳ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಮೂತ್ರಕೋಶ, ಮೂತ್ರಪಿಂಡ ಇವು ಯಾವುದರಲ್ಲಿಯೂ ಕೂಡ ಮೂತ್ರದ ಹರಳುಗಳಿಂದ ಸೋಂಕು ಕೂಡ ತಗಲ್ಬೋದು, ಹಾಗಾಗಿ ಅಲ್ಲಿ ಬಾವು ಕೂಡ ಬರ್ಬೋದು. ಸೊ ಈ ಥರ ಎಲ್ಲ ಸಮಸ್ಯೆಗಳು ಕಂಡು ಬಂದಾಗ ನಾವು ಈ ಮೂತ್ರಕೋಶದ ಅಥವಾ ಮೂತ್ರ ವ್ಯವಸ್ಥೆಯಲ್ಲಿ ಈ ರೋಗಿಯು ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳಿಂದ ಬಳಲ್ತದೆ ಅಂತ ನಾವು ಗುರುತ ಮಾಡ್ಕೊಳ್ಬೋದು. ಹಾಗಾದರೆ ಈ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಆಗಬಾರ್ದು ಅಂತಂದರೆ ಏನೆಲ್ಲ ನಾವು ಉಪಾಯಗಳನ್ನು ಮಾಡ್ಕೊಳ್ಬೋದು? ಮೊದಲನೇದಾಗಿ ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕು. ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಕೆಲಸ ಬಿಡುವುದು ಅಂತಲ್ಲ, ಅತಿಯಾದ ಕೆಲಸ ಮಾಡಬೇಕು ಅಂತಲ್ಲ, ಕೆಲಸಕ್ಕೆ ಎಷ್ಟು ಒತ್ತಡ ಇರ್ತದೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಕೆಲಸವನ್ನು ಮಾಡೋದು, ಅದಕ್ಕೆ ತಕ್ಕ ಹಾಗೆ ನಿದ್ದೆಯನ್ನು ಮಾಡುವುದು, ಅದೇ ತರನಾದ ಆಹಾರ ಪದಾರ್ಥಗಳ ಸೇವನೆಯಲ್ಲಿ ಸ್ವಲ್ಪ ಕೊಂಚ ನಾವು ಗಮನವನ್ನು ವಹಿಸಿದರೆ, ಪ್ರಮುಖವಾಗಿ ತೀಕ್ಷ್ಣವಾದಂಥ ಆಹಾರಗಳನ್ನು ಕಡಿಮೆ ಮಾಡೋದು, ರೋಡ್ ಸೈಡಲ್ಲಿರ್ತಕ್ಕಂಥ ಜಂಕ್ ಫುಡ್ಸನ್ನು ಕಡಿಮೆ ಮಾಡೋದು, ಆಮೇಲೆ ಸಾಫ್ಟ್ ಡ್ರಿಂಕ್ಸ್ ಇಂಥ ಪದಾರ್ಥಗಳ ಸೇವನೆ ಕಡಿಮೆ ಮಾಡೋದು, ಅದರ ಬದಲಾಗಿ ಪಾನೀಯ ಪದಾರ್ಥಗಳನ್ನು, ತಂಪಾದ ಪಾನೀಯ ಪದಾರ್ಥಗಳಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನೀರಿನ ಅಂಶ ಇರುವಂಥ ಪದಾರ್ಥಗಳನ್ನು ಸೇವನೆ ಮಾಡೋದು. ಈಗ ನೀರಿನ ನೀರು ಇರುವಂಥ ಅಂಶಗಳನ್ನು ಅಥವಾ ನೀರನ್ನು ಜಾಸ್ತಿ ಕುಡಿಯಿರಿ ಅಂತ ಹೇಳಿದ್ರೆ ಎಷ್ಟು ಲೀಟ್ರ್ ಕುಡಿಬೇಕು ಅಂತ ಆಗ್ತದೆ. ಎಷ್ಟು ಲೀಟ್ರ್ ಅಂತ ಹೇಳಿದ್ರೆ ದಿನಕ್ಕೆ ಒಬ್ಬ ಸಾಮಾನ್ಯವಾದಂಥ ಮನುಷ್ಯ ಸೇವಿಸಬೇಕಾದಂಥ ಪ್ರಮಾಣ ಅಂತ ಹೇಳಿದ್ರೆ 2-4 ಲೀಟ್ರ್ ಮಿನಿಮಮ್ ನೀರು ಕುಡಿಬೇಕು. ಒಬ್ಬರು ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ಸಾಯಂಕಾಲ 7 ಗಂಟೆವರೆಗೂ ಒಂದು 2-4 ಲೀಟ್ರ್ವರೆಗೂ ನೀರು ಹಿತಮಿತವಾಗಿ ಬಳಸಬೇಕು. ಸೊ ಈ ನೀರಿನ ಬಳಕೆ ಪ್ರಮಾಣ ಎಷ್ಟಿರ್ತದೋ ಅಷ್ಟೇ ತರಹದ ನಾವು ಮೂತ್ರ ವೇಗ ಬಂದಾಗ ಅದನ್ನು ಧಾರಣೆ ಮಾಡಬಾರ್ದು. ಅಂದರೆ ಮೂತ್ರ ಬಂದಾಗ ಅದನ್ನು ಆಗಲೇ ವಿಸರ್ಜನೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದನ್ನು ತಡೆದುಕೊಂಡು ಕೂತ್ಕೊಂಡು ಕೂತ್ರೆ ಅದು ಮತ್ತೆ ಇದು ಲವಣಾಂಶಗಳು ಅದರ ಶರೀರದಲ್ಲಿರ್ತಕ್ಕಂಥ ಆ ಮೂತ್ರದಲ್ಲಿ ಇರ್ತಕ್ಕಂಥ ಲವಣಾಂಶಗಳು ಮತ್ತೆ ಸ್ಫಟಿಕ ರೂಪ ಅಂತ ಹೇಳ್ತಾ ಮತ್ತೆ ನಮಗೆ ಮೂತ್ರ ವ್ಯವಸ್ಥೆಯಲ್ಲಿ ಕಲ್ಲುಗಳ ಸಮಸ್ಯೆ ಕಂಡು ಬರ್ತದೆ. ಇದು ಒಂದು. ಆಮೇಲೆ ಇನ್ನು ಆಹಾರದಲ್ಲಿ ತೀಕ್ಷ್ಣವಾದಂಥ ಮತ್ತು ಅತಿಯಾದ ಕ್ಷಾರೀಯ ಅಥವಾ ಲವಣಾಂಶ ಇರತಕ್ಕಂಥ ಪದಾರ್ಥಗಳನ್ನು ಕಡಿಮೆ ಪ್ರಯೋಗ ಮಾಡಬೇಕು. ಉಪ್ಪಿನ

ಆಸ್ಪತ್ರೆ ಶಾಪೂರ್ ಬೆಳಗಾವಿಯಲ್ಲಿ ನಾವು ಒಪಿಡಿ ನಂಬರ್ 8 ಇಲ್ಲಿ ನಾವು ಹಲವಾರು ರೋಗಿಗಳಿಗೆ ಮೂತ್ರ ವ್ಯವಸ್ಥೆಯಲ್ಲಿ ಹರಳುಗಳು ಇದ್ದಂಥ ರೋಗಿಗಳಿಗೆ ನಾವು ಆಯುರ್ವೇದ ಚಿಕಿತ್ಸೆಯನ್ನು ಕೊಟ್ಟು ಸಕ್ಸಸ್ಫುಲ್ ಆಗಿ ಅವನ್ನು ಗುಣಪಡಿಸಿದ್ದೇವೆ. ಸೊ ಈ ಒಂದು ನಮ್ಮ ಕೆಎಲ್ಇ ಆಯುರ್ವೇದ ಆಸ್ಪತ್ರೆ ಶಾಪೂರದಲ್ಲಿ ಈ ರೀತಿಯಾದ ಸೌಲಭ್ಯವನ್ನು ನಾನು ಎಲ್ಲ ಕೇಳುಗರಿಗೆ ಇದರ ಲಾಭವನ್ನು ಪಡಿಬೇಕಂತೇಳಿ ನಾನು ಕೇಳ್ಕೊಳ್ತೇನೆ.

0: ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್. ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ ಪ್ರಸ್ತುತಿ. ಏನ್ ರೂಪಕ, ಬಹಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
1: ಹಂಗಲ್ಲ, ಅದೈದ ಕೆಲ್ಸ.
0: ಯಾಕ ಮುಖ ಹೇಳದತ್ತಲ್ಲ.
1: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ,
2: ಸ್ವಲ್ಪ ಮನ್ಯಾಗ ಕಷ್ಟ ಆಗತ್ತೈತಿ.
0: ಇದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ್ವ? ಬೆಳಗಾವಿಗೆ ಎಲ್ಲಿಗೆ ಹೋಗ, ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತ್ ನೋಡುವ.
1: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.
4: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ. ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ, ENT OPD ಸಂಖ್ಯೆ 16.
5: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831 244444 extension 4327.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ಇದೀಗ ಪ್ರಸಾರವಾಗಲಿದೆ ಬೆಳಗಾವಿ ಹತ್ತಿರದ ಬಳ್ಳಾರಿ ನಾಲಾ ಹಿನ್ನೆಲೆ ಕುರಿತ ವಿಶೇಷ ಕಾರ್ಯಕ್ರಮ. ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ ಬೆಳಗಾವಿಯ ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಹಾಗೂ ಕೆಎಲ್ಇ ಇತಿಹಾಸಕಾರರಾದ ಶ್ರೀ ಬಿಎಸ್ ಗವಿಮಠ್ ಅವರು.
1: ಬೆಳಗಾವಿಯೊಳಗೆ ಹುಟ್ಟಿ ಬೆಳೆದವ್ರಿಗೆ ಬಳ್ಳಾರಿ ನಾಲಾ ಹೆಸರು ಕೇಳದೇ ಇರೋದಿಲ್ಲ. ಪ್ರತಿಯೊಬ್ಬರು ಬಳ್ಳಾರಿ ನಾಲಾ ಅಂದರೆ ಅವ್ರಿಗೆ ಗೊತ್ತಿರ್ತದೆ. ಆದರೆ ಈ ಬಳ್ಳಾರಿ ನಾಲಾಕ್ಕೆ ಕೂಡ ಒಂದು ತನ್ನದೇ ಆದ ಇತಿಹಾಸದ ಈ ಇತಿಹಾಸವನ್ನು ನಮಗೆ ಭಾಳ ರಮ್ಯವಾಗಿ ಕಟ್ಟಿಕೊಟ್ಟವರು ನಮ್ಮ ಬೆಳಗಾವಿಯವರೇ ಆದಂಥ ಶ್ರೀ ಮೋಹನ್ ಕಳಸದ್ ಅವರು. ಮೋಹನ್ ಕಳಸದ್ ಒಬ್ಬ ಶಿಕ್ಷಕರು, ಒಬ್ಬ ಸಾಹಿತಿ ಮತ್ತು ಒಬ್ಬ ಪತ್ರಕರ್ತನಾಗಿ ಗುರುತಿಸಿಕೊಂಡವರು. ಇವತ್ತವರು ಬಹುಶಃ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಅವರು ಬರೆದಿರತಕ್ಕಂಥ ಈ ಬಳ್ಳಾರಿ ನಾಲಾದ ವಿಷಯ ಏನದ ಸಾರ್ವಜನಿಕರಿಗೂ ಗೊತ್ತಾಗಲಿ ಅನ್ನತಕ್ಕಂಥ ಹಿನ್ನೆಲೆಯೊಳಗೆ ನಾನು ಸಂಪಾದನೆ ಮಾಡಿರ್ತಕ್ಕಂಥ ಬೆಡಗಿನ ಬೆಳಗಾವಿ ಈ ಗ್ರಂಥದೊಳಗಿನ ಅವರ ಲೇಖನವನ್ನು ನಾನು ಇಲ್ಲಿ ಸಾಂದರ್ಭಿಕವಾಗಿ ಬಳಸಿಕೊಳ್ತಾ ಇದ್ದೇನೆ. ಅವರ ಮಾತುಗಳಲ್ಲೇ ನಾವು ಈ ಬಳ್ಳಾರಿ ನಾಲಾದ ಬಗ್ಗೆ ತಿಳಿದುಕೊಳ್ಳೋಣ. ಬೆಳಗಾವಿಯಲ್ಲಿ ಬಳ್ಳಾರಿ ನಾಲಾ, ಇದಕ್ಕೆ ತನ್ನದೇ ಆದ ಕಥೆ ಇದೆ. ನೂರಾರು ವರ್ಷಗಳ ಇತಿಹಾಸವಿದೆ. ಬಳ್ಳಾರಿ ನಾಲಾ ಬೆಳಗಾವಿಯ ದಕ್ಷಿಣ ಭಾಗದಲ್ಲಿದೆ. ಜುನೇ ಬೆಳಗಾವಿಯಿಂದ, ಅಂದರೆ ಹಳೆ ಬೆಳಗಾವಿ, ಜುನೇ ಬೆಳಗಾವಿಯಿಂದ ಸುಮಾರು 2 ಕಿಲೋಮೀಟರ್ ಅಂತರದಲ್ಲಿದೆ. ರಾಷ್ಟ್ರೀಯ ಹಳೆಯ ಹೆದ್ದಾರಿಗೆ ಅಡ್ಡವಾಗಿ ಹರಿದಿದೆ. ಅದನ್ನು ದಾಟಲು ಒಂದು ಸೇತುವೆ ಇದೆ. ಅದು ಶತಮಾನದಷ್ಟು ಹಳೆಯದು. ರೈತರಿಗೆ ವರವಾಗಬೇಕಿದ್ದ ನಾಲಾ ಶಾಪವಾಗಿದೆ. ಮಳೆಗಾಲದಲ್ಲಿ ಹೂಳು ತುಂಬುತ್ತದೆ, ಅಕ್ಕಪಕ್ಕದ ಹೊಲಗಳಿಗೆ ನೀರು ನುಗ್ಗುತ್ತದೆ, ಅಪಾರ ಪ್ರಮಾಣದಲ್ಲಿ ಬೆಳೆ ನಾಶವಾಗುತ್ತದೆ. ಬಳ್ಳಾರಿ ನಾಲಾದ ಬಗ್ಗೆ ಹುಡುಕುತ್ತಾ ಹೋದಂತೆ ಅನೇಕ ರೋಚಕ ಸಂಗತಿಗಳು ಬೆಳಕಿಗೆ ಬರುತ್ತವೆ. ಇದು ರಾಜಹಂಸಗಡದ ಎಳ್ಳೂರು ಪೂರ್ವ ದಿಕ್ಕಿನಿಂದ ಪ್ರಾರಂಭವಾಗುತ್ತದೆ. ಎಳ್ಳೂರಿನಿಂದ ಅನಗೋಳ ಸೀಮೆಯಲ್ಲಿ ಹಾಯ್ದು ವಡಗಾವಿಯ ಸಮೀಪ ಬರುತ್ತದೆ. ಇದಕ್ಕೆ ಬೆಳಗಾವಿಯ ಎಲ್ಲ ಚರಂಡಿಯ ನೀರು ಬಂದು ಸೇರುತ್ತದೆ. ಹೀಗಾಗಿ ಇದಕ್ಕೆ ಇಲ್ಲಿ ಲೇಂಡಿ ಹಳ್ಳ ಅನ್ನುತ್ತಿದ್ದರು. ಇಲ್ಲಿಂದ ಇದು ಬಾಗಲಕೋಟೆ ರಸ್ತೆ ಕ್ರಾಸ್ ಮಾಡಿ ನಿಲಜಿ, ಮುತಗ, ಸಾಮ್ರ ಸೀಮೆಯಲ್ಲಿ ಸಾಗುತ್ತದೆ. ಸುಳೇಬಾವಿಯಿಂದ ಸುಲದಾಳ್ ಹತ್ತಿರ ಮಾರ್ಕಂಡೇಯ ನದಿಗೆ ಕೂಡಿ ಮುಂದೆ ಅದೇ ನದಿ ಗೋಕಾಕದ ಘಟಪ್ರಭಾ ನದಿಗೆ ಸೇರುತ್ತದೆ. ಬಳ್ಳಾರಿ ನಾಲಾದ ಮೊದಲಿನ ಹೆಸರು ಅರವಾಳಿ ನಾಲಾ ಎಂದಿತ್ತು. ಅರವಾಳಿ ಅಂದರೆ ಎರಡು ಗುಡ್ಡಗಳ ನಡುವಿನಿಂದ ಹಾದು ಬರುವ ದಾರಿಗೆ ಅರವಾಳಿ ರಸ್ತಾ ಅನ್ನುತ್ತಾರೆ. ಎಳ್ಳೂರ ಹತ್ತಿರ ದೇವಗಾನಹಟ್ಟಿ, ಅವಸಾರಹಟ್ಟಿ ಅನ್ನುವ ಎರಡು ಚಿಕ್ಕ ಹಳ್ಳಿಗಳಿವೆ. ಅವೆರಡೂ ಗುಡ್ಡದ ಅಂಚಿನಲ್ಲಿವೆ. ಎರಡು ಗುಡ್ಡಗಳ ನಡುವೆ ಸಣ್ಣದೊಂದು ನೀರಿನ ಝರಿ, ಅದೇ ಅರವಾಳಿ, ಅರ್ಥಾತ್ ಬಳ್ಳಾರಿ ನಾಲಾ, ಬಳ್ಳಾರಿ ನಾಲೆಯ ಉಗಮಸ್ಥಾನ. ಆಗಿನ ಕಾಲದಲ್ಲಿ ದೀರ್ಘ ಮಳೆಗಾಲ, ಗುಡ್ಡ ಪ್ರದೇಶದಲ್ಲಿ ಸ್ವಾಭಾವಿಕವಾಗಿ ನೀರಿನ ಸೆಲೆಗಳು ಹೆಚ್ಚು. ವರ್ಷವಿಡೀ ನಾಲೆ ತುಂಬಿ ಹರಿಯುತ್ತಿತ್ತು. ಎಳ್ಳೂರು ಹಾಗೂ ಹತ್ತಿರದ ಹಳ್ಳಿಗಳಿಗೆ ಇದೇ ನೀರಿನ ಮೂಲ ಆಧಾರವಾಗಿತ್ತು. ಬರಬರುತ್ತಾ ಮಳೆ ಕಡಿಮೆಯಾಗಿ ಹಳ್ಳ ಕೊಳ್ಳಗಳು ಬತ್ತಿ ಹೋದವು. ಅರವಾಳಿ ನಾಲಾ ಇದಕ್ಕೆ ಹೊರತಾಗಿರಲಿಲ್ಲ. ಆದರೆ ಮಳೆಗಾಲದಲ್ಲಿ ಮಾತ್ರ ಇದು ರೌದ್ರಾವತಾರ ತಳುತ್ತಿತ್ತು. ನೋಡ ನೋಡುತ್ತಲೇ ಹಳ್ಳ ತುಂಬಿ ಹರಿಯುತ್ತಿತ್ತು. ಎಡಬಲದ ಹೊಲಗಳು ನೀರು ತುಂಬಿ ಮಹಾನದಿಯಂತೆ ಕಾಣುತ್ತಿತ್ತು. ಹೂಳು ಬಂದು ಸಂಗ್ರಹವಾಗುತ್ತಿತ್ತು. ಈ ನಾಲಾ ನೂರಾರು ವರ್ಷಗಳಿಂದ ರೈತರ ಜೀವ ಹಿಂಡುತ್ತಿತ್ತು. ಇದನ್ನು ತಡೆಯಲು ಆಗಾಗ ಪ್ರಯತ್ನಗಳು ನಡೆದೇ ಇವೆ. 1934 ಹಳೇ ಬೆಳಗಾವಿಯ ಸಾಮಾಜಿಕ ಕಾರ್ಯಕರ್ತ ಈಶ್ವರ್ ಈರಪ್ಪ ಸುತಾರ್, ಸಮಾಜ ಸೇವಾ ಧುರಂಧರ ದಾದಾ ಕುಲಕರ್ಣಿ ಇಬ್ಬರೂ ಕೂಡಿ ಯೋಜನೆ ರೂಪಿಸಿದರು. ರೈತರು ಸ್ವಯಂ ಸೇವಕರಾಗುವುದು, ಮನೆಗೊಂದು ಚಕ್ಕಡಿ ತರುವುದು, ಹೂಳನ್ನು ತೆಗೆದು ದೂರ ಹಾಕುವುದು, ಇದಕ್ಕೆ ಎಲ್ಲರೂ ಬದ್ಧರಾದರು. ಇದರಿಂದ ಸಮಸ್ಯೆ ಸ್ವಲ್ಪ ದೂರವಾಯಿತು. ಆದರೆ ಶಾಶ್ವತವಾಗಿ ಪರಿಹಾರ ಕಾಣಲಿಲ್ಲ. ಆಗಿನ ಮಳೆಗಾಲಕ್ಕೆ ಮನುಷ್ಯ ಪ್ರಯತ್ನ ಸಾಕಾಗಲಿಲ್ಲ. ಹಗಲು ರಾತ್ರಿ ಧೋ ಎಂದು ಮಳೆ ಸುರಿಯುತ್ತಿತ್ತು. ನಾಲೆ ಕಾಣದಂತೆಯೇ ನೀರು ತುಂಬಿ ಹೋಗುತ್ತಿತ್ತು. ಮಳೆ ನಿಲುಗಡೆಯವರೆಗೆ ರೈತ ಉಸಿರು ಬಿಗಿ ಹಿಡಿದು ಕೂಡಿರಬೇಕಾಗಿತ್ತು. ಇಂಥದೇ ಪ್ರಯತ್ನ 40 ವರ್ಷಗಳ ನಂತರ ಮತ್ತೆ ನಡೆಯಿತು. 1974 ಆಗಲೂ ರೈತರೇ ಟೊಂಕ ಕಟ್ಟಿ ನಿಂತರು. ಸರ್ಕಾರದ ಮೇಲೆ ಒತ್ತಡ ತಂದರು. ಇವರ ಆಗ್ರಹಕ್ಕೆ ಆಗಿನ ಆಡಳಿತ ಮಣಿಯಿತು. ಹೂಳು ತೆಗೆಯಲು ಬುಲ್ಡೌಸರ್ ಒದಗಿಸಿತು. ಆದರೆ ಅದಕ್ಕೆ ಇಂಧನ ತುಂಬಿಸುವ ಹೊಣೆ ರೈತರ ಮೇಲೆ ಹಾಕಿತು. ಆಗ ರೈತರು ಚಂದಾ ಕೂಡಿಸಿದರು. ಬುಲ್ಡೌಸರ್ಗೆ ಚಾಲನೆ ಸಿಕ್ಕಿತು. ಎಳ್ಳೂರು ರಸ್ತೆಯಿಂದ ಸಾಂಬ್ರ ರೈಲ್ವೆ ಸ್ಟೇಷನ್ದವರೆಗೆ ಕಾರ್ಯ ಸಾಗಿತು. ಹೂಳು ದೂರವಾಯಿತು. ರೈತರ ಮುಖದಲ್ಲಿ ನಗೆ ಮೂಡಿತು. ಈ ಸಂಘಟನೆಯ ಹಿಂದೆ APMC ಚೇರ್ಮನ್, ವಿಧಾನಸಭಾ ಮಾಜಿ ಅಧ್ಯಕ್ಷ ರಾಮ್ಬಾಬು ಪೋದ್ದಾರ್, ಬೆಳಗಾವಿ ತಾಲೂಕಾ ಅಧ್ಯಕ್ಷ ಶಿವಾಜಿರಾವ್ ಕಾಕತ್ಕರ್, ನಗರ ಅಭಿವೃದ್ಧಿ ಮಂಡಳ ಚೇರ್ಮನ್ ಎನ್ ಎ ಹನುಮಣ್ಣವರ್, ಪ್ರಭಾಕರ್ ಕುಲಕರ್ಣಿ, ಬಾಬುರಾವ್ ಗೌಂಡಾಡ್ಕರ್ ಹಾಗೂ ಸಿದ್ದಯ್ಯ ಪುರಾಣಿಕ್ ಅವರು ಈ ಕೆಲಸಕ್ಕೆ ಪ್ರೋತ್ಸಾಹ ನೀಡಿದ್ದು ಐತಿಹಾಸಿಕ ಸ್ಮರಣೆ. ಸಿದ್ದಯ್ಯ ಪುರಾಣಿಕರು ಆಗ ಬೆಳಗಾವಿಯ ಜಿಲ್ಲಾಧಿಕಾರಿಗಳಾಗಿದ್ದವರು. ಇಷ್ಟಾಗಿಯೂ ಈ ನಾಲಾಕ್ಕೆ ಬಳ್ಳಾರಿ ನಾಲಾ ಎಂದು ಹೆಸರು ಬಂದದ್ದು ಹೇಗೆ, ಯಾವಾಗ, ಯಾರಿಂದ, ಇದನ್ನು ತಿಳಿಸುವುದೇ ಇಂದಿನ ಒಂದು ನಮ್ಮ ಭಾಷಣದ ಉದ್ದೇಶ. ಬ್ರಿಟಿಷರು ಸುಮಾರು 225 ವರ್ಷ ನಮ್ಮ ದೇಶವನ್ನು ಆಳಿದರು. ಅವರು ಇಟ್ಟ ಹೆಜ್ಜೆ ತೆಗೆದುಕೊಂಡ ನಿಲುವು ಪೂರಕ ಮಾರಕ ಎರಡೂ ಆಗಿವೆ. ಪ್ರತಿಯೊಂದರಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ್ದಾರೆ. ಶಿಕ್ಷಣ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ಒಳ್ಳೆಯದನ್ನು ಬಿತ್ತಿದ್ದಾರೆ, ಬೆಳೆದಿದ್ದಾರೆ. ಇವರ ಒಟ್ಟು ಕಾರ್ಯತಂತ್ರದ ಹಿಂದೆ ತಮ್ಮ ಧರ್ಮ ಪ್ರಚಾರವಿತ್ತು. ಶಿಕ್ಷಣದ ಮಾಧ್ಯಮವನ್ನು ಹೆಚ್ಚಾಗಿ ಧರ್ಮ ಪ್ರಚಾರಕ್ಕೆ ಬಳಸಿಕೊಂಡಿದ್ದರು. ಹೀಗೆ ಶಿಕ್ಷಣ ಪ್ರಚಾರಕ್ಕೆಂದೇ 1832 ಇಬ್ಬರು ತಜ್ಞರನ್ನು ಕಂಪನಿ ಸರ್ಕಾರ ನೇಮಿಸಿತು. ಅವರೇ ಬೆನನ್ ಮತ್ತು ಸ್ಮಿತ್, ಮಿಷನರಿಗಳು. ಶಹಪೂರ ಜೇಡಗಲ್ಲಿಯಲ್ಲಿ ಮೌಂಟ್ ಕಾರ್ಮೆಲ್ ಚರ್ಚ್ ಇದೆ. ಇದು 1823 ಸ್ಥಾಪನೆಯಾಗಿದ್ದು ಇಲ್ಲಿಯೇ ಬೆನನ್ ಹಾಗೂ ಸ್ಮಿತ್ ಅವರಿಗೆ ಕೆಲವು ದಿನ ಉಳಿದುಕೊಳ್ಳಲಿಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇವರು ಇಲ್ಲಿಗೆ ಬರುವುದಕ್ಕೆ ಮೊದಲು ಬಳ್ಳಾರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ವರ್ಗಾವಣೆ ಇವರಿಗೆ ಸ್ವಲ್ಪ ತೊಂದರೆ ಮೂಡಿಸಿರಬೇಕು. ವಾಸ ಮಾಡಿದ ಮನೆ, ಊರು ಸ್ಮರಣೆಯಲ್ಲಿ ಉಳಿಯುವುದು ಸಹಜ. ಹಾಗೆಯೇ ನೆನಪು ಕಾಡುವುದು ವಾಸ್ತವ. ಬೆನನ್ ಮತ್ತು ಸ್ಮಿತ್ ಪ್ರತಿದಿನ ಸಾಯಂಕಾಲ ವಾಯುವಿಹಾರಕ್ಕೆ ಹೋಗುತ್ತಿದ್ದರು. ಅರವಾಳಿ ನಾಲಾ ಅವರ ಪಾದಗಟ್ಟೆಯಾಗಿತ್ತು. ಅಲ್ಲಿ ಕುಳಿತು ವಿಶ್ರಮಿಸುತ್ತಿದ್ದರು. ಈಗ ಕುಳಿತಾಗ ಬಳ್ಳಾರಿಯ ನೆನಪು ಮರುಕಳಿಸುತ್ತಿತ್ತು. ಆ ಹೆಸರಿನ ಒಂದು ಸ್ಮಾರಕ ನಿರ್ಮಿಸುವ ಯೋಚನೆ ಬಂತು. ಆದರೆ ಅಂಥ ದೊಡ್ಡ ವ್ಯಕ್ತಿತ್ವ ಅವರದಾಗಿರಲಿಲ್ಲ. ಅವರು ಸಾಮಾನ್ಯ ಶಿಕ್ಷಕರಾಗಿದ್ದರು. ಪ್ರತಿದಿನ ತಾವು ಬಂದು ಕೂಡಿರುವ ಸ್ಥಳ ಅರವಾಳಿ ನಾಲಾ. ಇದು ಲೋಕಾರೂಢಿಯಿಂದ ಬಂದ ಹೆಸರು. ಅರವಾಳಿ ಈ ಹೆಸರು ಬೆನನ್ಸ್ ಮತ್ತು ಸ್ಮಿತ್ ಅವರಿಗೆ ಹಿಡಿಸಲಿಲ್ಲ. ತಮ್ಮ ಪ್ರೀತಿಯ ಬಳ್ಳಾರಿಯ ಹೆಸರನ್ನು ಈ ನಾಲಾಕ್ಕೆ ಇಟ್ಟರೆ ಹೇಗೆ? ಉಭಯತರೂ ಸ್ವಯಂ ಒಪ್ಪಿಕೊಂಡರು. ಗುರುಗಳ ಮಾತು ಮಾನ್ಯವಾಯಿತು. ಒಂದು ಸಾರಿ ಸಭೆ ಸೇರಿತು. ವಿಷಯ ಮಂಡನೆಯಾಯಿತು. ಸರ್ವೆ ಆಫ್ ಇಂಡಿಯಾ ಇಲಾಖೆಗೆ ಪ್ರಸ್ತಾಪ ತಲುಪಿತು. ಮುಂದೆ ಕಾಲಾಂತರದಲ್ಲಿ 1899 ಬಳ್ಳಾರಿ ನಾಲಾ ಎನ್ನುವ ಹೆಸರು ನೋಂದಾಯಿತು. ಇದು ಬಳ್ಳಾರಿ ನಾಲಾದ ಕತೆ. ಹೆದ್ದಾರಿ ಪ್ರಾಧಿಕಾರ 2010 ಹಳೆಯ ರಾಷ್ಟ್ರೀಯ ಹೆದ್ದಾರಿಯನ್ನು ಅಗಲೀಕರಿಸಿತು. ಷಟ್ಪಥವಾಗಿ ಮಾರ್ಪಟ್ಟಿತು. ಆಗ ಬಳ್ಳಾರಿ ನಾಲಾ ಕೂಡ ಮರುಹುಟ್ಟು ಪಡೆಯಿತು. ಮೊದಲಿದ್ದ ಅಳತೆಗಿಂತ 4 ವಿಸ್ತಾರ ಹೆಚ್ಚಿಸಲಾಯಿತು. ಇದು ಬಳ್ಳಾರಿ ನಾಲಾದ ಕತೆ.
0: ಇದುವರೆಗೂ ಕೇಳಿದಿರಿ ಬೆಳಗಾವಿ ಹತ್ತಿರದ ಬಳ್ಳಾರಿ ನಾಲಾ ಹಿನ್ನೆಲೆ ಕುರಿತ ವಿಶೇಷ ಕಾರ್ಯಕ್ರಮ. ಮಾಹಿತಿಯನ್ನ ಹಂಚಿಕೊಂಡವರು ಬೆಳಗಾವಿಯ ಹಿರಿಯ ಸಾಹಿತಿಗಳು, ನಿವೃತ್ತ ಪ್ರಾಚಾರ್ಯರು, ಕೆಎಲ್ಇ ಪ್ರಸಾರಾಂಗದ ವಿಶ್ರಾಂತ ನಿರ್ದೇಶಕರು ಹಾಗೂ ಕೆಎಲ್ಇ ಇತಿಹಾಸಕಾರರಾದ ಶ್ರೀ BS ಗವಿಮಠ ಅವರು. ಹೀಗೆ ಕೇಳ್ತಾ ಇರಿ ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವಣಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಜಲಶಕ್ತಿ ಸಚಿವಾಲಯ ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದೊಂದಿಗೆ ಸ್ವಚ್ಛ ಮತ್ತು ಉತ್ತಮ ನೀರಿನ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೂರನೆಯ ಸಂಚಿಕೆ. ಹರ್ ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿಯ ಕುರಿತು.

0: ಓ ಸ್ವಚ್ಚಿಕ, ಎಲ್ಲಿಗೆ ಹೋಗಿದ್ದಾಳೆಂದು ನನಗೆ ಆಶ್ಚರ್ಯವಾಗುತ್ತದೆ. ಅವಳು ಎಂದಿಗೂ ಇಷ್ಟು ತಡ ಮಾಡಿರಲಿಲ್ಲ. ಇಂದು ನಾನು ಒಂಟಿಯಾಗಿ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಬರುತ್ತದೆ.
1: ಹೇ ಹೇ ಸುಜಲ್, ನಾ ಇಲ್ಲೇ ಇದ್ದೇನೆ.
0: ಓ, ನೀವು ಇಲ್ಲಿದ್ದೀರಿ. ಬಹುಶಃ ನೀವು ನೀರು ತರಲು ಹೋಗಿದ್ದೀರಿ ಎಂದು ನಾನು ಭಾವಿಸಿದೆ.
1: ನೀರು ತರಕ್ಕೆ ಹೋಗದ? ಅಯ್ಯೋ, ಆ ಕಾಲ ಈಗ ಇಲ್ಲ ಸುಜಲ್. ಹಿಂದೆ ಬಾವಿ ಕೈಪಂಪು ಅಂತ ನೀರಿಗಾಗಿ ಓಡಾಡಬೇಕಾಗಿತ್ತು, ಅದು ಹಳೆ ವಿಷಯ. ಈಗ ನಮ್ಮ ಮನೆಗಳಲ್ಲಿ ನಳದಿಂದ ನೀರು ಹರಿತಾ ಇದೆ.
0: ಹೌದು ಹೌದು, ನೀವು ಹೇಳುದು ಸರಿ. ಹಿಂದಿನ ಮತ್ತು ವರ್ತಮಾನದ ನಡುವೆ ದೊಡ್ಡ ವ್ಯತ್ಯಾಸವಿದೆ.
1: ನನ್ನ ಹಳ್ಳಿಯಲ್ಲಿ ಮಹಿಳೆಯರು, ಹುಡುಗಿಯರು ಮತ್ತು ಇತರ ಜನರು ತಮ್ಮ ಉಳಿದ ಕೆಲಸವನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸುವ ನೀರನ್ನು ಜೋಡಿಸುವ ತಮ್ಮ ಬೆಳಗ್ಗೆಯನ್ನ ಹೇಗೆ ಕಳೀತಾ ಇದ್ರು ಅನ್ನೋದು ನಂಗೆ ಈಗೂ ನೆನಪಿದೆ.
0: ನೀವು ಹೇಳಿದ್ದು ಸಂಪೂರ್ಣವಾಗಿ ಸರಿಯಾಗಿದೆ. ಸಾಕಷ್ಟು ನೀರು ಇದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಅವರು ಹಲವು ಬಾರಿ, ದಿನಕ್ಕೆ ಎರಡು ಬಾರಿ ಪ್ರವಾಸ ಮಾಡಬೇಕಾಗಿತ್ತು.
1: ಮತ್ತೆ ಹುಡುಗಿಯರು ತಮ್ಮ ಅಭ್ಯಾಸವನ್ನ ಕಳೆದುಕೊಳ್ಬೇಕಾಗಿತ್ತು. ಅಷ್ಟೇ ಅಲ್ಲ, ಕಲುಷಿತ ನೀರು ಸೇವನೆಯಿಂದ ಅನಾರೋಗ್ಯಕ್ಕೆ ಒಳಗಾಗುವುದು ಸಾಮಾನ್ಯ ಸಂಗತಿಯಾಗಿತ್ತು.
0: ನೀರೇ, ಓ ನೀರೇ, ನಿನ್ನ ಬಣ್ಣ ಹೇಗಿದೆ?
1: ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನ್ ನೀವು ಹಾಡು ಹೇಳ್ತಾ ಇದ್ದೀರಾ?
0: ವಾ ಸ್ವಚ್ಚಿಗ, ಇದು ಹೊಚ್ಚ ಹೊಸ ಹಾಡಾಗಿ ಮಾರ್ಪಟ್ಟಿದೆ.
1: ಹಾಡುವ ಸಮಯ ಈಗ ಮುಗೀತು, ಕಾರ್ಯಕ್ರಮವನ್ನ ಮುಂದುವರಿಸೋಣವಾ?
0: ಓ ಹೌದು ಹೌದು, ನಿಮ್ಮೆಲ್ಲರಿಗೂ ಸುಜಲ್ನಿಂದ ಶುಭಾಶಯಗಳು.
1: ಹಾಗೂ ಸ್ವಚ್ಚಿಕಾಳಿಂದಲೂ ಸಹ ಶುಭಾಶಯಗಳು.
2: ಜಲಶಕ್ತಿ ಸಚಿವಾಲಯದ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ನಡೆಸುವ ಮತ್ತು ಕಮ್ಯುನಿಟಿ ರೇಡಿಯೋ ಸ್ಟೇಷನ್ KLE ವೇಣುಧ್ವನಿ 90.4 FM ನಿರ್ಮಿಸುವ ಕಾರ್ಯಕ್ರಮವನ್ನು ನಾವು ಪ್ರಸ್ತುತಪಡಿಸುತ್ತೇವೆ.
1: ಸ್ವಚ್ಛ ಮತ್ತು ಉತ್ತಮ ನೀರು ಸರಬರಾಜು, ಒಂದು ಹಳ್ಳಿಯ ಕತೆ ರೇಡಿಯೋ ಮೂಲಕ ಹೇಳಲಾಗಿದೆ. ಸುಜಲ್, ಜಲ್ ಜೀವನ್ ಮಿಷನ್ ನಮ್ಮ ಜೀವನವನ್ನೇ ಬದಲಾಯಿಸಿಬಿಟ್ಟಿದೆ ಅಲ್ವಾ? 2019 ಪ್ರಾರಂಭಿಸಲಾದ ಜಲ್ ಜೀವನ್ ಮಿಷನ್ ಹರ್ ಘರ್ ಜಲ್ ಕಾರ್ಯಕ್ರಮದ ಮೂಲಕ ದೇಶಾದ್ಯಂತ ಕೋಟ್ಯಾಂತರ ಗ್ರಾಮೀಣ ಮನೆಗಳಿಗೆ ನಳ ನೀರನ್ನ ಒದಗಿಸಲು ಪ್ರಾರಂಭಿಸಿದೆ.
0: ಹೌದು ಹೌದು, ಈಗ ಮಹಿಳೆಯರು, ವೃದ್ಧರು ಮತ್ತು ಹುಡುಗಿಯರು ನೀರು ಸಾಗಿಸಲು ತಮ್ಮ ಮನೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗಿಲ್ಲ.
1: ಆದ್ರೆ ಇದೆಲ್ಲವೂ ಸುಲಭವಾಗಿರಲಿಲ್ಲ. ಜಲ್ ಜೀವನ್ ಮಿಷನ್ ಕೇವಲ ಪೈಪ್ಲೈನ್ಗಳನ್ನ ಹಾಕುವ ಕೆಲಸ ಅಂತ ಬಹಳಷ್ಟು ಜನ ಭಾವಿಸುತ್ತಾರೆ. ಆದ್ರೆ ಸತ್ಯವೆಂದರೆ ಇದು ಪ್ರತಿದಿನ ಪ್ರತಿ ಕುಟುಂಬಕ್ಕೂ ಶುದ್ಧ, ಸುರಕ್ಷಿತ ಮತ್ತು ಸಾಕಷ್ಟು ನೀರನ್ನ ಒದಗಿಸಲು ಬದ್ಧವಾಗಿದೆ.
0: ಇಂದು ನಳದಿಂದ ಹರಿಯುತ್ತಿರುವ ನೀರು ತಾನಾಗಿಯೇ ಬಂದಿಲ್ಲ. ಇದರ ಹಿಂದೆ ಇಡೀ ದೇಶದ ಕಠಿಣ ಪರಿಶ್ರಮ ಮತ್ತು ಜನರ ಭಾಗವಹಿಸುವಿಕೆ ಇದೆ. ಈಗ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಇದನ್ನು 2028 ವಿಸ್ತರಿಸಲಾಗಿದೆ. ಇದರಿಂದಾಗಿ ನೀರು ಪ್ರತಿ ಮನೆಗೂ ತಲುಪುತ್ತದೆ ಮತ್ತು ಪ್ರತಿ ಹಳ್ಳಿಯಲ್ಲಿ ನೀರು ಸರಬರಾಜು ಯೋಜನೆಗಳ ಉತ್ತಮ ಕಾರ್ಯಾಚರಣೆ, ನಿರ್ವಹಣೆ ಮತ್ತು ನಿರಂತರ ಸೇವೆಯನ್ನು ಖಚಿತಪಡಿಸಿಕೊಳ್ಳಬಹುದು.
1: ಚೆನ್ನಾಗಿ ಹೇಳಿದ್ರಿ. ಒಂದ್ ಕಾಲದಲ್ಲಿ ಕಷ್ಟವೆಂದು ತೋರ್ತಾ ಇದ್ದಂತಹ ಪ್ರತಿಯೊಂದು ಕೆಲಸವೂ ಈಗ ಸುಲಭವಾಗ್ತಾ ಇದೆ. ಗೆಲುವು ಅನ್ನೋದು ಸಂಪೂರ್ಣವಾಗಿ ಸಿದ್ಧರಾಗಿರುವವನಿಗೆ ಸೇರಿದೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರ ಕರೆಯ ಮೇರೆಗೆ ದೇಶವು ಪ್ರತಿಯೊಂದು ಕಷ್ಟದ ಮೂಲಕವೂ ಕೆಲಸ ಮಾಡಿದೆ. ಮರುಭೂಮಿಯ ಬಿಸಿಲಿನಲ್ಲಿರಲಿ ಅಥವಾ ಪರ್ವತಗಳಲ್ಲಿರಲಿ, ಇಂದು ಪ್ರತಿ ಮನೆ ಮತ್ತು ಪ್ರತಿಯೊಂದು ವಸಾಹತುಗಳಿಗೆ ನಳ ನೀರನ್ನ ಒದಗಿಸುವ ಕೆಲಸ ನಡೀತಾ ಇದೆ.
0: ಯಾಕೆ, ಏನಾಯ್ತು?
1: ಇದೆಲ್ಲವನ್ನು ಕೇಳಿದ ನಂತರ ಯಾರಿಗಾದ್ರೂ ಕಣ್ಣಲ್ಲಿ ನೀರು ಬಂದೇ ಬರುತ್ತಲ್ವಾ? ಈ ಕತೆ ನನ್ನದಲ್ಲ. ಇಂದು ದೇಶಾದ್ಯಂತ ಲಕ್ಷಾಂತರ ಮಹಿಳೆಯರು ಮತ್ತು ಹುಡುಗಿಯರ ತಲೆಯಿಂದ ನೀರನ್ನು ಸಾಗಿಸುವ ಹೊರೆಯನ್ನ ತೆಗೆದುಹಾಕಲಾಗಿದೆ. ಸರಿ, ನಲ್ಲಿಗಳ ಮೂಲಕ ನೀರು ಪಡೆದ ನಂತರ ನಮ್ಮ ಗ್ರಾಮದಲ್ಲಿ ಬೇರೆ ಯಾವ ಬದಲಾವಣೆಗಳು ಸಂಭವಿಸಿವೆ ಸುಜಲ್?
0: ಮೊದಲು ನಾನು ಸ್ವಲ್ಪ ನೀರು ಕುಡಿಯುತ್ತೇನೆ, ನಂತರ ನಿಮಗೆ ಹೇಳುತ್ತೇನೆ. ನೋಡಿ ಸ್ವಚ್ಛಿಕ, ಇದು ಕೇವಲ ನೀರು ಬಂದಿಲ್ಲ, ಹಳ್ಳಿಯ ಜನರು ಸಹ ಈ ಯೋಜನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಮೂಲಕ ಜನರು ಅದನ್ನು ನಿರ್ವಹಿಸಲು ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಮತ್ತು ನಮ್ಮ ತಾಯಂದಿರು ಮತ್ತು ಸಹೋದರಿಯರು ಮುಂದೆ ಬಂದು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ.
1: ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿ, ಅದು ಏನು? ದಯವಿಟ್ಟು ಸರಿಯಾಗಿ ವಿವರಿಸ್ತೀರಾ?
0: ಬನ್ನಿ ಬನ್ನಿ, ಅದನ್ನು ನಾನು ವಿವರಿಸುತ್ತೇನೆ. ಗ್ರಾಮ ನೀರು ಮತ್ತು ನೈರ್ಮಲ್ಯ ಸಮಿತಿಯ ಕೆಲಸವೇನೆಂದರೆ ಗ್ರಾಮದಲ್ಲಿ ನೀರು ಸರಬರಾಜು ಸರಿಯಾಗಿ ಕಾರ್ಯನಿರ್ವಹಿಸುವುದನ್ನು ಖಚಿತಪಡಿಸಿಕೊಳ್ಳುವುದು. ನಲ್ ಜಲ್ ಮಿತ್ರ ಆಪರೇಟರ್ ಸಹಾಯದಿಂದ ಮೋಟರ್, ಪೈಪ್ಲೈನ್ಗಳು ಮತ್ತು ನೀರಿನ ಟ್ಯಾಂಕ್ ನಿರ್ವಹಣೆಯನ್ನು ಕೈಗೊಳ್ಳಲಾಗುತ್ತದೆ. ಸೋರಿಕೆಯನ್ನು ಸರಿಪಡಿಸಲಾಗುತ್ತದೆ. ನೀರಿನ ಗುಣಮಟ್ಟದ ನಿಯಮಿತ ಪರೀಕ್ಷೆಯನ್ನು ನಡೆಸಲಾಗುತ್ತದೆ. ನೀರಿನ ಬಳಕೆಗೆ ಶುಲ್ಕಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಲಾಗುತ್ತದೆ.
1: ಓ ದೇವ್ರೆ, ಗ್ರಾಮಸ್ಥರು ಈ ಎಲ್ಲವನ್ನು ಮಾಡ್ತಾರಾ?
0: ಓ ಇಲ್ಲ, ಈ ಎಲ್ಲ ಕೆಲಸವನ್ನು ನಿರ್ವಹಿಸಲು ಪಂಚಾಯತ್ ಅವರಿಗೆ ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕೆಲವು ಚಟುವಟಿಕೆಗಳನ್ನು ನಿರ್ವಹಿಸಲು ಅವರ ಸ್ವಸಹಾಯ ಗುಂಪುಗಳ ಮಹಿಳಾ ಸದಸ್ಯರ ಸಹಾಯವನ್ನು ಸಹ ಪಡೆಯಬಹುದು.
1: ಓ, ನನಗೀಗ ಅರ್ಥ ಆಯ್ತು. ಮತ್ತೆ ಈಗ ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳ ಜವಾಬ್ದಾರಿಗಳೇನು?
0: ಪಂಚಾಯತ್ ಮಟ್ಟದಲ್ಲಿ ಸರ್ಪಂಚ್ ಮತ್ತು ಪಂಚಾಯತ್ ಪ್ರತಿನಿಧಿಗಳು ನೀರಿನ ಸಮಿತಿಯೊಂದಿಗೆ ಒಟ್ಟಾಗಿ ಈ ಯೋಜನೆಯನ್ನು ನಿರ್ವಹಿಸಲು ಕೆಲಸ ಮಾಡುತ್ತಾರೆ. ಇದರಿಂದ ಜನರ ನಂಬಿಕೆಯನ್ನು ಉಳಿಸಿಕೊಳ್ಳಲಾಗುತ್ತದೆ.
1: ಓಹ್ ಅದ್ಭುತ. ಈಗ ಸಮುದಾಯದ ಪಾತ್ರದ ಬಗ್ಗೆಯೂ ತಿಳಿಸ್ಕೊಡ್ತೀಯಾ ಸುಜಲ್?
0: ಸ್ವಚ್ಛಿಕ, ಸಮುದಾಯವು ಅತ್ಯಂತ ಪ್ರಮುಖ ಕೊಂಡಿಯಾಗಿದೆ. ಅವರ ಬೆಂಬಲವಿಲ್ಲದೆ ಯಾವುದೇ ಯೋಜನೆಯನ್ನು ನಿರ್ವಹಿಸುವುದು ಮತ್ತು ಅದರ ಸುಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳುವುದು ತುಂಬಾ ಕಷ್ಟ. ಈ ಯೋಜನೆಗಾಗಿ ಸಮುದಾಯ ಮತ್ತು ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಗಳು ಹೀಗಿವೆ: ಜಲಸಮಿತಿ ಮತ್ತು ಪಂಚಾಯತ್ನೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು, ನೀರಿನ ಸೇವಾ ಶುಲ್ಕವನ್ನು ಸಮಯಕ್ಕೆ ಸರಿಯಾಗಿ ಪಾವತಿಸುವುದು, ನೀರನ್ನು ವ್ಯರ್ಥ ಮಾಡದಿರುವುದು, ನೀರಿನ ಮೂಲವನ್ನು ರಕ್ಷಿಸುವುದು ಮತ್ತು ನೀರಿನ ಮರುಪೂರಣಕ್ಕೆ ಅದನ್ನು ಉಳಿಸಿಕೊಳ್ಳಲು ಕೆಲಸ ಮಾಡುವುದು, ದೂರುಗಳನ್ನು ಮರೆ ಮಾಡದಿರುವುದು, ಅವುಗಳನ್ನು ತಕ್ಷಣ ವರದಿ ಮಾಡುವುದು ಮತ್ತು ಪರಿಹಾರಗಳನ್ನು ಕಂಡು ಹಿಡಿಯಲು ಸರ್ಕಾರದೊಂದಿಗೆ ಒಟ್ಟಾಗಿ ಕೆಲಸ ಮಾಡುವುದು.
1: ಪ್ರತಿಯೊಬ್ಬ ವ್ಯಕ್ತಿಯು ಈ ಯೋಜನೆ ನನಗೆ ಸೇರಿದೆ ಅಂತ ಹೇಳಿದಾಗ ಮಾತ್ರ ಒಂದು ಯೋಜನೆ ಸುಸ್ಥಿರವಾಗುತ್ತದೆ. ನೋಡ್ ಸುಜಲ್,
0: ನಿಜ. ಮತ್ತು ಅದಕ್ಕಾಗಿಯೇ ನೀರು ಸರಬರಾಜು, ಗುಣಮಟ್ಟ ಮತ್ತು ನಿರ್ವಹಣೆಯಂತ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಸಾರ್ವಜನಿಕವಾಗಿ ಲಭ್ಯವಾಗುವಂತೆ ಮಾಡಲು ಈಗ ಒತ್ತು ನೀಡಲಾಗುತ್ತಿದೆ. ಇದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಮಾಹಿತಿಯ ಆಧಾರದ ಮೇಲೆ ತಮ್ಮ ಪಾತ್ರವನ್ನು ನಿರ್ವಹಿಸಬಹುದು.
1: ಅದು ತುಂಬಾ ಒಳ್ಳೆಯದು. ಆದ್ರೆ ಈ ಯೋಜನೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು, ಅವುಗಳನ್ನ ಹೇಗೆ ಸರಿಪಡಿಸಲಾಗುತ್ತೆ?
0: ನಿಜ, ಅಂತ ಪರಿಸ್ಥಿತಿಯಲ್ಲಿ ಗ್ರಾಮಸ್ಥರು ಮತ್ತು ಸರಪಂಚ್ ಅಥವಾ ಜಲ ಸಮಿತಿಯ ಸದಸ್ಯರಿಗೆ ತಿಳಿಸಬಹುದು. ಈ ವ್ಯವಸ್ಥೆಯನ್ನು ನಡೆಸಲು ಒಬ್ಬ ಆಪರೇಟರ್ ಕೂಡ ಇದ್ದಾರೆ. ಅವರನ್ನು ನಾವು ಟ್ಯಾಪ್ ವಾಟರ್ ಫ್ರೆಂಡ್, ನಲ್ ಜಲ್ ಮಿತ್ರ ಎಂದು ಕರೆಯುತ್ತೇವೆ. ಅವರು ಸಣ್ಣ ಸಣ್ಣ ಸಮಸ್ಯೆಗಳು ಸಹ ಪರಿಹರಿಸಬಹುದು. ಪ್ರಮುಖ ಸಮಸ್ಯೆಗಳಿಗೆ ಜಿಲ್ಲಾ ಮಟ್ಟದಲ್ಲಿ ಡಿಟಿಯು ಅನ್ನು ಸಹಾಯಕ್ಕಾಗಿ ಸಂಪರ್ಕಿಸಬಹುದು.
1: ಅದು ತುಂಬಾ ಒಳ್ಳೆಯ ವಿಷಯ.
0: ಈ ಮಿಷನ್ ಇಲ್ಲಿಯವರೆಗೆ ಯಾವ ರೀತಿ ಪ್ರಗತಿಯನ್ನು ಸಾಧಿಸಿದೆ ಮತ್ತು JJM 2.0 ಬಗ್ಗೆ ವಿಶೇಷವೇನು? ಜಲ್ ಜೀವನ್ ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸನ್ ಇದರ ಬಗ್ಗೆ ನಮಗೆ ತಿಳಿಸುತ್ತಾರೆ. ಅವರ ಮಾತನ್ನು ಕೇಳೋಣ.
3: ನಮಸ್ಕಾರ ಸಾಥಿಯೋ, ಮೈ ಕಮಲ್ ಕಿಶೋರ್ ಸೋನ್, ಅಪರ್ ಸಚಿವ್ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ರೇಡಿಯೋ ಕಾರ್ಯಕ್ರಮ ಸ್ವಚ್ಛ ಸುಜಲ್ ಗಾಂವ್ ಕಿ ಕಹಾನಿ ರೇಡಿಯೋ ಕಿ ಜುಬಾನಿ ಕೇ ಮಾಧ್ಯಮ ಸೇ ಆಪ್ ಸಭಿ ಸೇ ಜುಡ್ ಕರ್ ಮುಜೆ ಬಹುತ್ ಖುಷಿ ಹೋ ರಹಿ ಹೈ. ಚೂಂಕಿ ಆಜ್ ಕಾ ಯಹ ಎಪಿಸೋಡ್ ಜಲ್ ಜೀವನ್ ಮಿಷನ್ ಪರ್ ಕೇಂದ್ರಿತ ಹೈ, ಇಸ್ಲಿಯೇ ಮೈ ಇಸ್ ಕಾರ್ಯಕ್ರಮ ಕೇ ಮಾಧ್ಯಮ ಸೇ ಇಸ್ಕಿ ಕುಚ್ ಮಹತ್ವಪೂರ್ಣ ಬಾತೇ ಆಪ್ ಸಭಿ ಕೇ ಸಾಥ್ ಸಾಝಾ ಕರ್ನಾ ಚಾಹತಾ ಹೂಂ. ಸಾಥಿಯೋ, ಜಲ್ ಜೀವನ್ ಮಿಷನ್ ಕಾ ಮುಖ್ಯ ಉದ್ದೇಶ ಯಹಿ ರಹಾ ಹೈ ಕಿ ಭಾರತ್ ಕೇ ಹರ್ ಗ್ರಾಮೀಣ ಕ್ಷೇತ್ರ ಮೇ ಹರ್ ಘರ್ ತಕ್ ಔರ್ ಗಾಂವ್ ಕೇ ಆಂಗನವಾಡಿ ವ ಸ್ಕೂಲ್ ಜೈಸೇ ಸಂಸ್ಥಾನೋ ತಕ್ ಪೈಪ್ ಲೈನ್ ಕೇ ಮಾಧ್ಯಮ ಸೇ नल से साफ और सुरक्षित पीने का पानी पहुंचे. पिछले कुछ वर्षों में हम इस दिशा में तेजी से आगे बढ़े हैं. आज मिशन उस चरण में पहुंच चुका है जहां कई गांवों और पंचायतों में योजनाएं पूरी हो चुकी हैं और अब उनका संचालन और रखरखाव सबसे महत्वपूर्ण विषय बन गया है. इसी क्रम में मैं आप सभी को यह भी बताना चाहूँगा कि जल जीवन मिशन का दूसरा चरण लागू हो चुका है, जिसके अंतर्गत मिशन को 2028 तक बढ़ाया गया है. इस नए चरण में जल जीवन मिशन अब नए सुधारों के साथ संचालित हो रहा है. अब हमारा ध्यान सिर्फ हर घर तक नल से जल पहुंचाने तक ही सीमित नहीं है, बल्कि यह सुनिश्चित करना है कि यह सेवा नियमित, सुरक्षित और लंबे समय तक सतत रूप से बनी रहे. इसके लिए गांव के लोगों की भूमिका को और मजबूत किया जा रहा है. जल सेवा आकलन के माध्यम से गांव के लोग खुद अपनी योजना की समीक्षा करते हैं एवं पानी की उपलब्धता, गुणवत्ता और सेवा की स्थिति को समझते हैं. इसके बाद जिला स्तर की तकनीकी टीम यानी DTU डिस्ट्रिक्ट टेक्निकल यूनिट की मदद से सेवा में सुधार की योजना तैयार करती है. DTU पंचायतों को रखरखाव एवं मरम्मत के कार्यों में भी मदद करता है. साथ ही जल जीवन मिशन के तहत जन भागीदारी को बढ़ावा देने हेतु संवाद कार्यक्रम के माध्यम से दो स्तरों पर सीख और अनुभव साझा किए जा रहे हैं. सुजल ग्राम पेयजल संवाद में ग्राम और ग्राम पंचायत अपनी अच्छी पहल और उपलब्धियां राष्ट्रीय स्तर तक साझा करते हैं, जिससे उन्हें पहचान मिलती है, उनके कार्यों को सराहा जाता है और देश के दूसरे गाँव भी उनसे सीखते हैं. वहीं DC और DM पेयजल संवाद एक ऐसा मंच है जहां जिला प्रशासन अपने जिले के सफल उदाहरण और अनुभव साझा करता है, जिससे पेयजल से जुड़े प्रभावी समाधान और श्रेष्ठ कार्य पूरे जिले के साथ साथ अन्य क्षेत्रों तक भी पहुंचते हैं. वहीं DC DM पेयजल संवाद में जिला प्रशासन अपने जिले के सफल उदाहरण और अनुभव साझा करते हैं, जिससे पेयजल संबंधित जरूरी समाधान और बेहतर कार्यों को पूरे जिले और अन्य स्थानों तक पहुंचाते हैं. दोस्तों, जल जीवन मिशन केवल पाइप और टंकी लगाने की योजना नहीं है, बल्कि यह जन भागीदारी पर आधारित एक जन आंदोलन है. जब गांव खुद अपनी जल व्यवस्था को समझकर संभालता है तभी यह लंबे समय तक टिकाऊ रहती है। इसलिए जल स्रोतों की सुरक्षा, गुणवत्ता बनाए रखना और समुदाय की भागीदारी इस मिशन के प्रमुख आधार हैं, ताकि पानी आने वाली पीढ़ियों तक सुरक्षित बना रहे।

0: ಸ್ವಚ್ಛಿಕಾ, ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸನ್ ವಿವರಿಸಿದಂತೆ ಜಲ್ ಜೀವನ್ ಮಿಷನ್ 2.0 ಅಡಿಯಲ್ಲಿ ಹಲವಾರು ಸುಧಾರಣೆಗಳನ್ನು ಪರಿಚಯಿಸಲಾಗಿದೆ. ಇದರ ಮೂಲಕ ನೀರಿನ ಸೇವೆಗಳನ್ನು ನಿಯಮಿತವಾಗಿ, ಸುಸ್ಥಿರವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಬಹುದು. ಪ್ರಸ್ತುತ ದೇಶಾದ್ಯಂತ 150 ದಶಲಕ್ಷಕ್ಕೂ ಹೆಚ್ಚು ಮನೆಗಳು ಟ್ಯಾಪ್ ನೀರನ್ನು ಪಡೆಯುತ್ತಿವೆ. ದೇಶದ ಪ್ರತಿಯೊಂದು ಮನೆಯು ಟ್ಯಾಪ್ ನೀರನ್ನು ಪಡೆಯಲು ಪ್ರಾರಂಭಿಸಿದಾಗ ಮತ್ತು ಅದು ನಿಯಮಿತವಾಗಿ ನಿರಂತರವಾಗಿ ಜನರ ಜೀವನ ಎಷ್ಟು ಸುಲಭವಾಗುತ್ತದೆ ಅಲ್ಲವೇ?
1: ಹೌದು, ಆದರೆ ನಾವು ಗ್ರಾಮಸ್ಥರು ಯಾರೂ ಅನಾರೋಗ್ಯಕ್ಕೆ ಒಳಗಾಗದಂತೆ ಟ್ಯಾಪ್ಗಳ ಮೂಲಕ ಬರುವ ನೀರನ್ನು ಸ್ವಚ್ಛವಾಗಿಡುವ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕಾಗುತ್ತೆ.

0: ಯಾರು ನಕ್ಕರು ಸುಜಾತ್, ಅದನ್ನ ನೀ ಕೇಳಿಸ್ಕೊಂಡ್ಯಾ?
1: ಅದು ಅವಳೇ ದೂಷಿಕಾ. ನೀವು ಹೇಳಿದ್ದನ್ನು ಕೇಳಿದ ನಂತರ ಅವಳು ನಗುತ್ತಿದ್ದಾಳೆ.
0: ನಾನೇನಾರು ತಮಾಷೆಯಾಗಿ ಮಾತಾಡಿದ್ನ?
1: ನೀವು ಈಗ ಏನ್ ಹೇಳಿದ್ರಿ?
0: ನಾನೇನ್ ಹೇಳ್ದೆ?
1: ನೀರನ್ನು ಸ್ವಚ್ಛವಾಗಿಡುವುದು ಜನರ ಜವಾಬ್ದಾರಿಯೂ ಆಗಿರುತ್ತದೆ ಅಂತ ಅಲ್ಲವೇ?
0: ನೀವು ಮತ್ತೆ ಮತ್ತೆ ಯಾಕೆ ನತ್ತಾ ಇದ್ದೀರಾ?
2: ನಿಮ್ಮ ಮುಗ್ಧತೆಯನ್ನು ನೋಡಿ ನಾನು ನಗುತ್ತಿದ್ದೇನೆ. ನೀವು ಶುದ್ಧ ನೀರನ್ನು ಹೇಗೆ ಗುರುತಿಸಬೇಕೆಂದು ತಿಳಿದಿದ್ದರೆ ಮತ್ತು ಅದರ ಮಹತ್ವವನ್ನು ಅರ್ಥ ಮಾಡಿಕೊಂಡಿದ್ದರೆ ನಾನು ಬಹಳ ಹಿಂದೆಯೇ ಈ ಸ್ಥಳವನ್ನು ಬಿಟ್ಟು ಹೋಗುತ್ತಿದ್ದೆ. ನೀರು ಬಂದರೆ ಎಲ್ಲವೂ ಸರಿಯಾಗುತ್ತದೆ ಎಂದು ನೀವು ಭಾವಿಸುತ್ತೀರಾ? ನೀರು ಕಲುಷಿತವಾದರೆ ಏನು? ಅನಾರೋಗ್ಯ, ಆಸ್ಪತ್ರೆಗಳು, ಅದೆಲ್ಲವೂ ನನ್ನಿಂದಾಗಿ ಆಗುತ್ತದೆ. ನಾನು ದೂಷಿಕ, ಜಲಮಾಲಿನ್ಯದ ರಾಣಿ.
1: ಓಹೋ, ಜಲಮಾಲಿನ್ಯದ ರಾಣಿ! ನಿಮ್ಮ ಆಳ್ವಿಕೆ ಈಗ ಮುಗಿದಿದೆ.
0: ಈ ಬಾರಿ ನಾವು ನಿಮಗೆ ನಿಮ್ಮ ಇಚ್ಛೆಯಂತೆ ಇರೋದಿಕ್ಕೆ ಬಿಡೋದಿಲ್ಲ.
1: ಶುದ್ಧ ನೀರಿನ ಮಹತ್ವದ ಬಗ್ಗೆ ಜನರಿಗೆ ಹೇಳುತ್ತೇವೆ ಎಂದು ನಾವು ನಿರ್ಧರಿಸಿದ್ದೇವೆ.
2: ಹಾಗಾದರೆ ಇಲ್ಲಿಯವರೆಗೆ ನೀರು ಜನರ ಮನೆಗಳಿಗೆ ತಲುಪಲಿಲ್ಲವೇ? ಈಗ ಏನು ಬದಲಾಗಿದೆ?
1: ಹೌದು ಹೌದು, ಖಂಡಿತವಾಗಿಯೂ ನೀರು ಮೊದಲು ಜನರ ಮನೆಗಳಿಗೆ ತಲುಪಿತ್ತು. ಆದರೆ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿಯೊಂದು ಕುಡಿಯುವ ನೀರಿನ ಯೋಜನೆಯು ಸೋಂಕು ನಿವಾರಕ ಘಟಕ ಮತ್ತು ಮೂಲದಿಂದ ಬರುವ ನೀರನ್ನು ಶುದ್ಧೀಕರಿಸಲು ನೀರಿನ ಸಂರಕ್ಷಣಾ ಘಟಕವನ್ನು ಹೊಂದಿದೆ ಎಂದು ಖಚಿತಪಡಿಸಿಕೊಳ್ಳಲಾಗಿದೆ. ಕ್ಲೋರಿನೇಷನ್, ಶೋಧನೆ ಮತ್ತು ಇತರ ಸಂಸ್ಕರಣಾ ಪ್ರಕ್ರಿಯೆಗಳ ಮೂಲಕ ಶುದ್ಧ ಮತ್ತು ಸುರಕ್ಷಿತ ನೀರನ್ನು ಪೂರೈಸಬಹುದು.
2: ಆದರೆ ನೀರು ನಂತರವೂ ಕೊಳಕಾಗಬಹುದು ಅಲ್ಲವೇ? ಜನರಿಗೆ ಅದರ ಬಗ್ಗೆ ಹೇಗೆ ತಿಳಿಯುತ್ತದೆ?
1: ನೀರಿನ ಗುಣಮಟ್ಟವನ್ನು ಪರೀಕ್ಷಿಸುವುದು ಜಲ ಜೀವನ್ ಮಿಷನ್ ಬಹಳ ಮುಖ್ಯವಾದ ಭಾಗವಾಗಿದೆ ಎಂದು ನಿನಗೆ ತಿಳಿದಿಲ್ಲ. ನಿಮಗೆ ತಿಳಿದಿದೆಯೇ, ಇದಕ್ಕಾಗಿ ಪ್ರತಿ ಹಳ್ಳಿಯಲ್ಲಿ 5 ಮಹಿಳೆಯರು ಮತ್ತು ಮಹಿಳಾ ಸದಸ್ಯರಿಗೆ ಫೀಲ್ಡ್ ಟೆಸ್ಟ್ ಕಿಟ್ಗಳನ್ನು ಬಳಸಿಕೊಂಡು ನೀರಿನ ಗುಣಮಟ್ಟವನ್ನು ಪರೀಕ್ಷಿಸಲು ತರಬೇತಿ ನೀಡಲಾಗುತ್ತದೆ. ಅಗತ್ಯವಾಗಿದ್ದಾಗ ಮಾದರಿಗಳನ್ನು ಪರಿಶೀಲನೆಗಾಗಿ ಪ್ರಯೋಗಾಲಯಗಳಿಗೆ ಕಳುಹಿಸಲಾಗುತ್ತದೆ. ಎಎಒನ ಹೊಸ ಹಂತದಲ್ಲಿ ಮಹಿಳಾ ಸದಸ್ಯರ ಅಂತಹ ಗುಂಪುಗಳನ್ನು ಈಗ ಸುಜಲಾಂ ಶಕ್ತಿ ಎಂದು ಕರೆಯಲಾಗುತ್ತಿದೆ.
2: ಮಿಸ್ ಸ್ವಚ್ಛಿಕಾ ಮತ್ತು ಮಿಸ್ಟರ್ ಸುಜಲ್, ಜನರು ನಿಮ್ಮ ಮಾತು ಕೇಳುವುದಕ್ಕಿಂತ ಹೆಚ್ಚಾಗಿ ನನ್ನ ಮಾತು ಕೇಳ್ತಾರೆ. ನೀವು ಅವರಿಗೆ ತುಂಬ ಕಷ್ಟಕರವಾದ ಕೆಲಸಗಳನ್ನು ನೀಡುತ್ತೀರಿ. ಇದನ್ನು ತೊಳೆಯಿರಿ, ಅದನ್ನು ಸ್ವಚ್ಛಗೊಳಿಸಿ, ಇದನ್ನು ಹೀಗೆ ಇರಿಸಿ, ಅದನ್ನು ಹಾಗೇ ಇರಿಸಿ. ಹಾಂ, ನಾನು ಅವರಿಗೆ ಹೇಳ್ತೇನೆ, ಅದನ್ನು ಬಿಡಿ, ತೆಗೆದುಹಾಕಿ, ಎಸೆಯಿರಿ, ಇರಲಿ, ಯಾವುದರ ಬಗ್ಗೆಯೂ ಚಿಂತಿಸಬೇಡಿ.
0: ಆದರೆ ಈಗ ಎಲ್ಲರೂ ನಮ್ಮ ಮಾತನ್ನು ಕೇಳ್ತಾ ಇದ್ದಾರೆ. ನಮ್ಮ ಸಣ್ಣ ದೈನಂದಿನ ಅಭ್ಯಾಸಗಳಿಂದ ನಾವು ನಮ್ಮ ನೀರಿನ ಮೂಲಗಳನ್ನು ಸ್ವಚ್ಛವಾಗಿಡಬಹುದು ಎಂದು ನಾವು ಜನರಿಗೆ ಹೇಳ್ತಾ ಇದ್ದೇವೆ.
1: ಏಕೆ ಅಂದರೆ ಶುದ್ಧ ಕುಡಿಯುವ ನೀರು ನಮ್ಮನ್ನು ರೋಗಗಳಿಂದ ರಕ್ಷಿಸುತ್ತದೆ, ಮಕ್ಕಳನ್ನು ಆರೋಗ್ಯವಾಗಿ ಮತ್ತು ಬಲವಾಗಿಡುತ್ತದೆ ಮತ್ತು ಮನೆಯ ವೆಚ್ಚಗಳನ್ನು ಕಡಿಮೆ ಮಾಡುತ್ತದೆ. ಒಂದು ಕುಟುಂಬವು ಆರೋಗ್ಯವಾಗಿದ್ದಾಗ ಔಷಧಿಗಳು ಮತ್ತು ಚಿಕಿತ್ಸೆಗಾಗಿ ಖರ್ಚು ಮಾಡುವ ಹಣವನ್ನು ಉಳಿಸಲಾಗುತ್ತದೆ ಮತ್ತು ಆ ಹಣವನ್ನು ಮಕ್ಕಳ ಶಿಕ್ಷಣ, ಪೋಷಣೆ ಮತ್ತು ಮನೆಯ ಅಗತ್ಯಗಳಿಗಾಗಿ ಖರ್ಚು ಮಾಡಬಹುದು.
3: ಆದ್ದರಿಂದ ದೂಷಿಕಾ ಮೇಡಮ್, ನೀವು ನಿಮ್ಮ ಚೀಲವನ್ನು ಪ್ಯಾಕ್ ಮಾಡಿ ಹೊರಡುವ ಸಮಯ ಬಂದಿದೆ.
2: ಓ, ಈ ಜಲ ಜೀವನ್ ಮಿಷನ್ ಎಲ್ಲರಿಗೂ ಅರಿವು ಮೂಡಿಸುತ್ತಿದೆ. ಪರವಾಗಿಲ್ಲ, ನಾನು ಈಗ ಹೊರಡುತ್ತಿದ್ದೇನೆ. ಆದರೆ ನಾನು ಮತ್ತೆ ಬರುತ್ತೇನೆ. ಹಳ್ಳಿಯ ಜನರು ಎಲ್ಲಿ ಅಸಡ್ಡೆ ತೋರುತ್ತಾರೋ ನಾನು ಅಲ್ಲಿಗೆ ಹಿಂದಿರುಗುತ್ತೇನೆ. ನೋಡಿ, ಅವರು ಖಂಡಿತವಾಗಿಯೂ ನನಗೆ ಅವಕಾಶ ನೀಡುತ್ತಾರೆ.
1: ಹೋಗು ಹೋಗು, ಇಲ್ಲಿ ನಿನಗೆ ಇನ್ನು ಮುಂದೆ ಸ್ಥಳವಿಲ್ಲ.

0: हम पानी बना नहीं सकते, सिर्फ बचा सकते हैं। इसलिए हमारे पास एक ही रास्ता है, पानी चाहिए तो उसे बचाइए। लीकेज रोकें, पानी बचाएं। क्या आप जानते हैं, मामूली लीकेज से ही हर महीने 1000 लीटर पानी बर्बाद हो जाता है। यदि एक नल से हर मिनट 45 बूंद पानी टपकता है तो 3 घंटे में 1 लीटर से ज्यादा पानी बह जाता है। पानी की हर बूंद मायने रखती है। जल बचाएं, भविष्य बनाएं।
1: स्वच्छ सुजल यही है भारत का नारा न्यारा।
0: स्वच्छ सुजल गांव की कहानी, रेडियो की जुबानी।
2: ಸೃಜಲ್, ಜನರು ನಿಜವಾಗಿಯೂ ನಮ್ಮ ಮಾತನ್ನ ಕೇಳೋದಕ್ಕಿಂತ ಹೆಚ್ಚಾಗಿ ದೂಷಿಕಳ ಮಾತನ್ನೇ ಕೇಳ್ತಾರ?
3: ಇಲ್ಲ ಸುಚಿಕಾ, ಸ್ವಲ್ಪ ಅಜಾಗರೂಕತೆ ಮತ್ತು ಸೋಮಾರಿತನದಿಂದಾಗಿ ನಾವು ನಮ್ಮ ನೀರಿನ ಮೂಲಗಳನ್ನು ಕಲುಷಿತಗೊಳಿಸುತ್ತೇವೆ ಮತ್ತು ದೂಷಿಕ ಗೆಲ್ಲುತ್ತದೆ.
2: ಸರಿ, ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಿರ್ಮಾಣದ ಸಮಯದಲ್ಲಿ ಸರ್ಕಾರ ಮತ್ತು ಇಲಾಖೆಯು ಮುಖ್ಯವಾಗಿ ಸಮುದಾಯದ ಸಹಯೋಗದಿಂದ ಕೆಲಸ ನಿರ್ವಹಿಸುತ್ತದೆ ಅಂತ ನೀವು ತಿಳಿಸಿದ್ರಿ. ಆದ್ರೆ ನಿರ್ಮಾಣ ಪೂರ್ಣಗೊಂಡ ನಂತರ ಗ್ರಾಮದ ಜನರು ಯೋಜನೆಯನ್ನ ನಿರ್ವಹಿಸುವ ಜವಾಬ್ದಾರಿಯನ್ನ ಹೇಗೆ ತೆಗೆದುಕೊಳ್ತಾರೆ, ಯೋಜನೆಯನ್ನ ಹೇಗೆ ಮತ್ತು ಯಾವಾಗ ಸಮುದಾಯ ಮತ್ತು ಪಂಚಾಯತಿಗೆ ಹಸ್ತಾಂತರಿಸಲಾಗುತ್ತೆ?
3: ಅದು ಬಹಳ ಮುಖ್ಯವಾದ ಪ್ರಶ್ನೆ. ನಿರ್ಮಾಣ ಪೂರ್ಣಗೊಂಡ ನಂತರ ಯೋಜನೆಯಲ್ಲಿ ಯಾವುದೇ ನ್ಯೂನ್ಯತೆಗಳು ಉಳಿಯದಂತೆ ಪರಿಶೀಲಿಸಲು ಕೆಲವು ದಿನಗಳವರೆಗೆ ಪ್ರಾಯೋಗಿಕ ಓಟ ನಡೆಸಲಾಗುತ್ತದೆ. ಇದನ್ನು ಕಮಿಷನಿಂಗ್ ಎಂದು ಕರೆಯಲಾಗುತ್ತದೆ. ಎಲ್ಲವೂ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಕಂಡುಬಂದ ನಂತರ ಗ್ರಾಮ ಮಟ್ಟದ ಯೋಜನೆಯನ್ನು ಪಂಚಾಯತ್ ಮತ್ತು ಸಮುದಾಯಕ್ಕೆ ಹಸ್ತಾಂತರಿಸಲಾಗುತ್ತದೆ ಮತ್ತು ಈ ಸಂದರ್ಭವನ್ನು ಗುರುತಿಸಲು ಸರ್ಕಾರವು ಸಮುದಾಯದ ಸಹಯೋಗದೊಂದಿಗೆ ಇದನ್ನು ಜಲ್ ಅರ್ಪಣ್ ದಿವಸ್ ಎಂದು ಆಚರಿಸುತ್ತದೆ. ಈ ಪ್ರಾಯೋಗಿಕ ಓಟವನ್ನು ಕನಿಷ್ಠ 15 ದಿನಗಳವರೆಗೆ ನಡೆಸಬೇಕು.
2: ಜಲ್ ಅರ್ಪಣ್ ದಿವಸ್ ತುಂಬಾ ಸುಂದರವಾದ ಹೆಸರು, ಇದರ ಅರ್ಥ ಏನು ಸುಜಲ್?
3: ಜಲ್ ಜೀವನ್ ಮಿಷನ್ ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸೋನ್ ಅವರಿಂದ ನಾವು ಈ ಮಾಹಿತಿಯನ್ನು ಪಡೆಯುತ್ತೇವೆ.
4: ಮೈ ಕಮಲ್ ಕಿಶೋರ್ ಸೋನ್ ಅಪರ್ ಸಚಿವ್ ಏವಂ ಮಿಷನ್ ನಿರ್ದೇಶಕ್ ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಚಲಿಯೆ ಆಜ್ ಕೆ ಇಸ್ ರೇಡಿಯೋ ಕಾರ್ಯಕ್ರಮ ಕೆ ಮಾಧ್ಯಮ ಸೆ ಮೈ ಆಪ್ಕೋ ಬತಾತಾ ಹೂನ್ ಕಿ ಜಲ್ ಅರ್ಪಣ ದಿವಸ್ ಕ್ಯಾ ಹೈ. 73ವೇ ಸಂವಿಧಾನ ಸಂಶೋಧನ ಔರ್ ಜನ ಭಾಗೀದಾರಿ ಕಿ ಭಾವನಾ ಕೆ ಅನುರೂಪ ಜಲ್ ಜೀವನ್ ಮಿಷನ್ ಮೇ ಜಬ್ ಕೋಯಿ ಜಲ್ ಆಪೂರ್ತಿ ಯೋಜನಾ ಪೂರಿ ಹೋತಿ ಹೈ ತೋ ಉಸೆ ಸಂಚಾಲನ್ ಔರ್ ರಖ ರಖಾವ್ ಕೆ ಲಿಯೆ ಗ್ರಾಮ ಪಂಚಾಯತ್ ಔರ್ ಸಮುದಾಯ ಕೋ ಸೌಂಪಾ ಜಾತಾ ಹೈ. ಇಸೀ ಜಿಮ್ಮೇದಾರಿ ಕೋ ಉತ್ಸವ ಕೆ ರೂಪ ಮೇ ಸ್ವೀಕಾರ ಕರ್ನೆ ಕೆ ಲಿಯೆ ಜಲ್ ಅರ್ಪಣ ದಿವಸ್ ಮನಾಯಾ ಜಾತಾ ಹೈ. ದೋಸ್ತೋ, ಜಲ್ ಅರ್ಪಣ ದಿವಸ್ ಉಸ್ ಗಾಂವ್ ಕೆ ಲಿಯೆ ಏಕ್ ಐತಿಹಾಸಿಕ ದಿನ ಹೋತಾ ಹೈ ಜಬ್ ಸರ್ಕಾರ ಔರ್ ವಿಭಾಗ ಜಲ್ ಜೀವನ್ ಮಿಷನ್ ಕೆ ಅಂತರ್ಗತ್ ಬನಿ ಗ್ರಾಮೀಣ ಪೈಪ್ ಜಲ್ ಆಪೂರ್ತಿ ಯೋಜನಾವೋ ಕೋ ಔಪಚಾರಿಕ ರೂಪ ಸೆ ಗ್ರಾಮ ಪಂಚಾಯತ್ ಏವಂ ಗ್ರಾಮ ಜಲ್ ಏವಂ ಸ್ವಚ್ಛತಾ ಸಮಿತಿ ಔರ್ ಸಮುದಾಯ ಕೋ ಸೌಂಪತೆ ಹೈ. ಇಸ್ ದಿನ ಗಾಂವ್ ಕಾ ಸಮುದಾಯ ಅಪನಿ ಜಲ್ ವ್ಯವಸ್ಥಾ ಕೋ ಗರ್ವ ಜಿಮ್ಮೇದಾರಿ ಔರ್ ಅಪನಾಪನ್ ಕೆ ಸಾಥ್ ಸ್ವೀಕಾರ ಕರ್ತಾ ಹೈ ಔರ್ ಉಸೆ ಸಂಭಾಲ್ನೆ ವ ಸುರಕ್ಷಿತ ರಖ್ನೆ ಕಾ ಸಾಮೂಹಿಕ ಸಂಕಲ್ಪ ಲೇತಾ ಹೈ.
3: ಈಗ ಜಲ್ ಅರ್ಪಣ್ ದಿವಸ್ ಎಂದರೇನು ಎಂದು ನಿಮಗೆ ಅರ್ಥವಾಗಿದೆಯೇ? ಈ ಮಾಹಿತಿಯನ್ನು ಜಲ್ ಜೀವನ್ ಮಿಷನ್ ಮಿಷನ್ ನಿರ್ದೇಶಕ ಶ್ರೀ ಕಮಲ್ ಕಿಶೋರ್ ಸನ್ ಒದಗಿಸಿದ್ದಾರೆ.
2: ಹೌದು, ಖಂಡಿತ. ಈ ದಿನದ ಸಂದೇಶವೆಂದರೆ ನೀರು ಇನ್ನು ಮುಂದೆ ಕೇವಲ ಸರ್ಕಾರಿ ಯೋಜನೆಯಲ್ಲ, ಅದು ಇಡೀ ಗ್ರಾಮದ ಜವಾಬ್ದಾರಿಯಾಗಿದೆ. ಇಂದು, ನಾಳೆ ಮತ್ತು ಮುಂಬರುವ ವರ್ಷಗಳಲ್ಲಿ ಎಲ್ಲರೂ ಒಟ್ಟಾಗಿ ಇದನ್ನ ನೋಡಿಕೊಳ್ಳುತ್ತಾರೆ. ಆದ್ರೆ ಹೇಳಿ, ಈ ಯೋಜನೆ ಈಗ ಹಸ್ತಾಂತರಿಸಲು ಸಿದ್ಧವಾಗಿದೆಯೇ ಎಂದು ನಾವು ಹೇಗೆ ಪರಿಶೀಲಿಸುತ್ತೇವೆ? ಎಲ್ಲವನ್ನು ಏನು ಮಾಡಬೇಕು?
3: ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಿಸುವ ಮೊದಲು ಜಲ ಸಮಿತಿಯನ್ನು ರಚಿಸಲಾಗಿದೆಯೇ ಅಥವಾ ಇಲ್ಲವೇ, ಯೋಜನೆಯನ್ನು ಕೆಲವು ದಿನಗಳವರೆಗೆ ನಿರ್ವಹಿಸುವ ಮೂಲಕ ಪರೀಕ್ಷಿಸಲಾಗಿದೆಯೇ, ನೀರು ಸುರಕ್ಷಿತವಾಗಿದೆಯೇ ಅಥವಾ ಇಲ್ಲವೇ ಎಂಬುದನ್ನು ಪರಿಶೀಲಿಸಲಾಗುತ್ತದೆ. ಟ್ಯಾಪ್ ವಾಟರ್ ಫ್ರೆಂಡ್ ಮತ್ತು ಸಮಿತಿಯ ಅವರ ಜವಾಬ್ದಾರಿಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಇಡೀ ವ್ಯವಸ್ಥೆಯ ಕ್ಷೇತ್ರ ಮಟ್ಟದ ಪರಿಶೀಲನೆ ಪೂರ್ಣಗೊಂಡಿದೆ ಮತ್ತು ಎಲ್ಲಾ ಮಾಹಿತಿಯನ್ನು ಗ್ರಾಮದಲ್ಲಿ ಸಾರ್ವಜನಿಕವಾಗಿ ಪ್ರದರ್ಶಿಸಲಾಗಿದೆ. ನೀರಿನ ಸಭೆಯ ಮೂಲಕ ಗ್ರಾಮಸ್ಥರನ್ನು ಒಟ್ಟುಗೂಡಿಸಲಾಗಿದೆ ಮತ್ತು ನೀರಿನ ಮೂಲಗಳನ್ನು ಸಹ ಸ್ವಚ್ಛಗೊಳಿಸಲಾಗಿದೆ. ಇದೆಲ್ಲವೂ ಪೂರ್ಣಗೊಂಡ ನಂತರವೇ ಯೋಜನೆಯನ್ನು ಗ್ರಾಮಕ್ಕೆ ಹಸ್ತಾಂತರಗೊಳಿಸಲಾಗುತ್ತದೆ.
2: ಓ, ಅದ್ಭುತ. ಈಗ ಹೇಳಿ, ನಾವು ಅದನ್ನು ಹೇಗೆ ಆಚರಿಸುತ್ತೇವೆ?
3: ಇದನ್ನು ಸಾಮೂಹಿಕ ಹಬ್ಬವಾಗಿ ಆಚರಿಸಬೇಕು. ನಮ್ಮ ಸ್ಥಳೀಯ ಜನಪದ ಸಂಪ್ರದಾಯಗಳ ಪ್ರಕಾರ ನಾವು ಅದನ್ನು ಆಚರಿಸಬಹುದು. ಮೂಲದಿಂದ ಟ್ಯಾಪ್ಗೆ ಪ್ರಯಾಣ ಅಂದರೆ ಟ್ರಾನ್ಸ್ನೆಟ್ ನಡೆಗೆ ಅಥವಾ ನೀರಿನ ಪ್ರದಕ್ಷಿಣೆ ಸಮುದಾಯದೊಂದಿಗೆ ಒಟ್ಟಾಗಿ ಕೈಗೊಳ್ಳಬೇಕು. ಗ್ರಾಮದ ನೀರು ಸರಬರಾಜು ಯೋಜನೆಯ ನಕ್ಷೆ ಮತ್ತು ನೀರಿನ ಗುಣಮಟ್ಟದ ವರದಿಯನ್ನು ಸಾರ್ವಜನಿಕ ಸ್ಥಳದಲ್ಲಿ ಪ್ರದರ್ಶಿಸಬೇಕು. ನೀರಿನ ಸಂಸ್ಕರಣ ದೂರ ದಾರವಾಗಿ ನೀರಿನ ಯೋಜನೆಯ ರಚನೆಗಳ ಸುತ್ತಲೂ ಪವಿತ್ರ ದಾರವನ್ನು ಕಟ್ಟಬೇಕು ಮತ್ತು ನಮ್ಮ ನೀರು ಸರಬರಾಜು ಯೋಜನೆ ಮತ್ತು ನೀರಿನ ಮೂಲಗಳನ್ನು ರಕ್ಷಿಸಲು ಪ್ರತಿಜ್ಞೆ ತೆಗೆದುಕೊಳ್ಳಬೇಕು. ಇದರೊಂದಿಗೆ ನಾವು ನೀರಿನ ಸಂಸ್ಕರಣಾ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಬೇಕು ಮತ್ತು ನೀರಿನ ಸಂರಕ್ಷಣೆಗಾಗಿ ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಅದೇ ದಿನ ಯೋಜನೆಗೆ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನು ಸಹ ಪಂಚಾಯತ್ಗೆ ಹಸ್ತಾಂತರಗೊಳಿಸಬೇಕು. ಇದನ್ನು ಸ್ಥಳೀಯ ಸಂಸ್ಕೃತಿಯ ಪ್ರಕಾರ ಆಚರಿಸಬೇಕು ಎಂಬುದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈ ದಿನದಂದು ಪ್ರತಿ ಗ್ರಾಮವನ್ನು ತನ್ನ ಗೌರವಾನ್ವಿತ ಸಂಸತ್ ಸದಸ್ಯರು, ಸ್ಥಳೀಯ ಸಚಿವರು, ಇತರ ಸಾರ್ವಜನಿಕ ಪ್ರತಿನಿಧಿಗಳು ಮತ್ತು ವಲಸೆ ಗ್ರಾಮಸ್ಥರು ಅಗತ್ಯವಾಗಿ ಆಹ್ವಾನಿಸಬೇಕು. ಇದರ ಹೊರತಾಗಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ನಾವು ಪ್ರಸ್ತುತ ಜಲ್ ಉತ್ಸವವನ್ನು ಸಹ ಆಚರಿಸುತ್ತಿದ್ದೇವೆ.
2: ಜಲ್ ಉತ್ಸವ, ಈ ಜಲ್ ಉತ್ಸವ ನಿಖರವಾಗಿ ಏನು?
3: ಅದು ತುಂಬಾ ಒಳ್ಳೆ ಪ್ರಶ್ನೆ. ಸರ್ಕಾರವು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಜಲ್ ಉತ್ಸವವನ್ನು 3 ಹಂತದಲ್ಲಿ ಆಚರಿಸಲು ನಿರ್ಧರಿಸಿದೆ. ಇದರಿಂದ ಎಲ್ಲರೂ ಅದರ ಭಾಗವಾಗಬಹುದು.
2: 3 ಹಂತಗಳು? ದಯವಿಟ್ಟು ಅದನ್ನ ಸರಳ ಭಾಷೆಯಲ್ಲಿ ವಿವರಿಸ್ತೀಯಾ ಸುಜಲ್?
3: ಹೌದು, ಖಂಡಿತ. ಮೊದಲನೆಯ ರಾಷ್ಟ್ರೀಯ ಮಟ್ಟದ ಜಲ ಮಹೋತ್ಸವ, ಇದನ್ನು ಪ್ರತಿ ವರ್ಷ 8 ಅಂತಾರಾಷ್ಟ್ರೀಯ ಮಹಿಳಾ ದಿನ ರಿಂದ 22 ವಿಶ್ವ ಜಲ ದಿನವರೆಗೆ ಆಚರಿಸಲಾಗುತ್ತದೆ.
2: ನನಗೆ ಅರ್ಥವಾಯಿತು. ಹಾಗಾದ್ರೆ ಇಡೀ ದೇಶಾದ್ಯಂತ ನೀರಿನ ಬಗ್ಗೆ ಜಾಗೃತಿ ಮತ್ತು ಭಾಗವಹಿಸುವಿಕೆಯ ವಾತಾವರಣವನ್ನ ಒಂದೇ ಸಮಯದಲ್ಲಿ ಸೃಷ್ಟಿಸಲಾಗುತ್ತಾ?
3: ಖಂಡಿತ ಸರಿ. ನೀರಿನ ಬಗ್ಗೆ ಸಾಮೂಹಿಕ ಸಾರ್ವಜನಿಕ ಜಾಗೃತಿಯ ವಾತಾವರಣವನ್ನು ಸೃಷ್ಟಿಸಲು ದೇಶಾದ್ಯಂತ ಕಾರ್ಯಕ್ರಮಗಳು, ಸಂವಾದಗಳು, ಅಭಿನಂದನಾ ಸಂಭ್ರಮಗಳು ಮತ್ತು ಸಮುದಾಯ ಭಾಗವಹಿಸುವಿಕೆಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ.
2: ಮತ್ತು ಎರಡನೇ ಹಂತ ಯಾವುದು?
3: ಎರಡನೆಯದು ರಾಜ್ಯ ಮಟ್ಟದ ರಾಜ್ಯ ಜಲ ಉತ್ಸವ ಅಥವಾ ನದಿ ಉತ್ಸವ. ಇದರ ಅಡಿಯಲ್ಲಿ ಪ್ರತಿಯೊಂದು ರಾಜ್ಯವು ತನ್ನ ನದಿಗಳು, ಜಲ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಗೆ ಅನುಗುಣವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತದೆ.
2: ಅಂದ್ರೆ ಪ್ರತಿಯೊಂದು ರಾಜ್ಯವು ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದ ಗುರುತಿನೊಂದಿಗೆ ಜಲ ಉತ್ಸವವನ್ನ ಆಚರಣೆ ಮಾಡುತ್ತಾ?
3: ಹೌದು ಹೌದು. ಕೆಲವು ಸ್ಥಳಗಳಲ್ಲಿ ನದಿಗಳ ದಡದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಇತರರಲ್ಲಿ ಜಲ ಸಂಸ್ಕರಣಾ ಅಭಿಯಾನಗಳನ್ನು ಆಯೋಜಿಸಲಾಗುತ್ತದೆ ಮತ್ತು ಕೆಲವು ಸ್ಥಳಗಳಲ್ಲಿ ಇದೇ ಸ್ಥಳೀಯ ಹಬ್ಬಗಳೊಂದಿಗೆ ಸಂಬಂಧ ಹೊಂದಿದೆ.
2: ಮತ್ತೆ ಮೂರನೇ ಹಂತ?
3: ಮೂರನೇ ಮತ್ತು ಅತ್ಯಂತ ಮುಖ್ಯವಾದದ್ದು ಗ್ರಾಮ ಮತ್ತು ಪಂಚಾಯತ್ ಮಟ್ಟದ ಲೋಕಜಲ ಉತ್ಸವ.
2: ಇದು ಅತ್ಯಂತ ಮುಖ್ಯವಾದದ್ದು, ಏಕೆಂದರೆ ನಿಜವಾದ ಕೆಲಸ ಹಳ್ಳಿಯಲ್ಲೇ ನಡೆಯುತ್ತದೆ.
3: ನಿಖರವಾಗಿ. ಅಂತಹ ಜಲ ಉತ್ಸವಗಳ ಸಮಯದಲ್ಲಿ ಜಲಸಭೆಗಳನ್ನು ಸಹ ನಡೆಸಲಾಗುತ್ತದೆ. ಗ್ರಾಮಸ್ಥರು ತಮ್ಮ ನೀರು ಸರಬರಾಜು ಯೋಜನೆಯನ್ನು ಪರಿಶೀಲಿಸಲು ಒಗ್ಗೂಡುತ್ತಾರೆ ಮತ್ತು ಯಾವುದೇ ನ್ಯೂನ್ಯತೆಗಳಿದ್ದರೆ ಅವರು ಅವುಗಳನ್ನು ಸರಿಪಡಿಸುತ್ತಾರೆ ಮತ್ತು ಅವರ ಸೇವೆಯನ್ನು ಇನ್ನಷ್ಟು ಉತ್ತಮಗೊಳಿಸುತ್ತಾರೆ. ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸಲಾಗುತ್ತದೆ. ಯೋಜನೆಯನ್ನು ಸುಸ್ಥಿರವಾಗಿಸಲು ಎಲ್ಲರೂ ಸಾಮೂಹಿಕವಾಗಿ ಪ್ರತಿಜ್ಞೆ ಮಾಡುತ್ತಾರೆ.
2: ಆದ್ದರಿಂದ ದೇಶದಿಂದ ಹಳ್ಳಿಗೆ ಪ್ರತಿಯೊಂದು ಹಂತದಲ್ಲೂ ನೀರನ್ನು ಆಚರಣೆ, ಜವಾಬ್ದಾರಿ ಮತ್ತು ಸಮುದಾಯದ ಭಾಗವಹಿಸುವಿಕೆಯೊಂದಿಗೆ ಸಂಪರ್ಕಿಸಲಾಗಿದೆ.
3: ಖಂಡಿತ. ಜಲ ಉತ್ಸವ ಎಂದರೆ ಕೇವಲ ಒಂದು ಕಾರ್ಯಕ್ರಮ ಎಂದಲ್ಲ, ಬದಲಾಗಿ ಸಮುದಾಯದ ಭಾಗವಹಿಸುವಿಕೆಯ ಮೂಲಕ ನೀರಿನ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವುದು ಎಂದರ್ಥ.
2: ಖಂಡಿತ. ಮತ್ತು ಇದಕ್ಕಾಗಿ ಜಲ್ ಅರ್ಪಣ್ ದಿವಸ್ ಸಮಯದಲ್ಲಿ ನಾವು ಗೋರಖ್ಪುರದ ಗೌರವಾನ್ವಿತ ಸಂಸತ್ ಸದಸ್ಯ ಶ್ರೀ ರವಿಕಿಶನ್ ಮತ್ತು ರಾಜ್ಗಢದ ಸಂಸತ್ ಸದಸ್ಯ ಶ್ರೀ ರೋಡ್ಮಲ್ ನರ್ಗ್ ಅವರೊಂದಿಗೆ ಮಾತನಾಡಿದ್ದೇವೆ. ಈ ಉಪಕ್ರಮಗಳ ಬಗ್ಗೆ ಅವರು ಏನು ಹೇಳುತ್ತಾರೆಂದು ಕೇಳೋಣ, ಬನ್ನಿ.
5: ಧನ್ಯವಾದ ಪ್ರಧಾನಮಂತ್ರಿ ಮೋದಿಜಿ, ಧನ್ಯವಾದ ಜಲಶಕ್ತಿ ಮಂತ್ರಾಲಯ ಸಿ ಆರ್ ಪಾಟೀಲ್ ಸಾಹ್, ಧನ್ಯವಾದ ಪೂಜ್ಯ ಯೋಗಿ ಮಹಾರಾಜ್. ಈಗ ಐಸಿ ಸೋಚ್ ಜೀವ ಮೈ ಇಸ್ಕಿ ಕಲ್ಪನಾ ಕರ್ ಸಕ್ತಾ ಹೂಂ ಬಿಕಾಸ್ ಮೈ ವಿಲೇಜ್ ಸೇ ಬಿಲಾಂಗ್ ಕರ್ತಾ ಹೂಂ. ಪಾನಿ ಜೊ ಆನೆ ವಾಲೇ ಸಮಯ ಪೇ ಪ್ರಧಾನ ಮಂತ್ರಿ ಜೀ ನೇ ಹಮೇಶಾ ಕಹಾ ಕಿ ಕಮ್ ಹೋತಾ ಜಾಯೇಗಾ, ಖತ್ಮ ಹೋತಾ ಜಾಯೇಗಾ ಧರ್ತಿ ಪರ್. ಅಬ್ ಉಸ್ಕೋ ಬಚಾನಾ, ಉಸ್ಕೋ ಸಂಜೋ ಕರ್ಕೆ ರಖನಾ ಔರ್ ವಹಾಂ ಪರ್ ಪಾನಿ ಕಿ ವ್ಯವಸ್ಥಾ, ಹರ್ ಘರ್ ಮೇ ನಲ್ ಸೇ ಜಲ್ ದೇನೆ ಕಿ ವ್ಯವಸ್ಥಾ, ಯೇ ಬಹುತ್ ಬಡಿ ಸೋಚ್ ಥಿ. ಯೇ ಇಂಪಾಸಿಬಲ್ ಜೈಸಾ ಥಾ, ಇಂಪಾಸಿಬಲ್ ಜೈಸಾ. ಲೇಕಿನ್ ಮೈನೆ ಇಸ್ಕೋ ಪಾಸಿಬಲ್ ಹೋತೆ ಹುಯೇ ಅಪನೇ 6 ಸಂಸದೀಯ ಕ್ಷೇತ್ರ ಮೇ ದೇಖಾ. ಪೌನೆ 2 ಲಾಖ ಲೀಟರ್ ಕಿ ಟಂಕಿ ಲಗೈ, ಆಟೋ ಮಶೀನ್ ಪರ್ ಪಾನಿ ಹರ್ ಘರ್ ಮೇ ಆ ರಹಾ, ಕಿತ್ನಿ ಖುಷಿ ಥಿ. ಯೇ ಖುಷಿ ಕಾ ಕೋಯಿ ಮಾಪದಂಡ ನಹೀ.
6: जल जीवन मिशन का जो काम है और आदरणीय प्रधानमंत्री नरेंद्र मोदी जी का जो संकल्प है, हर घर नल से जल, मैं आदरणीय प्रधानमंत्री जी की बहुत सराहना करता हूं, उन्हें बहुत बहुत धन्यवाद देता हूं. और राजगढ़ जिले में भी 1331 के लगभग गांव ये जल जीवन मिशन के अंतर्गत उन्होंने लिए हैं। ये ठीक है कुछ व्यवधान रहे, उसकी वजह से कुछ लेट लतीफ हुई है, लेकिन बहुत ही प्रशंसनीय है। कुंडीबे गांव में तो 24x7 24 घंटे नल से जल प्रदाय हो रहा है, और वहाँ की जो पद्धति को हमने देखा और वहाँ से जो हमने सीख ली वो भी बड़ी अनुकरणीय है। सामान्यतः लोग क्या करते हैं कि नल की टोटी निकाल देते हैं तो पानी व्यर्थ में बहता रहता है, लेकिन कुंडीबे ग्राम पंचायत के लोगों की मैं सराहना करना चाहता हूँ, उन्हें धन्यवाद देता हूँ। हर नल में उन्होंने टोटी लगा रखी है, और मैं एक दिन गांव में गया, मैंने टोटी चालू कर दी और लोगों की तरफ देखा तो लोग हंसने लगे। मैंने कहा बस मैं यही चाहता था कि टोटी बंद रहनी चाहिए, और ये आप अपनी तरफ से हमारे साथ में खड़े हैं। ये बड़ा ही अच्छा एक वातावरण था, बड़ा अच्छा क्षण था, और अच्छा है जल जीवन मिशन के माध्यम से जैसा कुंडीबे हुआ है, जैसे अन्य गांव भी हो और जल्दी से

0: वाला पानी कल और आने वाली पीढ़ियों तक भी बना रहे।
1: ನಾವು ನೀರನ್ನು ಉಳಿಸುತ್ತೇವೆ, ನಾವು ಈ ಯೋಜನೆಯನ್ನು ನಡೆಸುತ್ತೇವೆ, ನಾವು ಗ್ರಾಮದ ನೀರಿನ ಭವಿಷ್ಯವನ್ನು ನಿರ್ಮಿಸುತ್ತೇವೆ.
2: ನನಗೆ ಈಗ ಅರ್ಥವಾಯಿತು.
0: ಮೈ ಕಮಲ್ ಕಿಶೋರ್ ಸೋನ್, ಅಪರ ಸಚಿವ ಏವಂ ಮಿಷನ್ ನಿರ್ದೇಶಕ್, ರಾಷ್ಟ್ರೀಯ ಜಲ್ ಜೀವನ್ ಮಿಷನ್. ಸಾಥಿಯೋ, ಗ್ರಾಮ ಪಂಚಾಯತೋ ಕೋ 16ವೇ ವಿತ್ತ ಆಯೋಗ ಕೇ ತಹತ್ ಮಿಲ್ನೆ ವಾಲೆ ಟೈಡ್ ಗ್ರಾಂಟ್ ಜಲ್ ಏವಂ ಸ್ವಚ್ಛತಾ ಕೇ ಕಾರ್ಯೋ ಕೇ ಲಿಯೇ ನಿರ್ಧಾರಿತ್ ಹೈ. इस राशि का उपयोग गांव की पेयजल योजनाओं की देखभाल, मरम्मति, जल गुणवत्ता जांच, जल संरक्षण और लोक जल उत्सव, जन जागरूकता कार्यक्रम जैसे गतिविधियों में किया जा सकता है. इससे पेयजल योजनाएं लंबे समय तक सुचारू रूप से चलती रहेंगी और ग्राम पंचायत के सहयोग से लोगों को बेहतर पेयजल सेवा मिलती रहेगी. जैसा कि आप सब जानते हैं, पाइप जल आपूर्ति योजना से मिलने वाला साफ और सुरक्षित पीने का पानी केवल सुविधा नहीं है, बल्कि यह बेहतर स्वास्थ्य की बुनियाद है. इससे डायरिया, पीलिया और अन्य जल जनित बीमारियों में कमी आती है. बच्चों और गर्भवती माताओं का स्वास्थ्य सुधरता है और परिवारों का इलाज पर होने वाला खर्च भी घटता है. स्वस्थ परिवार मतलब कामकाज में कमी नहीं, आमदनी में नुकसान नहीं. इसलिए पाइप नल योजना के माध्यम से मिलने वाला साफ पानी गांव की तरक्की की पहली सीढ़ी है. दोस्तों, चूंकि मानसून अपने चरम पर है और जैसा कि हमारे माननीय प्रधानमंत्री जी हमेशा कहते हैं कि वर्षा जल का एक एक बूंद हमें बचाना चाहिए, मेरा सबसे आग्रह है कि पानी का समझदारी से उपयोग करें और बर्बादी से बचें. साथ ही जल संचय, जन भागीदारी, कैच द रेन अभियान के तहत वर्षा जल संचयन और जल स्रोतों के रिचार्ज की तैयारी करें ताकि हमारे पेयजल स्रोत साल भर टिकाऊ बने रहें. आइए हम सब मिलकर सरकार और समुदाय की साझा जिम्मेदारी निभाएं, अपनी पाइप पेयजल व्यवस्था को दुरुस्त रखें, पारदर्शिता और जवाबदेही बढ़ाएं और यह सुनिश्चित करें कि हर घर तक सुरक्षित और नियमित पानी पहुंचता रहे. आप सभी को बहुत बहुत धन्यवाद. जय हिंद.
3: ಸ್ನೇಹಿತರೆ, ನಾವು ಕಳೆದ ಸಂಚಿಕೆಯಲ್ಲಿ ಕೇಳಿದ ಪ್ರಶ್ನೆ ಹೀಗಿತ್ತು. ಆರ್ವೋದಿಂದ ಹೊರಬಂದ ವ್ಯರ್ಥವಾಗಿ ಪೋಲಾಗುವ ನೀರನ್ನು ನಾವು ಎಲ್ಲೆಲ್ಲಿ ಉಪಯೋಗ ಮಾಡಬಹುದು? ಈ ಒಂದು ಪ್ರಶ್ನೆಗೆ ಯಳ್ಳೂರಿನಿಂದ ಶ್ರೀಮತಿ ರೇಣುಕಾ ಅವರು ಹೇಳಿದ್ದಾರೆ, ಗಾರ್ಡನ್ಗಳಿಗೆ, ಮನೆಯ ಕೈತೋಟಕ್ಕೆ ಉಪಯೋಗ ಮಾಡಬಹುದು ಎಂದು ತಿಳಿಸಿದ್ದಾರೆ. ಅದೇ ರೀತಿ ಕಾಕತಿಯಿಂದ ಸುನೀಲ್ ಅವರು ಆರ್ವೋದಿಂದ ಬಂದ ನೀರನ್ನು ವಾಹನಗಳ ಸ್ವಚ್ಛತೆಗಾಗಿ ಬಳಸಬಹುದು ಎಂದು ತಿಳಿಸಿದ್ದಾರೆ. ಹಾಗೆಯೇ ಶ್ರೀಮತಿ ರಚನಾ ಜೈನ್ ಅವರು ಶೌಚಾಲಯದ ಸ್ವಚ್ಛತೆಗಾಗಿ ಈ ನೀರನ್ನು ಬಳಸಬಹುದು ಎಂದು ತಿಳಿಸಿದ್ದಾರೆ. ನಮ್ಮ ಈ ಪ್ರಶ್ನೆಗೆ ಉತ್ತರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸುತ್ತಾ ಈ ಸಂಚಿಕೆಯ ಪ್ರಶ್ನೆ ಹೀಗಿದೆ: ಜಲ ಅರ್ಪಣ್ ದಿವಸ್ ಎಂದರೇನು? ನಿಮ್ಮ ಹಳ್ಳಿಯಲ್ಲಿ ಇದನ್ನು ಆಚರಿಸಲಾಗಿದೆಯೇ? ಓ ಸುಜಲ್, ಮುಂದಿನ ಸಂಚಿಕೆಯ ಬಗ್ಗೆಯೂ ನಮಗೆ ಏನಾದರೂ ಹೇಳಿ.
4: ಓ ಹೌದು, ನಾನು ಸಂಪೂರ್ಣವಾಗಿ ಮರ್ತಿದ್ದೆ. ಸ್ನೇಹಿತರೆ, ಮುಂದಿನ ಕಂತಿನಲ್ಲಿ ದೇಶದ ಪ್ರತಿಯೊಂದು ಹಳ್ಳಿಯನ್ನು ಸ್ವಚ್ಛವಾಗಿಸಲು ಮತ್ತು ಹಳ್ಳಿಯನ್ನು ಬಯಲು ಶೌಚ ಮುಕ್ತವಾಗಿಸಲು ಸ್ವಚ್ಛ ಭಾರತ್ ಮಿಷನ್ ಹೇಗೆ ಕೆಲಸ ಮಾಡುತ್ತದೆ ಮತ್ತು ಅದರ ಕಾರ್ಯತಂತ್ರ ಏನೆಂಬುದನ್ನು ನಾವು ಕಲಿಯುತ್ತೇವೆ. ಆದ್ದರಿಂದ ಸ್ನೇಹಿತರೆ, ನಮ್ಮೊಂದಿಗೆ ಇರ್ರಿ ಮತ್ತು ರೇಡಿಯೋ ಮೂಲಕ ಹೇಳಲಾದ ಸ್ವಚ್ಛ ಮತ್ತು ಉತ್ತಮ ನೀರಿನ ಗ್ರಾಮದ ಕಥೆಯನ್ನು ಕೇಳಿ.
3: ಸ್ನೇಹಿತರೆ, ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೇವೆ. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ. ಇದುವರೆಗೂ ಪ್ರಸಾರವಾಯಿತು ಜಲಶಕ್ತಿ ಸಚಿವಾಲಯ ಭಾರತ ಸರ್ಕಾರ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಪ್ರಾಯೋಜಕತ್ವದಲ್ಲಿ ಮತ್ತು ಸಮುದಾಯ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದೊಂದಿಗೆ ಸ್ವಚ್ಛ ಮತ್ತು ಉತ್ತಮ ನೀರಿನ ಗ್ರಾಮದ ಕತೆ ರೇಡಿಯೋ ಜೊತೆ ಕಾರ್ಯಕ್ರಮದ ಮೂರನೆಯ ಸಂಚಿಕೆ, ಹರ್ಘರ್ ಜಲ್ ಕಾರ್ಯಕ್ರಮದ ಒಂದು ನೋಟ ಮತ್ತು ಇಲ್ಲಿಯವರೆಗೆ ಸಾಧಿಸಿದ ಪ್ರಗತಿಯ ಕುರಿತು. ಈ ಕಿರುನಾಟಕದಲ್ಲಿ ಭಾಗವಹಿಸಿದವರು ಸುಜಲ್ ಕುಮಾರ್ ಪಾತ್ರದಲ್ಲಿ ಮಂಜುನಾಥ್ ಪೈ, ಸ್ವಚಿಕಾ ಪಾತ್ರದಲ್ಲಿ ನಾನು ಅನುಪಮ, ದೂಷಿಕಾ ಪಾತ್ರದಲ್ಲಿ ಶ್ರೀಮತಿ ಚೇತನಾ ಡಿಎಂ, ಸಹಕಾರ ನಿಲಯ ನಿರ್ದೇಶಕ ಸುನೀಲ್ ಜಲಾಲ್ಪುರೆ, ನಿಲಯ ನಿರ್ವಾಹಕ ವೀರೇಶ್ ಕುಮಾರ್ ನಂದಗಾಂವ್, ಕಾರ್ಯಕ್ರಮ ಸಂಯೋಜಕರು ಮಂಜುನಾಥ್ ಬಿಎನ್, ಕಾರ್ಯಕ್ರಮ ನಿರ್ವಾಹಕಿ ಮನೀಷಾ ಪಿಎಸ್ ಮತ್ತು ಅಭಿಷೇಕ್ ಕೋರಿಶೆಟ್ಟಿ. ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನೇ ಇದ್ದರೂ ನಮಗೆ ತಿಳಿಸಬಹುದು. ನಮ್ಮ ದೂರವಾಣಿ ಸಂಖ್ಯೆ 9019904904. ಹೀಗೆ ಕೇಳ್ತಾ ಇರಿ, ಇದು ಕೆಎಲ್ಇ ಮನುಧ್ವನಿ 90.4 FM. ನಮಸ್ಕಾರ.
5: आपल्या बाळाला द्या ऐकण्याचा आनंद. जन्मजात बहिरेपणा असलेल्या लहान मुलांसाठी केलीज डॉक्टर प्रभाकर कोरे हॉस्पिटल आणि MRC घेऊन आले आहेत एक सुवर्ण संधी. मोफत क्वाक्लेअर इम्प्लांट शस्त्रक्रिया योजना. उत्तर कर्नाटकातील ही योजना राबवणारे केलीज डॉक्टर प्रभाकर कोरे हॉस्पिटल हे पहिले खासगी हॉस्पिटल आहे. आतापर्यंत 35 पेक्षा अधिक मुलांना या योजनेचा लाभ मिळाला. याची पात्रता वय वर्ष 3 वर्षाखालील मुले, गंभीर ते अतिगंभीर श्रवण कमी असणं, हिअरिंग एड वापरूनही फायदा होत नसणं, शस्त्रक्रियेसाठी वैद्यकीय दृष्ट्या योग्य नसणं, अशी मुले याचा फायदा घेऊ शकतात. ही शस्त्रक्रिया केल्यानंतर तुमची ऐकण्याची क्षमता पुन्हा मिळणं, बोलण्याची व भाषेची प्रगती सुधारणं, शिक्षण व सामाजिक विकासात मदत, उज्ज्वल भविष्यासाठी नवी संधी. तेव्हा उशीर करू नका, लवकर उपचार म्हणजे उत्तम परिणाम. आजच भेट द्या केलीज डॉक्टर प्रभाकर कोरे हॉस्पिटल आणि MRC बेळगावी. ENT विभाग, OBD नंबर 16 येते. आजच नोंदणी करा, मोफत तपासणीची संधी मिळवा.
6: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
7: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
6: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
7: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
6: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
7: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
6: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
7: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಕೃಷಿ ಮಿತ್ರ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ KLE ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ KLE ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು KLE ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ ಯಾವಾಗಿನಿಂದ ಆರಂಭ ಆಯಿತು?
1: ನಮ್ಮ KLE ಸಂಸ್ಥೆಯು ವೈದ್ಯಕೀಯ, ಕಾನೂನು, ಆಡಳಿತ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು, ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣವನ್ನು ನೀಡಿ ಕೃಷಿಯಲ್ಲಿನ ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸುವ ಉದ್ದೇಶದಿಂದ KLE ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು 1999 KLE ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭಿಸಿದರು.
0: ಅಂದರೆ 1999 ರೈತರಿಗಾಗಿ, ಅವರ ಏಳಿಗೆಗಾಗಿ ಸ್ಥಾಪನೆಯಾದಂತಹ ಸಂಸ್ಥೆಯೇ ಇದು ಅಂತ ಹೇಳ್ತಾರೆ. ಹಾಗಿದ್ರೆ ಮೇಡಮ್, ಇದರ ಮುಖ್ಯ ಉದ್ದೇಶ ಏನು? ಯಾವ ಉದ್ದೇಶಕ್ಕಾಗಿ ಇದನ್ನು ಸ್ಥಾಪನೆ ಮಾಡಲಾಯಿತು?
1: ಇದರ ಉದ್ದೇಶ ಏನಂದರೆ, ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ಅಂದರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಪ್ರಾರಂಭಿಸಿ 2 ವರ್ಷದ ಕೃಷಿ ಶಿಕ್ಷಣವನ್ನು ನೀಡುತ್ತಾ ನಮ್ಮಲ್ಲಿ ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳು, ತಂತ್ರಜ್ಞಾನಗಳು ಏನಿರುತ್ತೆ ಅದನ್ನೆಲ್ಲ ರೈತರಿಗೆ ಪರಿಚಯಿಸಬೇಕು, ಅವರು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಅವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋ ಸಲುವಾಗಿ ಈ ಕೃಷಿ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ ಮೇಡಮ್.
0: ಅಂದರೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಇದ್ದು, ಹಾಗಿದ್ರೆ SLC ಪಾಸ್ ಆದ ಎಲ್ಲ ಮಕ್ಕಳು ಇದಕ್ಕೆ ಜಾಯ್ನ್ ಆಗಬಹುದು?
1: 10ನೇ ತರಗತಿ ಪಾಸ್ ಆದ ವಿದ್ಯಾರ್ಥಿಗಳು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಅನ್ನ ಮಾಡಬೇಕಾಗತ್ತೆ ಮ್ಯಾಮ್.
0: ಇವಾಗ ನೀವು ಹೇಳ್ತಾ ಇದ್ದೀರಾ ಈ ಡಿಪ್ಲೊಮಾ 2 ವರ್ಷದ ಕೋರ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ, ಹಾಗಿದ್ರೆ ಇದು ಎಲ್ಲಿ ಬರುತ್ತೆ?
1: ಇದು ಡಿಪ್ಲೊಮಾ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ತರಗತಿಗಳು KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ನೇಸರ್ಗಿ ಹತ್ರ ಇದೆ, ಅಲ್ಲಿ ತರಗತಿಗಳು ನಡೆಯುತ್ತೆ ಮ್ಯಾಮ್. 2 ವರ್ಷದ ತರಗತಿ. ಇದರ ನರ್ಸರಿ ಅಂದರೆ ಕೈತೋಟ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಬೆಳಗಾಂ ಇಲ್ಲಿದೆ ಮ್ಯಾಮ್ ನರ್ಸರಿ. ನಮ್ಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅದು ಅಲ್ಲಿ ಕ್ಲಾಸಸ್ ಮಾಡಿ ಪ್ರಾಕ್ಟಿಕಲ್ಸಿಗಂತ ನಮ್ಮಲ್ಲಿ ಬರ್ತಾರೆ. ಇಲ್ಲಿ ಕೆಲವೊಂದಷ್ಟು ದಿನ ಪ್ರಾಕ್ಟಿಕಲ್ಸ್ ಅದು ಮಾಡೋದು ಮತ್ತು 4 ಥರದ ಚಟುವಟಿಕೆಗಳು ನಮ್ಮ ನರ್ಸರಿಲಿ ನಡೆಯುತ್ತೆ ಮ್ಯಾಮ್.
0: ಅಂದರೆ ಈ ಸಂಸ್ಥೆದೇ ಆದಂತಹ ಒಂದು ನರ್ಸರಿ ಇದೆ ಅಂತ ಹೇಳಿದ್ರಿ, ಹಾಗಿದ್ರೆ ಆ ನರ್ಸರಿಯ ಕಾರ್ಯಚಟುವಟಿಕೆಗಳು ಏನೇನಿದೆ?
1: ಹಾಂ, ನಮ್ಮಲ್ಲಿ 4 ಪ್ರಮುಖ ಚಟುವಟಿಕೆಗಳನ್ನು ಕೈಗೊಳ್ತೇವೆ ಮ್ಯಾಮ್ ನಮ್ಮ ನರ್ಸರಿಯಲ್ಲಿ. ಮೊದಲನೇದಾಗಿ ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ತೀವಿ, ಅಂದರೆ ಎರೆಹುಳನ ಬಳಸಿ ಗೊಬ್ಬರ ತಯಾರಿಸೋದೇ ಎರೆಹುಳು ಗೊಬ್ಬರ ತಯಾರಿಕೆ ಮೇಡಮ್. ಅದರಲ್ಲಿ 3 ವಿಧಾನಗಳಿರುತ್ತೆ. ಮೊದಲನೇದು ಎರೆಹುಳು ಗೊಬ್ಬರ ತಯಾರಿಕೆ, 2ನೇದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಸ್ಕೊಡೋದು, 3ನೇದು ಸಾವಯವ ತರಕಾರಿ ಬೆಳೆಗಳನ್ನು ಬೆಳೆಯೋದು, 4ನೇದು ಸಸ್ಯಗಳ ಮಾರಾಟ.
0: ಇವಾಗ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳಿದ್ರಿ, ಹಾಗಿದ್ರೆ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ಹೇಳ್ಕೊಡಿ.
1: ಎರೆಹುಳು ಗೊಬ್ಬರ ತಯಾರಿಕೆ 3 ವಿಧಾನಗಳಲ್ಲಿ ಮಾಡ್ಬೋದಾಗುತ್ತೆ ಮ್ಯಾಮ್. ಮೊದಲನೇದು ಪಂಜರಗಳನ್ನು ಬಳಸಿ ಕೇಜ್ ಮೆಥಡ್ ಅಂತಾರೆ, ಅದರಲ್ಲಿ ಮಾಡ್ಬೋದು. ಇನ್ನೊಂದು ಹೊಂಡಗಳನ್ನು ಮಾಡಿ ಅದನ್ನು ಪಿಟ್ ಮೆಥಡ್ ಅಂತಾರೆ, ಅದರಲ್ಲಿ ಕೂಡ ತಯಾರು ಮಾಡ್ಕೋಬೋದು. ಇನ್ನೊಂದು ರಾಶಿ ಹಾಕಿ ಮರದ ಕೆಳಗೆ ಅದನ್ನು ಹೀಪ್ ಮೆಥಡ್ ಅಂತಾರೆ. ಈ 3 ವಿಧಾನಗಳಲ್ಲಿ ನಾವು ಮಾಡ್ಕೋಬೋದಾಗುತ್ತೆ ಮ್ಯಾಮ್.
0: ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನು ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ?
1: ಈ ವಿಧಾನ ಹೇಗಂದ್ರೆ ಮೇಡಮ್, ಇದು ಎಲ್ಲ ಒಣ ಸಾವಯವ ತ್ಯಾಜ್ಯಗಳನ್ನು ಮೊದಲು ನಾವು ಸಂಗ್ರಹಿಸ್ಕೋಬೇಕಾಗತ್ತೆ. ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ಅಲ್ಲಿ ಕಾಲೇಜಿನ ಎಲ್ಲ ಎಲೆ ತಪ್ಪಲಾಯಿತು, ಒಣಗಿದ್ದು ಕಸಗಳು ಎಲ್ಲದು ಕಾಲೇಜಿಂದ, ಹಾಸ್ಟೆಲಿಂದ ಎಲ್ಲ ತಂದು ನಮ್ಮಲ್ಲಿ ಹಾಕ್ತಾರೆ. ಅದನ್ನು ನಾವೆಲ್ಲ ಸಂಗ್ರಹಿಸಿಟ್ಕೊಳ್ತೀವಿ ಮೇಡಮ್ ಒಂದು ಕಡೆ. ಅದನ್ನು ನಾವು ತ್ಯಾಜ್ಯ, ಆ ಒಣ ತ್ಯಾಜ್ಯ ಏನಿದೆ ಅದನ್ನು ಕೇಜ್ ಮೆಥಡಲ್ಲಿ ಒಂದು ಲೇಯರು ಒಣ ತ್ಯಾಜ್ಯ, ಇನ್ನೊಂದು ಲೇಯರ್ ಸಗಣಿ, ಹಂಗೆ ಲೇಯರ್ ಬೈ ಲೇಯರ್ ಆ ಪಂಜರ ತುಂಬೋವರೆಗೂ ಫಿಲ್ ಮಾಡ್ಕೋತೀವಿ. ಆಮೇಲೆ ಅದನ್ನು ಒಂದು 30 ದಿನಗಳ ಕಾಲ ಅದನ್ನು ಸ್ವಲ್ಪ ಕೊಳೆಯೋಕೆ ಬಿಡಬೇಕಾಗತ್ತೆ. ನೀರು ಡೈಲಿ ಅದನ್ನು ಪ್ರತಿನಿತ್ಯ ನೀರು ಸಿಂಪಡಿಸಿ ಕೊಳತ್ ಮೇಲೆ ಅದಕ್ಕೆ ಎರೆಹುಳನ್ನು ಬಿಡ್ತೀವಿ ನಾವು. ಎರೆಹುಳು ಯಾವುದು ನಮ್ಮಲ್ಲಿ ಬಳಸ್ತೀವಿ ಅಂದರೆ ಕೆಂಪು ಎರೆಹುಳು ಅಂದರೆ ರೆಡ್ ಅರ್ಥ್ವಮ್ಸ್, ಅದರ ಸೈಂಟಿಫಿಕ್ ನೇಮು ಹೆಸಿನಿಯಾ ಫೆಟಿಡಾ ಅಂತ. ಈ ಜಾತಿಯ ಎರೆಹುಳುವನ್ನು ನಾವು ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದೀವಿ ಮೇಡಮ್. ಅದನ್ನ ಲೇಯರ್ ಬೈ ಲೇಯರ್ ಕೇಜ್ ವರೆಗೂ ತುಂಬಿದ ಮೇಲೆ ಎರೆಹುಳು ಬಿಟ್ಟು ಅದ್ರ ಮೇಲೆ ತೆಂಗಿನ ಗರಿಯಿಂದನೋ ಅಥವಾ ಮರದ ಕೊಂಬೆಗಳಿಂದನೋ ಮುಚ್ಚಬೇಕಾಗತ್ತೆ. ಅಂದ್ರೆ ಎರೆಹುಳುಗೆ ಇದು ಶತ್ರುಗಳು ಅಂದ್ರೆ ಕಾಗೆ ಆಯ್ತು, ಹದ್ದು, ಇಲಿ ಇದೆಲ್ಲ ಬಂದು ಎರೆಹುಳನ್ನು ತಿಂತವೆ. ಹಂಗಾಗಿ ನಾವು ಮೇಲೆ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಅದೆಲ್ಲ ಮುಚ್ಚಿ ಅದನ್ನ ದಿನ ಪ್ರತಿನಿತ್ಯ ಅದನ್ನ ನೀರನ್ನು ಸಿಂಪಡಿಸ್ತೀವಿ. ಅಂದ್ರೆ ಪ್ರತಿನಿತ್ಯ ತೇವಾಂಶ ಕಾಯ್ದಿಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಬಹಳ ಹೀಟ್ ಆಯ್ತಂದ್ರೆ ಎರೆಹುಳು ಸಾಯೋ ಚಾನ್ಸಸ್ ಇರ್ತವೆ. ಹಂಗಾಗಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಮೂರು ತಿಂಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಆಗುತ್ತೆ ಮ್ಯಾಮ್.
0: ಮತ್ತೆ ಇನ್ನೊಂದು ವಿಧಾನ ಅಂದ್ರಲ್ಲ, ಅದೇ ಯಾವ ವಿಧಾನ?
1: ಇನ್ನೊಂದು ಹೊಂಡಗಳನ್ನು ಮಾಡಿ ಪಿಟ್ ಮೆಥಡ್ ಅಂತಾರೆ, ಅಂದ್ರೆ ಒಂದು ತಗ್ಗು ತೋಡಿ ಅಥವಾ ಪಿಟ್ ಬ್ಲಾಕ್ಸ್ಗಳಲ್ಲಿ ಪಿಟ್ ತರದ್ದು ಮಾಡಿ ಚೌಕಾಗಿ ಅದ್ರಲ್ಲಿ ಕೂಡ ತ್ಯಾಜ್ಯ, ಒಂದು ಲೇಯರ್ ತ್ಯಾಜ್ಯ. ಸೇಮ್ ಪ್ರೊಸೀಜರ್ ಅಂತೂ ವಿಧಾನ ಸೇಮ್ ಇರುತ್ತೆ ಮ್ಯಾಮ್ ಎಲ್ಲ ಕಡೆ. ಅಂದ್ರೆ ಮಾಡೋ ಜಾಗಗಳು ಅಂದ್ರೆ ಒಂದು ಕೇಜ್ ಮೆಥಡ್ ಪಂಜರದಲ್ಲಿ, ಇನ್ನೊಂದು ಈ ತರ ಹೊಂಡ ಮಾಡಿ ಮಾಡ್ಬೋದು. ಇನ್ನೊಂದು ಕಡೆ ನಮ್ಗೆ ಕೇಜು ಇಲ್ಲ ಅಥವಾ ಹೊಂಡ ಇಲ್ಲ ಅಂದ್ರೆ ಹಳ್ಳಿಗಳ ಕಡೆ ಮರದ ಕೆಳಗೆ ನೆರಳು, ಮರದ ನೆರಳಲ್ಲಿ ಇರುತ್ತೆ, ಅದ್ರ ಕೆಳಗೆ ಒಣ ತ್ಯಾಜ್ಯ ಆಯ್ತು, ಸಗಣಿ ಆಯ್ತು, ರೈತರು ಅದ್ರ ರಾಶಿ ಹಾಕಿ ಮಾಡ್ಕೋತಾರೆ.
0: ಇದು ಸುಲಭ ವಿಧಾನ,
1: ಸುಲಭ ವಿಧಾನ. ರೈತರಿಗೆ ಹೊಲಗಳಲ್ಲಿ ಮಾಡ್ಕೊಳ್ಳುವಂಥದ್ದು, ನಮ್ಮಲ್ಲಿ ಪಂಜರ ಇಲ್ಲ ಪಿಟ್ ಇಲ್ಲ ಅನ್ನೋರು, ಮರದ ನೆರಳೆಲ್ಲಿರುತ್ತೆ ಅದ್ರ ಕೆಳಗೆ ಇದನ್ನ ರಾಶಿ ಹಾಕಿ, ಗೊಬ್ಬರ ಆಯ್ತು ಒಣ ತ್ಯಾಜ್ಯ ಎಲ್ಲ ರಾಶಿ ಹಾಕಿ ಮಾಡ್ಕೊಳ್ಳೋದು ಹೀಪ್ ಮೆಥಡ್ ಅಥವಾ ರಾಶಿ ಹಾಕಿ ಮಾಡೋ ವಿಧಾನ ಅದು ಮ್ಯಾಮ್.
0: ಅಂದ್ರೆ ಇದನ್ನ ಮೂರು ತಿಂಗಳಲ್ಲಿ ರೆಡಿ ಮಾಡಬಹುದು. ಮೂರು
1: ತಿಂಗಳಲ್ಲಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಅದರ ತೇವಾಂಶ ಕಾಪಾಡಿಕೊಂಡು ಎರೆಹುಳನ ಬಿಟ್ಟು ತಯಾರಿಸೋ ವಿಧಾನನೇ ಎರೆಹುಳು ಗೊಬ್ಬರ ತಯಾರಿಕೆ. ಅದನ್ನ ನಾವು ಮೂರು ತಿಂಗಳಲ್ಲಿ ಅದು ರೆಡಿ ಆಗಿದ ತಕ್ಷಣ ಅದನ್ನ ನಾವು ಜರಡಿ ಹಿಡಿತೀವಿ ಮೇಡಮ್, ಸಾಣಿಸ್ತೀವಿ. ಜರಡಿ ಹಿಡಿದು ಅದು ಫೈನ್ ಪೌಡರ್ ಬರುತ್ತಲ್ಲ, ಅದೇ ಎರೆಹುಳು ಗೊಬ್ಬರ ಅಂತ ನಾವು ಮಾರಾಟ ಮಾಡ್ತೀವಿ. ಮತ್ತೆ ಅದರಿಂದ ಬೇರ್ಪಟ್ಟ ದೊಡ್ಡ ದೊಡ್ಡ ಅಂದ್ರೆ ತ್ಯಾಜ್ಯ, ಅದೇನ್ ಕಂಪೋಸ್ ಆಗದೆ ಇರೋದು ತ್ಯಾಜ್ಯ ಆಯ್ತು ಎರೆಹುಳು, ಮತ್ತೆ ನಾವು ಇನ್ನೊಂದು ನೆಕ್ಸ್ಟ್ ಟ್ರಿಪ್ ತಯಾರಣೆ ಮಾಡಕ್ಕೆ ನಾವು ಬಳಸ್ಕೋತೀವಿ.
0: ಅದನ್ನ ಬಳಸ್ತೀವಿ, ಅದನ್ನೇನು ವೇಸ್ಟ್ ಮಾಡಲ್ಲ,
1: ವೇಸ್ಟ್ ಆಗಲ್ಲ ಮ್ಯಾಮ್. ಅದನ್ನ ಜರಡಿ ಹಿಡಿದು ಎರೆಹುಳು ಗೊಬ್ಬರನ ನಾವು ನಮ್ಮಲ್ಲಿ ನರ್ಸರಿಲಿ 15 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ, ಮತ್ತೆ ಎರೆಹುಳು ಕೂಡ ಮಾರಾಟ ಮಾಡ್ತೀವಿ, ಅದು 400 ರೂಪಾಯಿ ಕೆಜಿ. ಅಂದ್ರೆ ಈಗಿನ ಇದರಲ್ಲಿ ಕಿಚನ್ ಗಾರ್ಡನಿಂಗು, ಟೆರೆಸ್ ಗಾರ್ಡನಿಂಗ್ ಅಂತ ಸಾಕಷ್ಟು ಸಿಟಿ ಜನ ಈ ತರ ಹೊಸ ಹೊಸ ಇದನ್ನ ಅಡಾಪ್ಟ್ ಮಾಡ್ಕೋತಾ ಇದಾರೆ, ಆಸಕ್ತಿ ತೋರಿಸ್ತಾ ಇದಾರೆ ಸಿಟಿ ಜನಗಳು. ಮಾಡಿ ಮೇಲೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾರೆ, ಅಥವಾ ಮನೆ ಹಿಂದೆ ಅಥವಾ ಮುಂದೆ ಕೈ ತೋಟ ಅಂತ ಮಾಡ್ಕೋತಾರೆ. ಅದಕ್ಕೆಲ್ಲ ಅವ್ರ ಗೊಬ್ಬರ, ಪ್ರತಿನಿತ್ಯ ಗೊಬ್ಬರ ಬೇಕಾಗತ್ತೆ. ಹಂಗಾಗಿ ನಮ್ಮಲ್ಲೇ ನಾವು ವೇಸ್ಟ್ ಬಹಳಷ್ಟು ಇರುತ್ತೆ. ಈಗ ಈರುಳ್ಳಿ ಸಿಪ್ಪೆ ಆಯ್ತು, ಏನೇ ಒಂದು ಮನೆಯಲ್ಲಿ ತರಕಾರಿ ಬಿಡಿಸಿದ್ದು ಅದರದೆಲ್ಲ ಹಾಕಿ ಗೊಬ್ಬರ ತಯಾರಣೆ ಮಾಡ್ಕೋಬೇಕು ನಮ್ಮಲ್ಲೇ ನಾವು ಅನ್ನೋರು, ನಮ್ಮಲ್ಲಿ ಬಂದು ಎರೆಹುಳು ಗೊಬ್ಬರ
0: ಎರೆಹುಳು ತಗೊಂಡು ಹೋಗ್ಬೋದು.
1: ಅದು 400 ರೂಪಾಯಿ ಕೆ ಜಿ ಹಂಗೆ ಮಾರಾಟ ಮಾಡ್ತೀವಿ. ಅಂದರೆ ಹೊಸಬ್ರಿಗೆ, ಹೊಸದಾಗಿ ಶುರು ಮಾಡೋರಿಗೆ ಎರೆಹುಳು ಸಿಗುತ್ತೆ, ಅಥವಾ ಇಲ್ಲ ನಮಗೆ ಗೊಬ್ಬರನೇ ಬೇಕಂದ್ರೆ 15 ರೂಪಾಯಿ ಕೆ ಜಿ ಹಂಗೆ ಗೊಬ್ಬರ ಕೂಡ ಮಾರಾಟ ಮಾಡ್ತೀವಿ.
0: ಇವಾಗ ನಮಗೆ ಗೊಬ್ಬರ ಬೇಕು ಇಲ್ಲಾಂದ್ರೆ ಎರೆಹುಳು ಬೇಕು ಅಂದರೆ ಯಾರನ್ನ ಸಂಪರ್ಕ ಮಾಡಬೇಕು ಮತ್ತು ಎಲ್ಲಿ ಸಂಪರ್ಕ ಮಾಡಬೇಕಾಗುತ್ತೆ?
1: ಅಂದರೆ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ನಮ್ಮ ಕೃಷಿ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಕೈತೋಟ ನರ್ಸರಿ ಅಂತಿದೆ ಮೇಡಮ್. ಅಲ್ಲಿಗೆ ಬಂದರೆ ಟೈಮ್ ರೆಡಿ ಇರುತ್ತೆ ಮೇಡಮ್.
0: ಹಾಂ ಹಾಂ,
1: ಯಾವತ್ತು ಎನಿ ಟೈಮ್ ಬಂದ್ರು, ಅಥವಾ ನಮಗೆ ಬಹಳಷ್ಟು ಕ್ವಿಂಟಾಲ್ ಗಟ್ಟಲೆ ಹತ್ರ ಬೇಕಂದ್ರೆ ಮುಂಚೆನೆ ತಿಳಿಸಿದ್ರೆ ನಾವು ಪ್ಯಾಕಿಂಗ್ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಇಷ್ಟು ಬೇಕು ಅಂತ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಬಂದ್ರೆ ನಾವು ಪ್ಯಾಕಿಂಗ್ ರೆಡಿ ಇಟ್ಟಿರ್ತೀವಿ. ಎರೆಹುಳು ನಾವು ಒಂದೊಂದೇ ತೆಗೆಸ್ಬೇಕಾದ್ರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆಗ ಸ್ವಲ್ಪ ಮುಂಚೆನೆ ತಿಳಿಸ್ಬಂದ್ರೆ ನಾವು ಎರೆಹುಳು ತೆಗೆದು ಸೆಪರೇಟ್ ಮಾಡಿಕೊಡ್ತೀವಿ.
0: ಸ್ನೇಹಿತರೆ, ನಿಮಗೆ ಎರೆಹುಳು ಗೊಬ್ಬರ ಅಥವಾ ಎರೆಹುಳು ಬೇಕು ಅಂದ್ರೆ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ಅಲ್ಲಿ ನರ್ಸರಿಯಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಎರೆಹುಳು ಗೊಬ್ಬರ ಮತ್ತೆ ಎರೆಹುಳು ಸಿಗುತ್ತೆ. ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನ ಯಾವ ರೀತಿ ಉಪಯೋಗ ಮಾಡಬಹುದು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ?
1: ಇದು ಎರೆಹುಳು ಗೊಬ್ಬರ ಏನಾಗುತ್ತೆ ಮ್ಯಾಮ್, ಮಣ್ಣಲ್ಲಿ ನಾವು ಹಾಕೋದ್ರಿಂದ ಅಥವಾ ಗಿಡಗಳಿಗೆ ಪೋಷಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಅಂತೀವಿ, ಇದು ಹೆಚ್ಚಿಸುತ್ತೆ. ಮತ್ತೆ ರಾಸಾಯನಿಕ ರಸಗೊಬ್ಬರಗಳ ಬಳಕೆ ಅಂದ್ರೆ ಯೂರಿಯಾ, DAP, SSP, ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೀವಿ, ಈ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ತಗ್ಗಿಸ್ಬೋದಾಗತ್ತೆ ನಾವು. ಅಂದ್ರೆ ಇದರ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನ ಬಳಸ್ಬೋದಾಗತ್ತೆ. ಮತ್ತೆ ಈ ಗೊಬ್ಬರದಲ್ಲಿ ಪೋಷಕಾಂಶಗಳು ಏನೇನಿರುತ್ತೆ ಅನ್ನೋದಾದ್ರೆ 1.6% ಸಾರಜನಕ, 0.7% ರಂಜಕ, 0.8% ಪೊಟ್ಯಾಶ್, ಮತ್ತೆ ಮೈನರ್ ನ್ಯೂಟ್ರಿಯಂಟ್ಸ್ಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಮ್ಯಾಂಗನೀಸ್, ಜಿಂಕ್, ಇದೆಲ್ಲ ಪೋಷಕಾಂಶಗಳನ್ನು ಗಿಡಗಳಿಗೆ ಅಥವಾ ಸಸಿಗಳಿಗೆ ಒದಗಿಸುತ್ತೆ ಮ್ಯಾಮ್. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದು ಕೂಡ ಒಂದು, ಮತ್ತು ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕೂಡ ತಗ್ಗಿಸ್ಬೋದು. ಅಂದರೆ ಈಗೆಲ್ಲ ಭಾಳಷ್ಟು ಇದು ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ನಮ್ಮಲ್ಲಿ ಏನು ಸಾಯಿಲ್ ನ್ಯೂಟ್ರಿಯಂಟ್ ಸ್ಟೇಟಸ್ ಕಳ್ಕೊತಾ ಇದೆ ಮ್ಯಾಮ್, ಹೆಚ್ಚಿಂದ ಹೆಚ್ಚಿಗೆ ಬಳಸಿ ಬಳಸಿ. ಹಂಗಾಗಿ ಹೆಚ್ಚಿಗೆ ನಾವು ಆರ್ಗ್ಯಾನಿಕ್ ಕಡೆ ಗಮನ ಕೊಟ್ಟರೆ ಅಂದರೆ ನಮ್ಮ ಮಣ್ಣನ್ನು ಕೂಡ ನಾವು ಕಾಪಾಡ್ಕೋಬಹುದು ಅನ್ನೋದು ಮುಖ್ಯ ಉದ್ದೇಶ.
0: ಅಂದರೆ ನಾವೀಗ ಈ ಎರೆಹುಳು ಗೊಬ್ಬರವನ್ನು ಬಳಸೋದ್ರಿಂದಾಗಿ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು
1: ಕಡಿಮೆ ಮಾಡಬಹುದಾಗುತ್ತೆ.
0: ಹಾಗಿದ್ರೆ ನೀವು ಮಾತಾಡುವಾಗ ಹೇಳಿದ್ರಿ ನಮ್ಮ ಚಟುವಟಿಕೆಗಳಲ್ಲಿ ಮುಖ್ಯ ಉದ್ದೇಶಗಳಲ್ಲಿ ಒಂದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಯೋದಕ್ಕೆ ಸಹಾಯ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮಲ್ಲಿ ರೈತರು ತರಕಾರಿ ಬೀಜಗಳಾದ ಬದನೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಬೇಜು, ಕಾಲಿಫ್ಲವರು, ಕ್ಯಾಪ್ಸಿಕಮ್ಮು ಮುಂತಾದ ತರಕಾರಿ ಬೀಜಗಳನ್ನು ತಂದು ಕೊಡ್ತಾರೆ ಮೇಡಮ್ ಪ್ಯಾಕೆಟ್. ಅದನ್ನು ನಾವು ಪೋರ್ಟ್ರೇಸ್ ಅಂತೀವಿ. ಪೋರ್ಟ್ರೇಸ್ಗಳಲ್ಲಿ ಕೊಕ್ಕೋಪಿಟ್ಟನ್ನು ತುಂಬಿ ಬೀಜಗಳನ್ನು ಹಾಕಿ, ಒಂದೊಂದು ಪೋರ್ಟ್ರೇನಲ್ಲಿ ಒಂದೊಂದು ಬೀಜಗಳನ್ನು ಹಾಕಿ ಕತ್ತಳು ಕೋಣೆಗಳಲ್ಲಿ ಇಡ್ತೀವಿ ನಾವು ಅದನ್ನ 6-8 ದಿನಗಳ ಕಾಲ ಅದನ್ನ ಮೊಳಕೆ ಹೊಡೆಯೋವರೆಗೂ ಕತ್ತಲೆ ಕೋಣೆಯಲ್ಲಿ ಇಡ್ತೀವಿ. ಅದು ಮೊಳಕೆ ಒಡೆದಾದ್ಮೇಲೆ ಗ್ರೀನ್ ಹೌಸ್ಗೆ ಶಿಫ್ಟ್ ಮಾಡ್ತೀವಿ ಅದನ್ನ. ಪ್ರತಿನಿತ್ಯ ಅದಕ್ಕೆ ನೀರು ಪೌಷ್ಟಿಕಾಂಶದ ಸ್ಪ್ರೇ ಅನ್ನು ಸ್ಪ್ರೇ ಮಾಡಿ 30-35 ದಿನಗಳಲ್ಲಿ ಸಸಿಗಳನ್ನು ತಯಾರಿಸಿ ರೈತರಿಗೆ ಕೊಡ್ತೀವಿ. ರೈತರು ಅದನ್ನ ಹೊಲದಲ್ಲಿ ನಾಟಿ ಮಾಡ್ಕೋಬಹುದು. ಎಲ್ಲಾ ಮೇಲ್ ಹೇಳಿದ ತರಕಾರಿ ಬೀಜಗಳೆಲ್ಲದನ್ನು ಸಸಿ ತಯಾರಿಸ್ಕೊಡೋದ್ರಿಂದ ಅವ್ರ ರೈತರು ತಮ್ಮ ಹೊಲಗಳಲ್ಲಿ ನಾಟಿ ಮಾಡ್ಕೊತಾರೆ. ಅವ್ರು ಪ್ರತಿ ಟ್ರೇಗೆ 50 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವಲ್ಲಿ. ನಮ್ಮಲ್ಲಿ
2: ಅಂದ್ರೆ ಇಲ್ಲಿ ಬೀಜಗಳನ್ನ ರೈತರೇ ತಂದು ಕೊಡ್ಬೇಕು, ಯಾವ ತರಕಾರಿ ಬೆಳಿಬೇಕು ಅಂತಾರೆ ಆ ಬೀಜ ನಿಮ್ಗೆ ತಂದು ಕೊಟ್ರೆ ನೀವು ಸಸಿಗಳನ್ನ
1: ತಯಾರ ಮಾಡಿ ಕೊಡ್ತೀವಿ ಮೇಡಮ್. ಅದು ಪೋಟ್ರೇಗಳಲ್ಲಿ ಒಂದು ಟ್ರೇಗೆ 50 ರೂಪಾಯಿ ಹಾಗೆ ನಾವು ಚಾರ್ಜ್ ತಗೋತೀವಿ.
2: ಒಂದು ಟ್ರೇಯಲ್ಲಿ ಎಷ್ಟು ಸಸಿ ಇರುತ್ತೆ?
1: 98 ಸಸಿ ಬರುತ್ತೆ ಮೇಡಮ್.
2: 98 ಸಸಿ ಬರುತ್ತೆ. ಹಾಗಿದ್ರೆ ಈ ಸಸಿಗಳನ್ನ ನಾವು ಈ ಪೋಟ್ರಿಗಳಲ್ಲೇ ಯಾಕೆ ಬೆಳಿಬೇಕು ಅಂತ ಹೇಳ್ತೀರಾ? ಅದರಿಂದ ಏನಾದರೂ ಉಪಯೋಗ ಅನ್ನೋದಿದೆಯಾ?
1: ಹೌದು, ಈ ರೈತರುಗಳು ಬೇಕಾದ ಬೆಡ್ ಸಿಸ್ಟಮ್ ಮಾಡಿ ಅವ್ರ ಹೊಲದಲ್ಲಿ ಬೆಳ್ಕೋಬಹುದು, ಸಸಿ ತಯಾರು ಮಾಡ್ಕೋಬಹುದು. ಅದರಿಂದ ಏನಾಗುತ್ತೆ, ಅವ್ರಿಗೆ ರೋಗ ಕೀಟಬಾಧೆ ಆಲ್ರೆಡಿ ಅವರು ಫೀಲ್ಡಲ್ಲಿ ಹೊಲಗಳಲ್ಲಿ ಅಟ್ಯಾಕ್ ಆಗಿ ಅದು ಸ್ಟಾರ್ಟಿಂಗೇ ಇನ್ಫೆಕ್ಟೆಡ್ ಸೀಡ್ಲಿಂಗ್ಸ್ ಇತ್ತಂದ್ರೆ, ಸಸಿಗಳಿತ್ತಂದ್ರೆ ಅದು ಇಳುವರಿ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾವಿದನ್ನ ಪೋರ್ಟ್ರೇಸ್ ಅಲ್ಲಿ ನೀಟಾಗಿ ಅದನ್ನ
2: ಒಳ್ಳೆ
1: ಅತ್ಯಂತ ಸುರಕ್ಷಿತವಾಗಿ ಮಾಡೋದ್ರಿಂದ ವಿಧಾನದಿಂದ ಅದನ್ನ ನಾವು ರೋಗ ಮುಕ್ತ ಕೀಟ ಮುಕ್ತ ಸಸಿಗಳು ಆರೋಗ್ಯಕರ ಸಸಿಗಳನ್ನಾಗಿ ಮಾಡೋದ್ರಿಂದ ಅದನ್ನ ಅದರಿಂದ ಒಳ್ಳೆ ಇಳುವರಿಯನ್ನ ರೈತರು ಪಡ್ಕೋಬಹುದಾಗಿರುತ್ತೆ ಮೇಡಮ್. ಹಂಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಸಸಿ ಚೆನ್ನಾಗಿತ್ತಂದ್ರೆ ಅದ್ರ ಕೊನೆ ಸ್ಟೇಜ್ ಇಳುವರಿ ಚೆನ್ನಾಗಿ ಸಿಗುತ್ತೆ.
2: ಚೆನ್ನಾಗಿ ಸಿಗುತ್ತೆ ಅಂದ್ರೆ
1: ಕೀಟದಿಂದ ರೋಗದಿಂದ ಮುಕ್ತಿ ಹೊಂದತ್ತಂದ್ರೆ ಸಸಿ ಅದು ಗೆದ್ಕೊಂಡು ಒಳ್ಳೆ ಇಳುವರಿ ಸಿಕ್ಕಿ ರೈತರು ಕೂಡ ಲಾಭದಾಯಕವನ್ನು ಪಡ್ಕೋಬಹುದಾಗುತ್ತೆ.
2: ಹಾಗಿದ್ರೆ ನಾವು ಈಗ ಇವಾಗ ನೀವು ಹೇಳಿದ್ರಿ ಈ ಸಾವಯವ ರೀತಿಯಲ್ಲಿ ತರಕಾರಿಗಳನ್ನ ಬೆಳಿಬಹುದು ಅಂತ, ಈ ಸಾವಯವ ತರಕಾರಿಗಳನ್ನ ಯಾವ ರೀತಿ ಬೆಳಿಬಹುದು ಅಂತ ಹೇಳ್ತೀರಾ?
1: ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡದೆ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗುತ್ತೆ. ಹಂಗಾಗಿ ನಾವು ಯೂರಿಯಾ ಆಯಿತು DAP ಇದಾದಷ್ಟು ಅದೇನು ಸ್ಪ್ರೇ ಅಥವಾ ಏನು ಸಿಂಪಡಣೆ ಇಲ್ಲದೇನೆ ನಮ್ಮಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕನೇ ಒಂದು ಬೇರೆ ಇದೆ ನಮ್ಮ ನರ್ಸರಿಲಿ. ಹಂಗಾಗಿ ನಮ್ಮಲ್ಲೇ ತಯಾರಿಸಿದ ಎರೆಹುಳು ಗೊಬ್ಬರನ ಬಳಸಿ ನಾವು ಅದು ಭೂಮಿಗೆಲ್ಲ ಹಾಕಿ ಅದು ಏನು ಭೂಮಿ ಪ್ರಿಪರೇಷನ್ ಮಾಡ್ತಿರ್ತೀವಿ ನಾವು ಸೀಸನ್ನಲ್ಲಿ, ಆವಾಗಲೇ ಅದನ್ನೆಲ್ಲ ಎರೆಹುಳು ಗೊಬ್ಬರ ಹಾಕಿ ಅದನ್ನ ಭೂಮಿ ತಯಾರು ಮಾಡ್ಕೊಂಡು ನಾವು ಸಾಲ್ ಬಿಟ್ಟು ಅದರಲ್ಲಿ ನಾವು ತರಕಾರಿ ಬೆಳೆಗಳಾದ ಮೂಲಂಗಿ ಗಜ್ಜರಿ ಕ್ಯಾಬೇಜು ನವಿಲುಕೋಸು ಮೆಣಸಿನಕಾಯಿ ಟೊಮೆಟೊ ಬದನೆಕಾಯಿ ಅವರೆಕಾಯಿ ಬೆಂಡೆಕಾಯಿ ಬಟಾಣಿ ಸ್ವೀಟ್ ಕಾರ್ನ್ ಈ ಥರ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ನಾವು ನಮ್ಮ ನರ್ಸರಿಯಲ್ಲಿ ಬೆಳೀತಿದ್ದೀವಿ. ಇದೆಲ್ಲ ಸಾವಯವ ಮೇಡಮ್, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ.
2: ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಿಲ್ಲ.
1: ಮಾಡ್ದೇನೆ ನಮ್ಮಲ್ಲೇ ಆದ ಎರೆಹುಳು ಗೊಬ್ಬರ ಬಳಸಿ ತಯಾರಾದಂಥ ಗೊಬ್ಬರ ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗಿರುತ್ತೆ ಮ್ಯಾಮ್. ಇದಲ್ಲದೆ ನಾವು ಸೊಪ್ಪುಗಳಾದ ಪಾಲಕ್ಕು ಮೆಂತ್ಯ ಸಬ್ಸಗೆ ಇದು ಕೂಡ ನಮ್ಮಲ್ಲಿ ಬೆಳೆಸ್ತೀವಿ ಮ್ಯಾಮ್. ಇದು ಕೂಡ ಎರೆಹುಳು ಗೊಬ್ಬರ ವಿಧಾನದಿಂದನೇ ಮಾಡೋದು ಮ್ಯಾಮ್.
2: ಇವಾಗ ನೀವು ಹೇಳಿದ್ರಿ ನಿಮ್ಮ ನರ್ಸರಿಯಲ್ಲಿ ಈ ಹಲವಾರು ಬಗೆಯ ತರಕಾರಿಗಳನ್ನು ಬೆಳಿತೀವಿ ಅಂತ, ಹಾಗಿದ್ರೆ ಆ ತರಕಾರಿಗಳನ್ನು ಬೆಳೆದು ಆ ತರಕಾರಿಗಳನ್ನು ಏನು ಮಾಡ್ತೀರಾ?
1: ನಾವು ಯಾವುದೇ ಮಾರುಕಟ್ಟೆಗಾಗಲಿ ನಮ್ಮಲ್ಲಿ ಬೆಳೆದಿದ್ದ ತರಕಾರಿ ನಾವು ಕೊಡಲ್ಲ. ನಮ್ಮಲ್ಲಿ ಏನು ಬೆಳೆದಿರ್ತೀವಿ, ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಕ್ಯಾಂಪಸ್ಸಲ್ಲೇ, ಅಲ್ಲಿ 150 ಮೆಂಬರ್ಸ್ ಆವರೆಗೂ ಗ್ರೂಪಲ್ಲಿ ಇದ್ದಾರೆ. ಅವರು ಎಲ್ಲ ಟೀಚಿಂಗ್ ಸ್ಟಾಫ್ ನಾನ್ ಟೀಚಿಂಗ್ ಸ್ಟಾಫ್ ನಮ್ಮ ಲಿಂಗರಾಜ್ ಕಾಲೇಜ್ ಆಯಿತು RLS ಕಾಲೇಜ್ ಆಯಿತು ಮತ್ತು ಅಲ್ಲಿ ಕ್ವಾರ್ಟರ್ಸಲ್ಲಿರೋ ಅವರು ಆಯಿತು, ಎಲ್ಲರೂ ಆ ಗ್ರೂಪಲ್ಲಿ ಮೆಂಬರ್ಸ್ ಆಗಿದ್ದಾರೆ. ನಾನೇನು ಅವತ್ತಿಂದ ಅವತ್ತು ನಾನು ಏನು ಕಟಾವು ಮಾಡಿರ್ತೀವಿ ಹಾರ್ವೆಸ್ಟ್ ಮಾಡಿರ್ತೀವಿ ಇಂತಿಂಥ ತರಕಾರಿ ನಮ್ಮಲ್ಲಿ ಇಂತಿಂಥ ಬೆಲೆಗೆ ಸಿಗುತ್ತೆ ಅಂತ ನಾವು ಮೆಸೇಜ್ ಹಾಕಿದ್ರೆ ಅವ್ರು ಯಾರ್ಯಾರಿಗೆ ಇಷ್ಟ ಇರುತ್ತೆ ಎಲ್ಲರೂ ಬಂದು ಅಲ್ಲಿಂದಲ್ಲೇ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಾವು ಮಾರುಕಟ್ಟೆಗೆ ತೊಗೊಂಡೋಗೋ ಅವಶ್ಯಕತೆಯೇ ಬರಲ್ಲ. ಅಂದರೆ ಭಾಳ ಡಿಮ್ಯಾಂಡ್ ಇರುತ್ತೆ. ಹೆಚ್ಚಿಂದೆಚ್ಚಿಗೆ ಏನಕ್ಕೆ ಇಷ್ಟಪಡ್ತಾನೆ ಅಂದರೆ ನಾವು ಹಿಂಗೆ ಸಾವಯವ ವಿಧಾನದಿಂದ ಆರ್ಗ್ಯಾನಿಕ್ಲಿ ಬೆಳೆಸಿರ್ತೀವಿ ಮತ್ತು ಫ್ರೆಶ್ ಅವ್ರು ಬಂದಾಗ ತಕ್ಷಣ ಫ್ರೆಶ್ ಆಗಿ ತೆಗೆದುಕೊಡ್ತೀವಿ ಮೇಡಮ್ ನಾವು. ಹಂಗಾಗಿ ನಮ್ಮಲ್ಲಿ ಹೆಚ್ಚಿಗೆ ಇಷ್ಟಪಡ್ತಾರೆ ನಮ್ಮ ಕ್ಯಾಂಪಸ್ನ ಸ್ಟಾಫ್ಸ್ ಆಯಿತು ಎಲ್ಲ ಮೆಂಬರ್ಸ್. ಫ್ರೆಶ್ ಆಗಿ ಸಿಗುತ್ತೆ, ಆರ್ಗ್ಯಾನಿಕ್ಕು ಭಾಳ ಮತ್ತು ತುಂಬ ರುಚಿ ಆಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಜನ ತೊಗೊಂಡು ಹೋದವರು. ಆರ್ಗ್ಯಾನಿಕಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು, ರುಚಿ ಟೇಸ್ಟ್ ಭಾಳ ಇತ್ತು ಅಂತಾರೆ. ಹಂಗಾಗಿ ಹೆಚ್ಚಿಂದೆಚ್ಚಿಗೆ ಇಷ್ಟಪಡ್ತಾರೆ ಮೇಡಮ್ ನಮ್ಮಲ್ಲಿ. ಹೊರಗೆಲ್ಲೂ ಮಾರಾಟ ಇಲ್ಲ ಮ್ಯಾಮ್, ನಮ್ಮ ಅಲ್ಲಿ ಬೆಳೆದಿದ್ದು ಅಲ್ಲೇ ಮಾರಾಟ ಆಗುತ್ತೆ.
2: ಅಂದರೆ ಇವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದಕ್ಕೂ ಈ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾ
1: ಇದೆ ಮೇಡಮ್. ಅಂದರೆ ಅದನ್ನು ನಮ್ಮಿಂದ ನಮ್ಗೆ ಏನು ಇಳುವರಿ ಸಿಗುತ್ತೆ ಅದರಲ್ಲಿ ನಾವು ಕಂಡ್ಕೋಬಹುದಾಗಿರುತ್ತೆ ಮೇಡಮ್. ರಾಸಾಯನಿಕ ಹಾಕಿ ಬೆಳೆದಿದ್ದು ಹೆಂಗಿದೆ ಮತ್ತು ಸಾವಯವದಿಂದ ಬಂದಿದ್ದು ಬೆಳೆ ಹೆಂಗಿದೆ, ಇದು ರಾಸಾಯನಿಕ ಹಾಕಿ ಬೆಳೆದಿದ್ದು ನಾವು ನೋಡ್ಬೋದು. ಸೊಪ್ಪುಗಳಾಗಲಿ ತರಕಾರಿಗಳಾಗಲಿ 3-4 ದಿನ ಅದು ತೆಗೆದು 3-4 ದಿನದ ಅಷ್ಟರಲ್ಲಿ ಅದು ಬಾಡಿ ಅದರ ತಾಜ್ಯತೆಯನ್ನೇ ಕಳ್ಕೊಂಡ್ಬಿಡುತ್ತೆ ಅದು ತಾಜಾತನವನ್ನು. ಇದು ಸಾವಯವಿಂದ ಬೆಳೆದಿದ್ದು ನೋಡ್ಬೇಕು. ನಮ್ಮಲ್ಲಿ ತೊಗೊಂಡೋಗಿದ್ದು ಮೆಣಸಿಕಾಯಿಯಿಂದ ಹಿಡಿದು ಎಲ್ಲರೂ ಹೇಳ್ತಾರೆ ಮೆಣಸಿಕಾಯಿ ಸಹಿತ ಅದನ್ನ ಒಂದು ವಾರ ಇಟ್ಟರು ಅದರಲ್ಲಿ ಅದ್ರ ಮೇಲಿಂದ ಏನ್ ಶೈನ್ನೆಸ್ ಹಂಗೆ ಹಂಗೆ ಇದೆ ಮೇಡಮ್, ಅದೇನು ಆಗಿಲ್ಲ. ಮತ್ತೆ ಸೊಪ್ಪು ಆಯ್ತು, ಬಹಳ ದಿನ ಫ್ರೆಶ್ ಆಗಿ ಉಳಿಯತ್ತೆ ಅಂದ್ರೆ ಬೇಗ ಕೆಡಲ್ಲ. ಕೆಮಿಕಲ್ಸ್ ಬಳಸಿ ಮಾಡಿದಂದ್ರೆ ಬೇಗ ಅದ್ರದ್ದು ಲೈಫ್ ಸ್ಪ್ಯಾನ್ ಬಹಳ ಕಡಿಮೆ ಇರುತ್ತೆ. ಇದರದ್ದು ಸಾವಯವ ಬೆಳೆದಿದ್ದು ಸ್ವಲ್ಪ ಒಂದ್ 4-5 ದಿನದವರೆಗೆ ಶೇಖರಣೆ ಮಾಡಬಹುದು ರೆಫ್ರಿಜರೇಟರ್ಗಳಲ್ಲಿ. ಮತ್ತೆ ತಾಜಾತನ ಆಯ್ತು, ಅದ್ರ ರುಚಿ ಆಯ್ತು ಹೆಚ್ಚಿಗೆ ಇರುತ್ತೆ, ಅಲ್ಲಿ ನಾವು ಕಂಡಿಡ್ಕೋಬಹುದು ಮ್ಯಾಮ್.
2: ನಿಮ್ಮ 4th ಚಟುವಟಿಕೆ ಆದಂತಹ ಈ ಸಸಿಗಳ ಮಾರಾಟದ ಬಗ್ಗೆ ತಿಳಿಸ್ಕೊಡಿ.
1: ನಮ್ಮಲ್ಲಿ ಸಸ್ಯಗಳನ್ನ ಪಾಲಿಬ್ಯಾಗ್ಸ್ ಅಂತಾರೆ, ಪಾಲಿಬ್ಯಾಗ್ಸ್ಗಳಲ್ಲಿ ಮಾಡಿ ಮಾರ್ತೀವಿ. ನಾವೆಲ್ಲೇ ಆ ಸಸ್ಯಗಳನ್ನ ಹೊರಗಿನ ತರಿಸಲ್ಲ. ನಮ್ಮಲ್ಲೇ ತಯಾರಿಸೋ ವಿಧಾನಗಳಾದ ಕಟ್ಟಿಂಗ್ಸ್ ಆಯಿತು, ಗ್ರಾಫ್ಟಿಂಗು, ಏರ್ ಲೇಯರಿಂಗು, ಇದೆಲ್ಲ ವಿಧಾನದಿಂದ ಮಾಡಿ ನಮ್ಮಲ್ಲಿ ಅಲಂಕಾರಿಕ ಸಸ್ಯಗಳಾದ ಕೆಲವೊಂದು ಹೇಳಬೇಕಾದ್ರೆ ಆ್ಯಂಥೂರಿಯಮ್, ರೋಸ್, ಪಾಮ್ ಗಿಡಗಳು, ಲೋಟಸ್ಸು, ಈ ಥರ ಸಾಕಷ್ಟು ಹೂವಿನ ಆಯಿತು, ಹೂವಿನ ಗಿಡಗಳು, ಅಲಂಕಾರಿಕ ಸಸ್ಯಗಳು, ನಮ್ಮಲ್ಲಿ ಸಾಕಷ್ಟು ಸಸಿಗಳು ಪಾಲಿಬ್ಯಾಗ್ಸಲ್ಲಿ ದೊರೆಯುತ್ತೆ. ಇದು ಅಲಂಕಾರಿಕ ಸಸ್ಯಗಳಲ್ಲದೆ ಔಷಧೀಯ ಸಸ್ಯಗಳಾದ ಇನ್ಸುಲಿನ್ ಆಯಿತು, ಮಧುನಾಶಿನಿ, ಮುಂಗರ್ಬಳ್ಳಿ, ಇಸುಬ್ಗೋಳು, ಬ್ರಾಹ್ಮಿ, ಮಲ್ಟಿವಿಟಮಿನ್, ಅಮೃತ ಬಳ್ಳಿ, ಭೃಂಗರಾಜ, ಸರ್ಪಗಂಧ, ಅಶ್ವಗಂಧ, ದೊಡ್ಡ ಪತ್ರೆ, ಶಂಖಪುಷ್ಪಿ, ಬಸಳೆ, ಇಂತಹ ಸಾಕಷ್ಟು ಔಷಧೀಯ ಸತ್ವಗಳಿರೋ ಸಸ್ಯಗಳು ಕೂಡ ನಮ್ಮಲ್ಲಿ ದೊರಕುತ್ತೆ ಮೇಡಮ್ ನರ್ಸರಿಲಿ. ಇದಲ್ಲದೆ ಹಣ್ಣಿನ ಸಸ್ಯಗಳು, ಮಾವು, ಪಪ್ಪಾಯ, ಸಪೋಟ, ಪೇರು, ಬಾಳೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಈ ಥರ ಹಣ್ಣಿನ ಸಸಿಗಳು ಕೂಡ ಸಿಗುತ್ತೆ. ಮತ್ತು ಅರಣ್ಯ ಸಸ್ಯಗಳಾದ ಟೀಕು, ಬಾದಾಮು, ಹಲಸು, ಅಶೋಕ, ಇವು ಕೂಡ ನಮ್ಮಲ್ಲಿ ಸಿಗುತ್ತೆ ನರ್ಸರಿಲಿ. ಮತ್ತು ತೋಟದ ಬೆಳೆಗಳಾದ ಅಂದರೆ ಪ್ಲ್ಯಾಂಟೇಷನ್ ಕ್ರಾಪ್ಸು, ಕಾಫಿ, ತೆಂಗು, ಏಲಕ್ಕಿ, ರಬ್ಬರು, ಬಾಳೆ, ಈ ಸಸ್ಯಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಮೇಡಮ್.
2: ಅಂದರೆ ಇಂಥದ್ದು ಸಿಗಲ್ಲ ಅನ್ನೋದೇನು ಇಲ್ಲ,
1: ಎಲ್ಲ ತರ
2: ಯಾವ ಸಸ್ಯ ಬೇಕಾದ್ರೂ ಆ ಸಸಿ ಸಿಗುತ್ತೆ.
1: ಸಿಗುತ್ತೆ, ಅಲಂಕಾರಿಕ ಆಯ್ತು, ತೋಟದ ಆಯ್ತು, ಔಷಧೀಯ ಗುಣಗಳಿರೋ ಸಸ್ಯ ಆಯ್ತು, ಹಣ್ಣಿಂದು, ಅರಣ್ಯ ಸಸಿಗಳು,
2: ಅರಣ್ಯ ಸಸಿಗಳು ಕೂಡ ಸಿಗುತ್ತೆ.
1: ಬೇರೆ ನರ್ಸರಿಗಳಿಗಿಂತ ನಮ್ಮಲ್ಲಿ ಕಡಿಮೆ
2: ಬೆಲೆ
1: ಕಂಪೇರ್ ಮಾಡಿದ್ರೆ ಬೆಲೆ ಕೂಡ ನಮ್ಮಲ್ಲಿ ಕಡಿಮೆ ಇದೆ.
2: ಉತ್ತಮ ಗುಣಮಟ್ಟ
1: ಅಂದ್ರೆ ನಮ್ಮಲ್ಲೇ ತಯಾರಿಸಿರ್ತೀವಿ, ಹಂಗಾಗಿ ನಾವು ಜಾಸ್ತಿ ಬೇರೆ ಕಡೆ ಹೊರಗಿಂದ ತರಿಸಿ ಅದನ್ನ ಪಾಲಿಬ್ಯಾಗ್ ಅಲ್ಲಿ ಹಾಕಿ ಇದು ಮಾಡಿರ್ತಾರೆ. ನಾವು ನಮ್ಮಲ್ಲೇ ಕಟ್ಟಿಂಗ್ಸ್ ಆಯ್ತು, ಗ್ರಾಫ್ಟಿಂಗು, ಲೇಯರಿಂಗ್ ಈ ವಿಧಾನದಿಂದ ಮಾಡೋದ್ರಿಂದ ನಮ್ಮಲ್ಲಿ ಹೊರಗಡೆ ಏನಿದೆ ಅದ್ರ ಬೆಲೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತೆ.
2: ಅತ್ಯಂತ ಕಾಳಜಿ ವಹಿಸಿ ರೆಡಿ ಮಾಡಿರ್ತೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಈ ನಮ್ಮ ವೇಣುಧ್ವನಿಯ ಮುಖಾಂತರ ಯಾವ ಒಂದು ಮಾತನ್ನ ನೀವು ಹೇಳಲು ಇಷ್ಟಪಡ್ತೀರಾ?
1: ನಾ ಹೇಳೋದು ಏನಂದ್ರೆ, ನಮ್ಮಲ್ಲಿ ಈಗ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸ್ ಇರೋದ್ರಿಂದ 10th ತರಗತಿ ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡ್ಕೋಬಹುದು. 2 ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ ಮತ್ತಿಕೊಪ್ಪ ಇಲ್ಲಿ ತರಗತಿಗಳು ಜರುಗುತ್ತೆ, ಅಲ್ಲಿ ಅಡ್ಮಿಷನ್ ಮಾಡ್ಕೋಬಹುದು. ಮತ್ತು ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ಅಲ್ಲಿ ಯಾರಿಗೆ ಎರೆಹುಳು ಗೊಬ್ಬರ ಬೇಕು, ಎರೆಹುಳು ಬೇಕಾಗಿತ್ತು, ಮತ್ತು ರೈತರು ಬೀಜ ತಂದುಕೊಟ್ಟಿದ್ದು ಸಸಿಗಳು ಬೇಕಾಗಿತ್ತು, ಮತ್ತು ಸಸ್ಯಗಳು ಬೇಕಾಗಿದೆ ಅಲಂಕಾರಿಕ, ಔಷಧೀಯ, ಮತ್ತು ಸಾವಯವ ತರಕಾರಿಗಳು ಯಾರಿಗೆ ಬೇಕು, ಇದೆಲ್ಲ ನಮ್ಮಲ್ಲಿ ದೊರಕುತ್ತೆ. ಹಂಗಾಗಿ ಇದನ್ನು ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿರೋ ಕೃಷಿ ತರಬೇತಿ ಸಂಶೋಧನಾ ಸಂಸ್ಥೆಯ ಎನ್ನು ಬಂದು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
2: ಕೆಎಲ್ಇ ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ಬಗ್ಗೆ, ಅದರ ಆರಂಭದ ಬಗ್ಗೆ, ಅದರ ಉದ್ದೇಶ ಹಾಗೂ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.

ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ ಕೆಎಲ್ಇ ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು

ಶುಭೋದಯ ಶುಭೋದಯ ಪ್ರೀತಿಯ ಸ್ನೇಹಿತರೆ, ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೇಳ್ತಾ ಇದ್ರಾವ್ಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ, ನಿಮ್ಮೊಂದಿಗೆ ಮಂಜುನಾಥ್ ಪೈ ಬಂದಿದ್ದಾರೆ. ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗಣಪ ಗಣಪತಿ ಬಪ್ಪ ಮೋರ್ಯ ಅಂತ ಪ್ರೀತಿಯಿಂದ ಹೇಳ್ತಾ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ.

ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

0: ನಿಮ್ಮೊಂದಿಗೆ ನಾವು ಗಣಪತಿ ಬಪ್ಪ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯ ಸ್ನೇಹಿತರೆ, ಗಣಪತಿ ಬಪ್ಪ ಅವರ ಮೂರ್ತಿ ನೋಡಿದಾಗ ಅಲ್ಲೇ ಇರೋ ಆ ಮೂರ್ತಿಯ ಆಕಾರದಲ್ಲಿ ಎಲ್ಲಕ್ಕೂ ಒಂದು ಅರ್ಥ. ವಿಶಾಲವಾದ ತಲೆ ಬಗ್ಗೆ ನಾನು ನಿನ್ನೆ ಮಾತನಾಡಿದೆ, ಇವತ್ತು ವಿಶಾಲವಾದ ಕಿವಿಯ ಬಗ್ಗೆ ಮಾತನಾಡೋಣ. ಎಸ್ ಆತ್ಮೀಯ ಸ್ನೇಹಿತರೆ, ನಮ್ಮ ಗಣಪನ ಕಿವಿಗಳು ಎಷ್ಟು ದೊಡ್ಡದು, ಎಷ್ಟು ವಿಶಾಲವಾದದ್ದು, ಇವತ್ತಿನ ವಿಚಾರನೆ ಅದು. ಎಲ್ಲರೂ ರೆಡಿನಾ? ಸೊ ಮೊದಲನೇದಾಗಿ ಗಣಪನ ಆ ವಿಶಾಲವಾದ ಕಿವಿ ನಮಗೆ ಏನು ಹೇಳುತ್ತೆ? ಕೇಳೋದು ಜಾಸ್ತಿ ಮಾಡು, ಮಾತನಾಡೋದು ಕಮ್ಮಿ ಮಾಡು. ಈಗ ನನಗೆ ನೋಡ್ತೀರಿ ನೀವೆಲ್ಲ, ಏ ಮಂಜುನಾಥ ನೀನ ಬಡ್ಬಿಡ್ಬಿಡ್ಬಿಡ್ಬಿಡ್ಬಿಡ್ಬಿಡ್ ಅಂತ ಮಾತಾಡ್ತೀಯ, ಇದು ನನ್ನ ಕೆಲಸ. ವೈಯಕ್ತಿಕ ಜೀವನದಲ್ಲಿ ನೀವು ನನಗೆ ಭೇಟಿಯಾದರೆ ನಾನು ನಿಮ್ಮ ಮಾತನ್ನು ಕೇಳುವೆ, ನನ್ನ ಮಾತನ್ನು ಅನ್ಕ ಬಂದ್ ಮಾಡುವೆ. ಸೊ ಸ್ನೇಹಿತರೆ, ಮೊದಲನೇ ಪಾಠ, ವಿಶಾಲವಾದ ಕಿವಿ, ಜಾಸ್ತಿ ಕೇಳಿ ಕಮ್ಮಿ ಮಾತನಾಡಿ. ಉತ್ತಮ ಗೀತೆ ಒಂದು ಬರ್ತಾ ಇದೆ, ಕೇಳಿ ಮಜಾ ಮಾಡಿ.
1: ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಮಾಮೂಲಿ ಕೋತಿಯ ತಾರುಣ್ಯ ಗೀತೆಯಲ್ಲಿ ಉತ್ತರ ಕಮ್ಮಿ, ಪ್ರಶ್ನೆಯೇ ಜಾಸ್ತಿ. ದಾರೀಲಿ ಕೈಕಟ್ಟಿ ನಿಂತಿರಲೆ, ಹೃದಯಾನ ಸಂಪೂರ್ಣ ಬಿಚ್ಚಿಡಲೆ, ಮುಂಗುರುಳ ಸ್ಪ್ರಿಂಗಲ್ಲಿ ಜೋತಾಡಲೆ, ಕಣ್ಣ ರೆಪ್ಪೆಯ ಮೇಲೆ ಮಲಗಿರಲೆ, ಆಸೆಗಳ ನೆಣಿಸಿ ಕೈಬೆರಳು ಸವೆದಿದೆ, ಎಲ್ಲ ಹೇಳಿದರೂ ಇನ್ನೇನೋ ಉಳಿದಿದೆ. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಬರಿಪೋಲಿ ಕನಸ. ಎಲ್ಲಿಯೂ ಹೋಗದ ನಿಂತ ಬಸ್ಸಲ್ಲಿ ಸೀಟೊಂದ ಹಿಡಿದವನು ನಾನು, ಇಳಿ ಸಂಜೆಯಲ್ಲಿ ನಾನು ನನ್ನ ನಂಬರಿಗೇನೆ ಮಾಡುವೆನು ಫೋನು. ಈ ನಡುವೆ ಹೀಗೆ ಎಲ್ಲಿಯೋ ನೋಡುವೆನು, ಎಲ್ಲಿಗೋ ಹೋಗುವೆನು, ಏನನ್ನೋ ಕಾಯುವೆನು. ನೀ ಸಿಕ್ಕರೂನು ಸಿಗದಿದ್ದರೂನು ಎದೆ ತುಂಬ ಹಾಡುವೆನು. ಹೇಳಿಬಿಡು ಹುಡುಗಿ, ನೀ ನನಗೆ ಕೊಟ್ಟದ್ದು ತಿಳಿನೀಲಿ ಕನಸ, ಪರಿಪೋಲಿ ಕನಸ.

This is Belgavia, Mottamodla Radio Kendra, Venodo 94.4 FM ke El Ikanasu, Manjunath Painanu. Ivattina karyakrama nimmondige naavu Ganapa Special. Murti Ganappandu nodidaga vishalavada kivi kanisutte. Adu namage enu paatha kalisutte. Itteechina dinagalalli naavu adanna kammi maartive. Innobbaru goli helak bandra avurdu kelodu bittu ಅವ್ರ ಏನ್ ಹೇಳ್ತಿರ್ತಾರ ಅಲ್ಲೇ ಅರ್ಧಕ್ಕೆ ನಿಲ್ಲಿಸಿ ನಂದು ಕೇಳ ನಿನಕ್ಕಿಂತ ಜಾಸ್ತಿ ನಂದು ಐತಿ ಕೇಳ. ಸೊ ಸ್ನೇಹಿತರೆ, ಮಾತು ಕಮ್ಮಿ ಕೇಳು ಜಾಸ್ತಿ, ಇದೇ ಒಂದು ಉತ್ತಮ ಪಾಠ ನಮಗೆ ಕಲಿಸುತ್ತೆ ಆ ವಿಶಾಲವಾದ ಕಿವಿಗಳು. ಸೊ ತಮ್ಮ ಜೀವನದಲ್ಲಿ ಕೊನೆಯದಾಗಿ ನೀವು ಯಾವತ್ತು ಯಾರು ಹೇಳಿದ್ದನ್ನ ಕೇಳಿದ್ದೀರಾ? ಯಾರಿಗಾದರೂ ಭೇಟಿಯಾದ್ರೆ ತಾವು ಶಾಂತ ಆಗಿ ಅವ್ರು ಏನ್ ಹೇಳ್ತಾ ಇದ್ರೆ ಯಾವತ್ತು ನೀವು ಕೇಳಿದಿರಾ, ಇದ್ರ ಬಗ್ಗೆ ನನಗೆ ತಿಳಿಸಿ. ಔಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಒಂದು ಮೆಸೇಜ್ ಹಾಕಿ ಹೇಳಿ, ಮಂಜುನಾಥ ನಾವು ಕೇಳೋ ಅಭ್ಯಾಸ ಅಳವಡಿಸ್ಕೋತೇವಿ, ಇದರಿಂದ ಲಾಭಗಳು ಏನಿದೆ ಅದನ್ನೆಲ್ಲ ನಾನು ನಿಮಗೆ ವಿವರವಾಗಿ ತಿಳಿಸುತ್ತೇನೆ. ಆದ್ರೆ ಹಾಡನ್ನ ಕೇಳಿ ಮಜಾ ಮಾಡಿ.

ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರ

0: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಏನ್ ರೂಪಕ್ಕ, ಬಾಳ ದಿನ ಆದ್ಮೇಲೆ ಭೇಟಿ ಆದಲ್ಲ.
2: ಹಂಗಲ್ಲ, ಅದೈದ ಕೆಲ್ಸ.
1: ಯಾಕ ಮುಖ ಹೇಳದತ್ತಲ್ಲ?
2: ಹೌದು, ಏನ್ ಹೇಳುದ, ಮದ್ವೆ ಆಗಿ ಇಷ್ಟು ವರ್ಷ ಆತ, ಇನ್ನೂ ಮಕ್ಕಳಾಗಿಲ್ಲ.
1: ಸ್ವಲ್ಪ ಮನ್ಯಾಗ ಕಷ್ಟ ಆಗತೈತಿ. ಈದ ವಿಷಯ ಚಿಂತೆ ಯಾಕೆ ಮಾಡ್ತೀಯವ? ಬೆಳಗಾವಿಗೆ ಎಲ್ಲಿಗೆ ಹೋಗ? ಅಲ್ಲಿ IVF ಫೆಸಿಲಿಟಿ ಸೆಂಟರ್ ಐತಿ. ಅಲ್ಲಿ ಎಲ್ಲಾ ಬಂಜೆತನ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ. ಅಲ್ಲಿ ನಿನ್ ಸಮಸ್ಯೆಗೂ ಪರಿಹಾರ ಸಿಗ್ತೈತಿ ನೋಡುವ.
2: ಹಂಗಂತಿ, ಎಂತ ಚಲೋ ಮಾಹಿತಿ ಹೇಳ್ತಿ. ಹಂಗಂದ್ರೆ ಇವತ್ತು ಹೋಗ್ತೀನಿ.
3: KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಎಂಡ್ರಿಯಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್, ಬೆಳಗಾವಿ. OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312551530 ಮತ್ತು 08312473777, ಎಕ್ಸ್ಟೆನ್ಷನ್ 1530.

ಕೇಳಿ ಎಂಜಾಯ್ ಮಾಡಿದ್ರಲ್ಲ ನಿಮ್ಮೊಂದಿಗೆ ನಾವು ಗಣಪ ಸ್ಪೆಷಲ್. ಗಣಪನ ಮೂರ್ತಿ ನೋಡಿದಾಗ ವಿಶಾಲವಾದ ಕಿವಿಯ ಕಿವಿಯಿಂದ ಬಂದು ಉತ್ತಮವಾದ ಪಾಠ. ಆತ್ಮೀಯ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಮಾತು ಕಮ್ಮಿ ಕೇಳು ಜಾಸ್ತಿ. ಕೇಳೋದ್ರಿಂದ ಲಾಭಗಳು ಏನು? ಮೊದಲನೇ ಲಾಭ, ಹೊಸ ವಿಷಯ ಕಲಿತೀರಾ. ಇನ್ನೊಬ್ಬರ ಬಗ್ಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಸ್ನೇಹಿತರೆ, ಎಷ್ಟು ವ್ಯಕ್ತಿ ದೊಡ್ಡ ಪದವಿಯಲ್ಲಿರ್ತಾನೆ, ಪೋಸ್ಟ್ನಲ್ಲಿರ್ತಾನೆ, ಮಾತು ಕಮ್ಮಿ ಕೇಳೋದು ಜಾಸ್ತಿ. ಯಾವತ್ತಾದರೂ ನೋಡಿದ್ದೀರಾ ಯಾರಾದರೂ ಒಂದು ಮಹಾನ್ ಸಾಧಕರು ಮಾತನಾಡುವುದೇ ಮಾತನಾಡ್ತಾ ಇರ್ತಾರಂತ ಇರುವುದಿಲ್ಲ. ಅವರು ಬಹಳ ಅಬ್ಸರ್ವೇಷನ್, ಬಹಳ ಸೈಲೆಂಟ್, ಬಹಳ ಕಾಮ್, ಅವರ ಒಂದು ಬಿಹೇವಿಯರೇ ಹಾಗಿರುತ್ತೆ. ಅದಕ್ಕೆ ಕಾರಣ ಅವರು ಕೇಳೋ ಒಂದು ಅಭ್ಯಾಸ ಅಳವಡಿಸ್ಕೊಂಡಿರ್ತಾರೆ. ಕೇಳೋದು ಪ್ರಾರಂಭ ಮಾಡಿ. ಇದರಿಂದ ಮೊದಲನೇ ಲಾಭ, ಹೊಸ ವಿಷಯಗಳನ್ನು ನೀವು ಕಲಿತೀರಾ. ಎರಡನೇ ಲಾಭ ಏನು ಅದನ್ನು ನಾನು ಹೇಳ್ತೇನೆ. ಆ ಗ್ಯಾಪ್ನಲ್ಲಿ ಇನ್ನೊಂದು ಸೂಪರ್ ಹಿಟ್ ಆದ ಗೀತೆ ಕೇಳಿ ಮಜಾ ಮಾಡಿ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ವೇಣುಧ್ವನಿ ಇದು 90.0 FM KLE ಕನಸು ಬೆಳಗಾವಿಯ ಮೊಟ್ಟಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಇದು ಗಣಪ ಸ್ಪೆಷಲ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಗಣಪನ ಮೂರ್ತಿ ನೋಡಿದಾಗ ವಿಶಾಲವಾದ ಕಿವಿ. ಈ ವಿಶಾಲವಾದ ಕಿವಿಯನ್ನು ನೋಡಿದಾಗ ನಮಗೆ ಒಂದು ಪಾಠ. ಲಾಭ ನಂಬರ್ 1 ಆಫ್ ಲಿಸ್ನಿಂಗ್ ಅಂದ್ರೆ ಕೇಳುವುದರ ಲಾಭ. ಮೊದಲನೇದು ಏನು, ಹೊಸ ವಿಷಯ ಕಲಿತೇವೆ. ಎರಡನೇದು ಏನು, ಸಮಸ್ಯೆಗಳಿಂದ ದೂರವಿರ್ತೇವೆ. ಹಿರಿಯರು ಹೇಳ್ತಿದ್ರು ಗೊತ್ತಾ, ಕೋಪದಲ್ಲಿ ಇದ್ದಾಗ ಮಾತು ಇರಬಾರ್ದು, ಶಾಂತವಾಗಿರಬೇಕು. ಆ ಶಾಂತತೆ ಕಾಪಾಡಿಕೊಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಸಮಸ್ಯೆಯಿಂದ ದೂರವಾಗುತ್ತೀರಾ? ತಮ್ಮ ಜೀವನದಲ್ಲಿ ವಿಚಾರ ಮಾಡಿ. ನಾನು ಉಲ್ಟಾ ಪ್ರಶ್ನೆ ಕೇಳ್ತೇನೆ, ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಮಾತಾಡಿ ಸಮಸ್ಯೆಗೆ ಒಳಗಾಗಿರುವಂತಹ ಸಂದರ್ಭ ಎಷ್ಟಿದೆ ನನಗೆ ತಿಳಿಸಿ. 9019904904 ಈ ನಂಬರ್ ಮೇಲೆ ತಿಳಿಸಿ ನನಗೆ. ಮಂಜುನಾಥ, ನಾನು ಮಾತಾಡಕ್ಕೆ ಹೋಗಿ ಸಮಸ್ಯೆಗೆ ಒಳಗಾಗಿದ್ನೋಪ್ಪ. ಹಾಡನ್ನು ಕೇಳಿ ಮಜಾ ಮಾಡಿ.

ಇದು ವೇಲುದನಿ 95.5 KLE ಕನಸು ಗಣಪತಿ ಬಪ್ಪ ಮೋರ್ಯ. ದಿಸ್ ಇಸ್ ಗಣಪ ಸ್ಪೆಷಲ್ ಕಾರ್ಯಕ್ರಮ. ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ಉತ್ತಮ ಗೀತೆಗಳೊಂದಿಗೆ ನನ್ನ ಬಡಬಡ ಮಾತುಗಳು. ಗಣಪತಿ ಬಪ್ಪ ಅವರ ಮೂರ್ತಿಯನ್ನ ನೋಡಿದಾಗ ವಿಶಾಲವಾದ ಕಿವಿ ನೋಡ್ತೀರಾ. ಕಿವಿಯಿಂದ ಒಂದು ಪಾಠ, ಏನು ಮಾತು ಕಮ್ಮಿ ಕೇಳು ಜಾಸ್ತಿ. ಸೊ ಕೇಳೋದ್ರಿಂದ ಲಾಭಗಳು ಬಹಳಷ್ಟಿವೆ. ಆತ್ಮೀಯ ಸ್ನೇಹಿತರೆ, ಒಂದು ಏನಂದೆ ನಾನು, ತಮ್ಮ ಜೀವನದಲ್ಲಿ ಹೊಸ ವಿಷಯ ಕಲಿತೀರಾ, ಏನೊಂದು ಸಮಸ್ಯೆಯಿಂದ ದೂರವಿರ್ತೀರಾ. ಮೂರನೇದು ಏನು ಗೊತ್ತಾ, ಇನ್ನೊಬ್ಬ ವ್ಯಕ್ತಿ ನಿಮಗೆ ಪ್ರೀತಿಸ್ಲಿಕ್ಕೆ ಅಥವಾ ಮರ್ಯಾದೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೌದಪ್ಪ, ನಿಮ್ಮ ಜೀವನದಲ್ಲಿ ನಿಮಗೆ ವ್ಯಕ್ತಿ ಎಲ್ಲರೂ ಪ್ರೀತಿಸಬೇಕು ಅಥವಾ ನಿಮಗೆ ಮರ್ಯಾದೆ ಕೊಡಬೇಕು ಅಂದ್ರೆ ಮಾತು ಕಮ್ಮಿ ಮಾಡಿ ಕೇಳು ಜಾಸ್ತಿ ಮಾಡಿ. ಅವಾಗ ಆ ಆಪೋಸಿಟ್ ನಲ್ಲಿರೋ ವ್ಯಕ್ತಿ ನಿಮಗೆ ಅಷ್ಟೇ ಮರ್ಯಾದೆ ಅಷ್ಟೇ ಪ್ರೀತಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಟ್ರೈ ಮಾಡಿ ನೋಡಿ, ನನಗೂ ತಿಳಿಸಿ, ಹಾಡನ್ನ ಕೇಳಿ ಮಜಾ ಮಾಡಿ.

ಸೂಪರ್ ಹಿಟ್ ಆದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿದ್ರಲ್ಲ. ಆತ್ಮೀಯ ಸ್ನೇಹಿತರೆ, ಗಣಪನ ಮೂರ್ತಿ ನೋಡಿದಾಗ ವಿಶಾಲವಾದ ಕಿವಿ, ಆ ವಿಶಾಲವಾದ ಕಿವಿಯಿಂದ ನನಗೆ ಸಿಕ್ತು ಒಂದು ಪಾಠ. ಇನ್ನೂ ಬಹಳಷ್ಟಿದೆ ಆತ್ಮೀಯ ಸ್ನೇಹಿತರೆ. ತಮ್ಮ ಜೀವನದಲ್ಲಿ ಕೇಳಿ ಕೇಳಿ ಕೇಳಿ ಅಂತ ಹೇಳ್ತಿದ್ರು ನಮ್ಮ ಗುರುಗಳು. ಲಕ್ಷ ಕೊಟ್ ಕೇಳು, ಏನಂತಿದ್ರಿ, ಲಕ್ಷ ಕೊಟ್ ನೋಡು, ಲಕ್ಷ ಕೊಟ್ ಕೇಳು ಕೇಳು ಅಂತ ಹೇಳ್ತಿದ್ರು. ಅದಾದ ತಕ್ಷಣ ಆತ್ಮೀಯ ಸ್ನೇಹಿತರೆ, ಈಗ ಕೇಳೋದು ಕಮ್ಮಿ ಮಾತನಾಡೋದು ಜಾಸ್ತಿ ಆಗಿದೆ. ನನಗ ಕೇಳಕ್ ಹೋಗ್ಬೇಡ್ರಿ ನೀವು, ಇದು ನನ್ನ ಒಂದು ಕೆಲಸ. ವೈಯಕ್ತಿಕ ಜೀವನದಲ್ಲಿ ನೀವು ಭೇಟಿಯಾಗಿ ನಾನು ನಿಮ್ಗೆ ನೋಡ್ತಾ ಇರ್ತೀನಿ, ನೀವು ಮಾತನಾಡ್ತಾ ಇರ್ತೀರಾ, ಏಕೆಂದ್ರೆ ನನಗಿಂತ ಹಿರಿಯರು ನೀವು. ನೀವೇನಾದರೂ ಹೇಳ್ತಿರ್ತೀರಾ, ತಮ್ಮ ಜೀವನದ ದುಃಖವನ್ನು ಹೇಳ್ತಿರ್ತೀರಾ, ಸಾಧನೆ ಬಗ್ಗೆ ಹೇಳ್ತಿರ್ತೀರಾ, ಅಲ್ಲಿ ನಾನು ಕೇಳುವುದರ ಮುಖಾಂತರ ಒಂದು ಒಳ್ಳೆ ಪಾಠ ಪಿಕ್ ಮಾಡ್ತೇನೆ. ಸೊ ಸ್ನೇಹಿತರೆ, ಪುಸ್ತಕದಲ್ಲಿಯೂ ಪಾಠ ಇರುತ್ತೆ, ಆದರೆ ಈ ಕೇಳುವುದರ ಮುಖಾಂತರ ಯಾರ್ದಾರೂ ಅನುಭವವನ್ನು ನೀವು ಕೇಳಿದ್ರೂ ಸೂಪರ್ ಪಾಠಗಳು ಸಿಗ್ತಾವ. ಅದಕ್ಕೆ ಕೇಳಲಿಕ್ಕೆ ಪ್ರಾರಂಭ ಮಾಡಿ. ಹಿರಿಯರೊಂದಿಗೆ ಹೋಗಿ ಅವರಿಗೆ ಎರಡು ಮೂರು ಪ್ರಶ್ನೆಯನ್ನ ಇಟ್ಬಿಡಿ. ಅವರು ತಮ್ಮ ಅನುಭವ ಹೇಳುವಾಗ ಉತ್ತರದ ಮುಖಾಂತರ ಅದರಲ್ಲಿ ಸಿಗುತ್ತೆ ನೂರಾರು ಪಾಠ. ಕೇಳುವ ಲಾಭ ನಂಬರ್ 4 ಗೊತ್ತಾಯ್ತಲ್ಲ, ವಿಚ್ ಇಸ್ ಯು ವಿಲ್ ಲರ್ನ್ ನ್ಯೂ ಥಿಂಗ್ಸ್. ಹಾಡನ್ನ ಕೇಳಿ ಮಜಾ ಮಾಡಿ.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: ಕೆಎಲ್ಇ ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ.
2: ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ದಿಸ್ ಇಸ್ ನಿಮ್ಮೊಂದಿಗೆ ನಾವು ಗಣಪ ಸ್ಪೆಷಲ್. ಗಣಪನ ಮೂರ್ತಿ ನೋಡಿದಾಗ ವಿಶಾಲವಾದ ಕಿವಿಗಳು, ಅದರಿಂದ ಸಿಕ್ಕಿತು ಪಾಠ, ವಿಚ್ ಇಸ್ ಲಿಸನ್ ಮೋರ್ ಸ್ಪೀಕ್ ಲೆಸ್. ಸೊ ಆತ್ಮೀಯರೇ, ಈ ಕಾರ್ಯಕ್ರಮ ಹೆಂಗ ಅನ್ಸಿತ್ತು ಅದ್ರ ಬಗ್ಗೆ ತಿಳಿಸಿ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ನಾನು ಮಂಜು ನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳೋದಿಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ರೆ ಜೀವನದಲ್ಲಿ ಲಭೋ ಲಭೋಪದೆ. ಪೈಲಾ ಎನ್ನಾರ ಆಯಿ ಬಾಬಾ, ನಂತರ ಗಾಯಬಾಜಿತಿನ ಕೀ ಆತರೆ ಬಾಬಾ, ಜೋ ಬಿ ರೇಗಾ ಮಾ ಬಾಪ್ ಗುದ್ರ ಜಿಂದಗಿ ಮೇ ವೋ ಖಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು ನಾಲ್ಕೆ ದಿನದ ಜೀವನ. ಮಂಜುನಾಥ್ ಪೈ ಏನ್ ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನ ಸಹಾಯ ಮಾಡಿ, ನಾಲ್ಕು ಜನರನ್ನ ಪ್ರೀತಿಸಿ ನಗಿಸಿ ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಜನ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುತ್ತೆ. ಇಷ್ಟ ಇರುವುದು ಜೀವನ. ಮತ್ತೆ ನ್ಯಾಕ್ರಿ ಮಾಡ್ತೀರಾ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರ್ಲಿಕ್ಕೆ ವೇಣು ಧ್ವನಿಯನ್ನ ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗುವ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳುವ ಜನ, ಕೊನೆಯಲ್ಲಿ ಸಿಗುವ ಒಳ್ಳೆ ಮರಣ. ಇದುವರೆ ಅದೃಷ್ಟ ಅಂದ್ರೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ತಮ್ಮ ಕಡೆ ಏನೇನಿದೆ, ತುತ್ತು ಅನ್ನ ತಿನ್ನೋಕೆ, ಬೊಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮನ ಮುಚ್ಚೋಕೆ, ಅಂಗೈ ಎಲ್ಲ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ. ಇವು ಹಲವಾರು ಜನರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ನಿಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ, ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು, ಅಂಥ ಕೆಲಸ ಮಾಡಿ. ಒಳ್ಳೆ ಕೆಲಸ ಈಗ ರೈಟ್ ನಾವು ಮಾಡಿ, ಕೆಟ್ಟ ಕೆಲಸ ನಾಳೆ ನಾಳೆ ನಾಳೆ ಅಂತ ತಳ್ತಾ ಇರಿ. ಒಳ್ಳೆ ವ್ಯಕ್ತಿಗಳಾಗಿ ಆತ್ಮೀಯ ಸ್ನೇಹಿತರೆ, ಆದರೆ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ ಮನೆಗೆ ಬಂದ ಸ್ವಂತ ತಂದೆ ತಾಯಿ ಮೇಲೆ ಒದರಾಡವ ಛೇ ಛೇ ಅಂಥ ವ್ಯಕ್ತಿ ಮಾತ್ರ ಆಗಲಿಕ್ಕೆ ಹೋಗ್ಬೇಡಿ. ನೆನಪಿರಲಿ, ನಿಮ್ಮ ಜೀವನ ಆಗಲಿ ನನ್ನ ಜೀವನ ಆಗಲಿ, ಮಾತಾಡೋರು ಮಾತಾಡಿ ಮರ್ತಿರ್ತಾರು, ಕೇಳಾರ್ ನೆನಪಿಟ್ಕೊಂಡು ಕೊರ್ತಿರ್ತಾರು. ನಾನು ಮಂಜುನಾಥ್ ಬಾಯಿ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ, ನಾನು ಅನುಪಮ. ಇಂದು ಕಾರ್ಯಕ್ರಮದಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡ್ತಾ ಇಲ್ಲ, ಯಾಕೆ ಅಂದ್ರೆ ಆ ವ್ಯಕ್ತಿಯ ಪರಿಚಯಕ್ಕಿಂತ ಆ ವ್ಯಕ್ತಿಯ ಪ್ರವೃತ್ತಿಯ ಆಸಕ್ತಿಯ ಹವ್ಯಾಸದ ಪರಿಚಯ ಹೆಚ್ಚು ಸಮಂಜಸವಾಗುತ್ತೆ. ಅವರ ಯಾವ ಒಂದು ಆಸಕ್ತಿ ಹವ್ಯಾಸ ನಮಗೆ ಆಸಕ್ತಿ ತರುತ್ತೆ ಅನ್ನೋದೇ ಇಂದಿನ ಕಾರ್ಯಕ್ರಮದ ವಿಶೇಷ. ನಮ್ಮ ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಬೆಳಗಾವಿ ಜಿಲ್ಲಾ ಅಂಚೆ ಚೀಟಿ ಸಂಗ್ರಹಕಾರರ ಅಧ್ಯಕ್ಷರು, ಕರ್ನಾಟಕ ಹಿರಿಯ ನಾಗರಿಕ ಸಂಘ ಬೆಳಗಾವಿಯ ಉಪಾಧ್ಯಕ್ಷರು, ಆಲ್ ಇಂಡಿಯಾ ಸಿಂಡಿಕೇಟ್ ಬ್ಯಾಂಕ್ ನಿವೃತ್ತ ನೌಕರರ ಸಂಘದ ಸೆಕ್ರೆಟರಿ ಮತ್ತು ಸ್ಪಂದನಾ ಸಿರಿ ವೇದಿಕೆ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದಂತಹ ಪ್ರಸಾದ್ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ಸರ್, ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಸರ್, ಇವಾಗ ಸಾಮಾನ್ಯವಾಗಿ ನಾವು ಏನೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ನಮ್ಮ ವೃತ್ತಿಯಲ್ಲಾಗಿರ್ಬೋದು ಅಥವಾ ಪ್ರವೃತ್ತಿಯ ಇಲ್ಲಾಗಿರ್ಬೋದು, ನಾವು ಏನೇ ಒಂದು ಸಾಧನೆಯನ್ನ ಮಾಡ್ತೀವಿ ಅಂದ್ರೆ ಅದ್ರ ಮೇಲೆ ಒಂದು ಬಾಲ್ಯದ ಪ್ರಭಾವ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ತಮ್ಮ ಬಾಲ್ಯದ ಬಗ್ಗೆ ಸರ್, ತಮ್ಮ ತಂದೆ ತಾಯಿ ಪರಿಚಯ.
1: ನನ್ನ ಹುಟ್ಟಿದ್ದ 26 ಫೆಬ್ರವರಿ 1951. ನನ್ನ ತಂದೆ ಹೆಸರು ರಾಚಯ್ಯ ಸ್ವಾಮಿ ಹಿರೇಮಠ ಅಂತೇಳಿ, ತಾಯಿ ಹೆಸರು ಭಾಗೀರಥಿ ಹಿರೇಮಠ ಅಂತೇಳಿ.

0: ನಾನು ಹುಟ್ಟಿದ್ದು ಕೊಲ್ಲಾಪುರದಲ್ಲಿ. ನನ್ನ ಬಾಲ್ಯ ಒಳ್ಳೆಯ ರೀತಿಯಲ್ಲೇ ಕಳೆದಿದ್ದು. ದೊಡ್ಡ ಕುಟುಂಬ ನಮ್ಮದು, ನಾವು 6 ಜನ ಅಣ್ಣತಮ್ಮರು, 3 ಮಂದಿ ಅಕ್ಕತಂಗಿಯರು, ಹಿಂಗೆ ತುಂಬಿದ ಕುಟುಂಬ. ಅದರಲ್ಲೇ ಕಲಿತದೊಳಗೆ ಮುಂದೆ ಮಾಡಿಕೊಂಡು ನನ್ನ ಪ್ರೈಮರಿ ಎಜುಕೇಷನ್ ಎಲ್ಲ ಮರಾಠಿಯಲ್ಲಿ. 1ರಿಂದ 4 ಐತೆ ಶ್ರೀರಾಮ್ ವಿದ್ಯಾಲಯ ಅಂತೇಳಿ, ನಮ್ಮ ಮನೆ ಪಕ್ಕದಲ್ಲೇ ಒಂದು ಸ್ಕೂಲ್ ಇತ್ತು, ಅಲ್ಲೇ ನನಗೆ ಮುಗಿಸಿ ಹೈಸ್ಕೂಲ್ ಎಲ್ಲ ನಾ ಮುಂದೆ ಮುಗಿಸಿದ್ದು ಅಪ್ ಟು SSLC ಅರವಿಂದ್ ಕ್ರಿಶ್ಚಿಯನ್ ಹೈಸ್ಕೂಲ್ ಅಂತ ಅಲ್ಲೇ. ಆಮೇಲೆ ಕಾಲೇಜ್ ನಂದು ದೇಶಭಕ್ತ ರತ್ನಪ್ಪ ಕುಂಬಾರ್ ಕಾಲೇಜ್, ಕಾಲೇಜ್ ಆಫ್ ಕಾಮರ್ಸ್ ಕೋಲಾಪುರದಲ್ಲಿ. ಹೀಗಾಗಿ ನನ್ನ ಮಾತೃಭಾಷೆ ಕನ್ನಡ, ಆದರೂ ಓದು ಬರೆಯೋದೆಲ್ಲ ಆಗಿದ್ದ ನನ್ನ ಮರಾಠಿನ. ನಮ್ಮ ತಂದೆಯವರು ಅಂದರೆ ಚಿತ್ರದುರ್ಗ ಶಾಖಾ ಮಠ ಕೋಲಾಪುರದಲ್ಲಿರ, ಅಲ್ಲಿ ಯಾರು ಸ್ವಾಮಿಗಳು ಇರಲಿಲ್ಲ. ಅಲ್ಲಿ ಒಬ್ಬರ ಕಾರ್ಬಾರಿಗೆ ಹೋಗ್ಬೇಕಂತೇಳಿ ನಮ್ಮ ಚಿತ್ರದುರ್ಗ ಜಗದ್ಗುರು ಅವರು ನಮ್ಮ ತಂದೆಯವ್ರನ್ನ ಅಲ್ಲಿ ಕಳಿಸಿದ ನಂತರ ಅಲ್ಲೇ ನಾವು ವಾಸ್ತವ್ಯ ಮಾಡಿ ನಾವೆಲ್ಲ ಅಣ್ಣತಮ್ಮರು ಹುಟ್ಟಿದ್ದ ಅಲ್ಲೇ. ಮುಂದಿನ ಜೀವನ ನಾನು ಹೇಳಬೇಕಂತಂದರೆ, ನಮ್ಮ 9-10 ಮಂದಿ ನಾವು ಕೂಡಿತೇನೋ ಒಬ್ಬರೇ ತಂದೆಯವ್ರು ದುಡಿಯೋದು ಅಂದ್ಕೊಳ್ಳೆ, ಯಾಕೋ ನನ್ನ ಮನಸ್ಸು ಒಂದು ಸ್ವಲ್ಪ ಬೇಜಾರಾಗ್ತಿತ್ತು. ಕಲಿತು ನಂದು SSLC ಆದ 6ನೇ ತಿಂಗಳಲ್ಲಿ ನಾನು ಕೊಲ್ಲಾಪುರ ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಒಂದು ಜಾಬ್ ಸಿಕ್ತು. ನಾನು 1970 ನಾನು ಅದು ನೌಕರಿ ಹಾಜರಾಗಿ ಅಲ್ಲಿಂದ ಬೆಳಿಗ್ಗೆ 7:00 to 10:30 ಕಾಲೇಜ್ ಮಾಡ್ತಿದ್ದೆ. 11 ಗಂಟೆಗೆ ಸಾಯಂಕಾಲ 6 ಗಂಟೆವರೆಗೂ ಬ್ಯಾಂಕ್ ಜಾಬ್ ಮಾಡಿಕೊಂಡು ನಾನು ಡಿಗ್ರಿ ಮುಗಿಸ್ಕೊಂಡೆ. ಆಮೇಲೆ 1976 ನನಗೆ ಸಿಂಡಿಕೇಟ್ ಬ್ಯಾಂಕ್ನ ಒಂದು ಅವಕಾಶ ಕೊಟ್ಟು BCOM ಆದ ಕೂಡಲೆ ನನಗೆ ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಒಂದು ಜಾಬ್ ಸಿಕ್ಕಿತು. ಅದು ಮುಂಬೈದಲ್ಲಿ ಕೊಟ್ಟರು. 3 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಆಮೇಲೆ 78 ನಾನು ಪುನಃ ಬೆಳಗಾವಿ.
1: ಸರ್, ಈಗ ಈ ಒಂದು ನಿಮಗೆ ಹವ್ಯಾಸ ಇದೆ, ಈ ಒಂದು ಅಂಚೆ ಚೀಟಿ ಸಂಗ್ರಹದ್ದು, ಈ ಒಂದು ಹವ್ಯಾಸ ಬಾಲ್ಯದಲ್ಲೇ ಇತ್ತ ಅಥವಾ ಈಗ ಇತ್ತೀಚಿನ ದಿನಗಳಲ್ಲಿ ತಮ್ಮ ಬಿಡುವಿನ ವೇಳೆಯನ್ನ ಕಳೆಯೋದಕ್ಕೋಸ್ಕರ ಈ ಒಂದು ಪ್ರವೃತ್ತಿಯನ್ನ ಬೆಳೆಸ್ಕೊಂಡಿದ್ದೀರಾ, ಹೇಗೆ?
0: ಒಳ್ಳೆ ಕ್ವೆಶನ್ ಕೇಳಿದ್ರಿ ನೀವು. ಪ್ರಶ್ನೆ ಅದು, ನಂದು ಇದು ಬಾಲ್ಯದಿಂದ ಇರಲಿಲ್ಲ. ಯಾವಾಗ ನಾನು ಮುಂಬೈದಿಂದ ಟ್ರಾನ್ಸ್ಫರ್ ಆಗಿ ಬೆಳಗಾವಿಗೆ ಬಂದೆ, ನಾಗನೂರು ಸ್ವಾಮಿ ಬೋರ್ಡಿಂಗ್ದಲ್ಲೇ ಬ್ರ್ಯಾಂಚ್ ಇತ್ತು. ಅಲ್ಲೇ ಕೆಳಗಡೆ ನಮ್ಮ ಸಿಂಡಿಕೇಟ್ ಬ್ಯಾಂಕ್ ಬ್ರ್ಯಾಂಚ, ಮೇಲೆ ಅಂಚೆ ಚೀಟಿ ಕಾರ್ಯಾಲಯ. ಅಲ್ಲಿ ಇದ್ದೆ. ಮೊದಲಂತೂ ಯಾವ ಕೊರಿಯರ ಅಥವಾ ಅಂತ ಆನ್ಲೈನ್ ಯಾವುದೂ ಇರಲಿಲ್ಲ. ಏನಿದ್ರೂ ಪೋಸ್ಟ್ಲೇನೇ ಕಳಿಸ್ಬೇಕು. ಸೊ ದಿನಾಲು ಒಂದು 500-600 ರಿಜಿಸ್ಟರ್, 1000 ಲೋಕಲ್ ಪೋಸ್ಟ್ ಹೋಗ್ತಿದ್ದು. ನಮ್ಮ ಆ ಪೋಸ್ಟ್ಗೆ ಟಿಕೆಟ್ ತರಬೇಕಾದ್ರೆ ಮೇಲಿಂದ ನಮ್ಮ ಅಟೆಂಡರ್ ತೊಗೊಂಬರು. ಆ ಚಿತ್ರ ನೋಡಿ ಹೊಸ ಹೊಸ ಚಿತ್ರ ಒಂದು ಏನೋ ಒಂದು ಮನಸ್ಸಿನಾಗ ಬಂತು, ಯಾಕೆ ಇವು ಕಲೆಕ್ಟ್ ಮಾಡಬಾರ್ದು ಅಂತೇಳಿ. ಸೊ 2 ವರ್ಷ ಕಾದ ಆಮೇಲೆ 1980 ನಾನು ಸ್ಟಾರ್ಟ್ ಮಾಡಿದ್ದೆ. 42 ವರ್ಷ ಆಯ್ತು ಇವತ್ತಿಗೆ. ಅವು ಎಲ್ಲ ಕಲೆಕ್ಟ್ ಮಾಡಿ ನನ್ನ ರಿಟೈರ್ಮೆಂಟ್ ಆಗೋವರೆಗೂ, ಅಂದರೆ 2011 ನಾನು ಕಲೆಕ್ಟ್ ಮಾಡಿ ಇಟ್ಟಿದ್ದೆ. ಹೌದು, ಅಷ್ಟೇ. ಪ್ಲಾಸ್ಟಿಕ್ ಕವರ್ನಲ್ಲಿ ಹಾಕಿ ಜೋಪಾನವಾಗಿ ಇಟ್ಟಿದ್ದೆ. ಅಲ್ಲಿವರೆಗೂ ನಾನು ಆ ಕಡೆ ಏನು ಮಾಡಬೇಕು ಏನೋ ನನಗೆ ಐಡಿಯಾ ಇರಲಿಲ್ಲ. ಸೊ ಹಂಗೆ ಇಟ್ಟ ಕೆಲ ಮಾಡಿ ಆಮೇಲೆ ಒಬ್ಬರು ಕಡೆ ಕೊಡಿ ಅಂತೇಳಿ ನನಗೊಬ್ಬರು ಒಳ್ಳೆ ಇವ್ರು ಸಿಕ್ಕರು. ಅವರು ಮಾಡ್ತಾಯಿದ್ರು ಕಲೆಕ್ಷನ್ ಮಾಡಿ ಹೆಂಗೆ ಮಾಡಬೇಕಂತೇಳಿ ಎಲ್ಲ ನನಗೆ ಹೇಳಿಕೊಟ್ರು. ಆಮೇಲೆ ಥೀಮ್ ವೈಸ್ ನಾ ಮಾಡ್ಕೊತ ಹೋದ್ವಿ. ಮೊಟ್ಟ ಮೊದಲೇ ಇದಂದ್ರೆ ನಾನು ಎಲ್ಲ ಪ್ರಕಾರಕ್ಕೆ ಸ್ಟ್ಯಾಂಪ್ ಕಲೆಕ್ಟ್ ಮಾಡಿದ್ದೀನಿ, ಒಂದೇ ಅಂತಲ್ಲ, ಎಲ್ಲ ಮಾಡ್ತಿದ್ದೀನಿ. 2013 ಬೆಳಗಾವಿ ಜಿಲ್ಲೆದಾಗ ನಮ್ಮ ಅಂಚೆ ಚೀಟಿ ಆಫೀಸ್ನವರು ಮೊಟ್ಟ ಮೊದಲನೇ ಒಂದು ಪ್ರದರ್ಶನ ಮಾಡಿದರು. ಅದರಲ್ಲಿ ಭಾಗವಹಿಸೋಕ್ಕೆ ಚಾನ್ಸ್ ಸಿಕ್ಕಿದ್ದನ್ನ ಗಾಂಧಿ ಥೀಮ್ ಮಾಡಿದ್ದೆ. ಆ ಗಾಂಧಿ ಥೀಮ್ ಮೊದಲನೇ ಸರಿನ ನಂಗೆ 3rd prize ಬಂದಿದ್ದೆ. ಅಲ್ಲಿಂದ ಹುಮ್ಮಸ್ಸು ಆಯ್ತು ನನಗೆ.
1: ಅಲ್ಲಿಂದ ತಮಗೆ ಒಂದು ಆಸಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಯ್ತು ಅಂತ. ಸರ್, ಇವಾಗ ನಮ್ಮ ಒಂದು ಕನ್ನಡದ ಹಿರಿಯ ಸಾಹಿತಿಗಳಾದಂಥ ಶಿವರಾಮ್ ಕಾರಂತರು ತಮ್ಮ ಒಂದು ಭಾಷಣದಲ್ಲಿ ಹೇಳ್ತಾರೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂದರೆ ಅವನು ಯಾವ ಒಂದು ಹವ್ಯಾಸವನ್ನು ಇಟ್ಕೊಂಡಿರ್ತಾನಲ್ಲ ಆ ಒಂದು ಹವ್ಯಾಸದ ಮೇಲೆ ಅವನ ವ್ಯಕ್ತಿತ್ವ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಸರ್, ತಮ್ಮ ಪ್ರಕಾರ ಮನುಷ್ಯನಿಗೆ ಪ್ರವೃತ್ತಿ ಅನ್ನೋದು ಯಾಕೆ ಬೇಕು, ಅದರಿಂದ ಅವನ ವ್ಯಕ್ತಿತ್ವ ಏನು ಉಪಯೋಗ ಆಗುತ್ತೆ ಅಂತ?
0: ಉಪಯೋಗ ಅನ್ನೋಂಗಿದೆ, ಒಬ್ಬ ಯಾವುದಾದ್ರಿಗೂ ಒಂದು ಹವ್ಯಾಸ ಅಂತೂ ಬೇಕೇ ಬೇಕು. ಮನುಷ್ಯ ಹುಟ್ಟಿದ ನಂತರ ದೇವರು ಪ್ರತಿಯೊಬ್ಬರಿಗೂ ಒಂದು ಯಾವುದೋ ಒಂದು ಇದು ಕೊಟ್ಟಿರ್ತಾನೆ, ವ್ಯಕ್ತಿ
1: ವಿಶೇಷವಾದಂಥ
0: ಶಕ್ತಿ ಕೊಟ್ಟಿರ್ತಾನೆ, ಸಾಮರ್ಥ್ಯ ಇರ್ತೈತಿ, ಅಥವಾ ಅದ್ರ ಬಗ್ಗೆ ಜ್ಞಾನ ಕೊಟ್ಟಿರ್ತಾನೆ. ಬಟ್ ಯಾವಾಗ ನಾವು ಅದು ಅಳವಡಿಸ್ಕೋತೀವಿ ಅಥವಾ ಬೇರೆದವ್ರ ಕಡೆಯಿಂದ ನಮ್ಗೆ ಹಿಂಗೆ ಮಾಡಿದರೆ ಸಿಗ್ತೈತೆ ಅಂತ ಹೊಸ ಹೊಸ ಐಡಿಯಾಸ್ ಬರ್ತಾವೆ. ಅದಕ್ಕೆ ಯಾವುದಾದ್ರೆ ಒಂದು ಪ್ರವೃತ್ತಿ ಅಥವಾ ಹವ್ಯಾಸ ಮನುಷ್ಯಕ್ಕೆ ಬೇಕೇ ಬೇಕು. ಅದರಲ್ಲಿ ನಾನು ಮಾಡೋದಂದ್ರು ನನಗೊಂಥ ಇದರಲ್ಲಿ ಸಮಾಧಾನ ಐತೆ.
1: ಅಂದರೆ ವೃತ್ತಿಯಿಂದ ನಾವು ಹೊಟ್ಟೆಯನ್ನು ತುಂಬಿಸ್ಕೊಳ್ಬಹುದು, ಆದರೆ ಪ್ರವೃತ್ತಿಯಿಂದ ನಮ್ಮ ಹವ್ಯಾಸದಿಂದ ಮನಸ್ಸಿಗೆ ಖುಷಿ ಸಂತೋಷ ಆಗುತ್ತೆ ಅಂತ ತಾವು
0: ಹೇಳ್ತೀವಿ.
1: ಸರ್, ಈಗ ಪ್ರವೃತ್ತಿಯಲ್ಲಿ ಕೂಡ ಈಗ ಅನೇಕ ವಿಧಗಳಿವೆ. ಅಂದರೆ ಈಗ ಕೆಲವೊಬ್ರು ಹೇಳೋದನ್ನು ನಾವು ಕೇಳ್ತೀವಿ, ನಿಮ್ಮ ಹವ್ಯಾಸ ಏನು ಅಂತ ಕೇಳಿದರೆ ಅವ್ರು ಹೇಳ್ತಾರೆ ನ್ಯೂಸ್ ಪೇಪರ್ ಓದೋದು, TV ನೋಡೋದು ಅಂತ ಹೇಳ್ತಾರೆ. ಹಾಗೆ ನಿಮ್ಮ ಪ್ರಕಾರ ನಿಜವಾದ ಹವ್ಯಾಸಗಳು ಅಂದರೆ ಯಾವ್ಯಾವುದು ಅಂತ?
0: ಈಗ ನಾನು ಇದರ ವಿರುದ್ಧ ಏನಾದರೂ ಮಾತಾಡಿದ್ರೆ ಕೆಲವೊಂದು ರೋಷ ಬರುವಂಥವು ಇರ್ತಾವೆ. ಅಡ್ಡಿಲ್ಲ, ಒಬ್ಬೊಬ್ಬರ ಹವ್ಯಾಸ ಅದು, ಅವ್ರಿಗೆ ಅವ್ರ ಜನರಿಗೆ ಬಿಟ್ಟಿದ್ದ ವಿಷಯ. TV ಅಥವಾ ನಾವು ವೃತ್ತಪತ್ರ ಓದ್ತೀನಿ ಅನ್ನೋದು ಇದು ಅಷ್ಟರ ಮಟ್ಟಿಗೆ ನನಗೇನು ಸರಿ ಅನಿಸೋದಿಲ್ಲ. ಯಾಕಂದರೆ ಈಗ TVದಿಂದ ಜನ ಕೆಡ್ತಾ ಇದ್ದಾರೆ, ಮಕ್ಕಳು ಕೆಡ್ತಾ ಇದ್ದಾವೆ. ಯಾವುದು ನಿಜವಾದ ಏನು ಘಟನೆ ಆಗ್ತಾವೋ ಅದು ಯಾವುದೂ

0: ರಿಯಲ್ ಫ್ಯಾಕ್ಟ್ ಯಾವುದು ತೋರಿಸ್ತಾ ಇಲ್ಲ, ಹೇಳ್ತಾ ಇಲ್ಲ, ಅದರಿಂದ ಜ್ಞಾನವೂ ಬೆಳೆಯೋದಿಲ್ಲ. ಆದರೆ ಅದೇ ಇವರು ಮಕ್ಕಳಾಗಲಿ ಅಥವಾ ಯಾರೇ ಇವರು ಯಾವುದೇ ಒಂದು ತಮಗಾಗಿ ಒಂದು ಹವ್ಯಾಸ ಮಾಡಿಕೊಂಡ್ರೆ ಅದರಿಂದ ಸಾಕಷ್ಟು ಕಲಿಯುವಂಥದ್ದು ಸಹಿತಿ ಅವರು ಒಂದು ಪ್ರಭುದಾಗೆ ನಾಲ್ಕು ಜನರ ನೋಡುವಂಗೆ ಅಥವಾ ಕೇಳುವಂಗೆ ಆಗ್ತದೆ, ಇಂಥ ಜನ ಇದು ಮಾಡ್ತಾನಪ್ಪ ಅಂತ. ಅದ್ರ ಒಂದಂದ್ರೆ ನಮ್ಮ ಅಂಚೆ ಚೀಟಿ ಕಲೆಕ್ಷನ್ ಅಂತ ಹೇಳಿದ್ರೆ ನಾವು ದೇಶದ ಇತಿಹಾಸ ಅದರಲ್ಲಿ ಗೊತ್ತಾಗ್ಬೋದು. ಇದೆಲ್ಲ ಯಾರೂ ಹೇಳೋದಿಲ್ಲ, ನಮ್ಮ ಪುಸ್ತಕದಲ್ಲಿ ಓದೋದಿಲ್ಲ ನಾವು. ಮತ್ತು ಎಷ್ಟೋ ಪುಸ್ತಕದಲ್ಲೇ ಪೂರ್ಣವಾಗಿ ಇತಿಹಾಸ ಇಲ್ಲ ಎಲ್ಲರದು. ಜನರು ಎಷ್ಟೋ ನಮ್ಮ ಸ್ವಾತಂತ್ರ್ಯ ಸೈನಿಕರು ಅದಾರೆ, ಎಲ್ಲರದು ಹೆಸರು ಬರಲಿಲ್ಲ, ಕೆಲವೊಂದು ಬಂದವ ಕೆಲವೊಂದು ಇಲ್ಲ, ಅನ್ಸಂಗ್ ಹೀರೋದ್ ಅಂತ ಏನು ಹೇಳ್ತಾರೆ ಅಂಥ ಸಾಕಷ್ಟು ಜನ ಅದಾರೆ, ಅವರು ಯಾರಿಗೂ ಗೊತ್ತಿಲ್ಲ ಎಷ್ಟು ಜನರಿಗೆ. ಅದು ಎಲ್ಲ ಗೊತ್ತು ಮಾಡಬೇಕಾದ ಅಂಚೆ ಆಫೀಸ್ನವ್ರು ಮಾಡಿದ್ದ ಒಂದು ಒಳ್ಳೆ ಕೆಲಸ ಅಂದರೆ ಪ್ರತಿಯೊಬ್ಬರಿಗೆ ಮೇಲೆ ಅಂಚೆ ಚೀಟಿ ತೆಗೆದಿದ್ದಾರೆ. ನಮ್ಮ ಸಂಸ್ಕೃತಿ, ನಮ್ಮ ಗಿಡ ಮರ ದೇವಗುಲುಗಳ ಬಾವಿಗಳು ಎಷ್ಟದಾವೆ, ಸಂಸ್ಕೃತಿ ಎಲ್ಲ ಗೊತ್ತು ಮಾಡ್ತಾರೆ. ನಮ್ಮ ಮಹಾಭಾರತ ರಾಮಾಯಣ ಇದ್ರ ಮೇಲೆ ಕೂಡ ಇದೆ, ಅವ್ರ ಪುಸ್ತಕಕ್ಕೆ ಓದೋ ಅಗತ್ಯನೇ ಇಲ್ಲ ಯಾರಿಗೂ. ಈಗಿನ ಮಕ್ಕಳಿಗೆ ಎಲ್ಲರೂ ಕೇಳ್ರಿ ರಾಮನ ರಾಮಾಯಣ ಬಗ್ಗೆ ಅಥವಾ ಹನುಮಾನನ ಒಂದು 10 ಹೆಸರು ಹೇಳಿರೋದು ನಿನ್ನೆ ನೋಡಿದ್ರು, ಯಾರಿಗೂ ಒಂದು ಹನುಮಾನ ಬಜರಂಗ ಬಿಟ್ಟರೆ ಯಾವ ಹೆಸರು ಗೊತ್ತಾಗಲಿಲ್ಲ ಯಾರಿಗೂ ಹೇಳೋದು. ಯಾಕಂದ್ರೆ ಅಲ್ಲಿ ಅಭಾವ ಅವ್ರಿಗೆ ಇದೆ. ಎಲ್ಲ ಪ್ರತಿಯೊಂದು ಇತಿಹಾಸ ನಮ್ಮ ಸ್ಟ್ಯಾಂಪ್ನಲ್ಲಿ ಗೊತ್ತಾಗ್ತದೆ. ನಮ್ಮ ದೇಶದಷ್ಟೇ ಅಲ್ಲ, ಜಗತ್ತಿನ ಇತಿಹಾಸ, ಈಜಿಪ್ತ್, ಟರ್ಕಿ, ಅಮೇರಿಕಾ ಎಲ್ಲ ಸ್ಟ್ಯಾಂಪ್ ಬಿಡುಗಡೆ ಮಾಡ್ತಾರಲ್ಲ, ಅವ್ರ ಇತಿಹಾಸ ಮೇಲೆ ಎಲ್ಲ ಪ್ರತಿಯೊಂದು ಸ್ಟ್ಯಾಂಪ್ಸ್ ಅದಾವೆ. ನಮ್ಮ ದೇಶದ ಸಂಸ್ಕೃತಿ ಅಂತೂ ನೇಚರ್ ಆಗಲಿ ಸಂಸ್ಕೃತಿ ಬಗ್ಗೆ ಈಗ ಹೇಳಬೇಕಂದ್ರೆ ಜನರ ಉಡ್ತಡೆ ಮೇಲೆ ಶೂಸ್, ಹೆಣ್ಮಕ್ಳು ಹಾಕೊಳ್ಳೋ ಬಳಿ, ನೆಕ್ಲೆಸ್, ಸರಗಳು, ಕ್ಲಿಪ್, ಪಿನ್, ಯಾವ ಮೇಲೆ ಸ್ಟ್ಯಾಂಪ್ ಇಲ್ಲ ಅಂತ. ಅದರಿಂದ ನಮ್ಮ ರಾಜ್ಯ ಎಷ್ಟು ರಾಜ್ಯಗಳದೋ ಆ ರಾಜ್ಯದ ಟೋಪಿಗಳು ಎಷ್ಟು, ಯಾವ್ಯಾವ ಟೋಪಿ ಯಾವ ರಾಜ್ಯದ ಜನರು ಯೂಸ್ ಮಾಡ್ತಾರೆ, ಅದರ ಹೆಸರೇನು, ಇವೆಲ್ಲ ಗೊತ್ತಾಗೋದು ಅಂಚೆ ಚೀಟಿಯಿಂದನೇ. ಸಾಕಷ್ಟು ಇತಿಹಾಸ ಮತ್ತು ಬಹಳಷ್ಟು ಅಭ್ಯಾಸ ನಮಗೆ ಗೊತ್ತಾಗ್ತದೆ.
1: ಅಂದರೆ ಆ ಒಂದು ಪುಟ್ಟ ಚೀಟಿಯ ಮೇಲೆ ಅಷ್ಟೊಂದೆಲ್ಲ ಮಾಹಿತಿ ಇರುತ್ತೆ.
0: ಎಲ್ಲ ಡಿಟೇಲ್ ಬ್ರೌಚರ್.
1: ಸರ್, ತಾವು ಯಾವ ರೀತಿ ಒಂದು ಅಂಚೆ ಚೀಟಿಗಳನ್ನು ಸಂಗ್ರಹ ಮಾಡ್ತೀರಾ?
0: ನಾನು ಹೇಳಿದ್ನಲ್ಲ, ಒಂದು ಸ್ಟಾರ್ಟಿಂಗ್ ಎಲ್ಲ ಮಾಡಿದ್ವಿ, ಅದ್ರ ನಂತರ ನನಗೆ ಥೀಮ್ ಮಾಡಬೇಕಂತೇಳಿ ಕಡೆ ಕುಡಿ ಅವ್ರು ಹೇಳಿದ ನಂತರ ಅವಾಗ ನಾನು ಗಾಂಧಿ ಒಂದು ಥೀಮ್ ಮಾಡಿದ್ದೀನಿ, ಅದ್ರ ಜೊತೆಗೆ ಇಂಡಿಯನ್ ಆರ್ಮ್ ಫೋರ್ಸಸ್ ಆನ್ ಪೋಸ್ಟಲ್ ಸ್ಟ್ಯಾಂಪ್ ಅಂತ ಒಳ್ಳೆಯ ಸಬ್ಜೆಕ್ಟ್ ಸಿಕ್ತು ನನಗೆ. ಅದರ ಮೇಲೆ ನಮ್ಮ ಎಲ್ಲ ಆರ್ಮಿ, ನೇವಿ ಆಗಲಿ, ಫೀಲ್ಡ್ ಆಗಲಿ, ಏರ್ಫೋರ್ಸ್ ಎಲ್ಲ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡಿ ಅದೊಂದು ಥೀಮ್ ಮಾಡಿದ್ದೆ. ಕಾರ್ಗಿಲ್ ಯುದ್ಧ ಆಗೋಗನ ನಾನು ಅದು ಬಿಡುಗಡೆ ಮಾಡಿದ್ನ ಥೀಮ್. ಅದಕ್ಕೆ ಸಾಕಷ್ಟು ಇದು ಬಂದ, ಸುಮಾರಷ್ಟು ಪ್ರಶಸ್ತಿ ಕೂಡ ಬಂತು. ಜೊತೆಗೆ ಈಗ ಎಲ್ಲರೂ ಚೌಕ್ ಸ್ಟ್ಯಾಂಪ್ ನೋಡಿದ್ದಾರೆ, ಒಂದೇ ಸ್ಕ್ವೇರ್ ಇದ್ದ ಬಟ್ ಬೇರೆ ಸ್ಟ್ಯಾಂಪ್ ಅದಾವೆ ಜಗತ್ತಿನಲ್ಲಿ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆಡ್ ಆ್ಯಂಡ್ ಅನ್ಯೂಶುವಲ್ ಶೇಪ್ ಸ್ಟ್ಯಾಂಪ್ಸ್ ಅಂತ, ಬಾಳೆಹಣ್ಣು ಬಾಳೆಹಣ್ಣೆ ಶೇಪ್ನಲ್ಲೇ ಸ್ಟ್ಯಾಂಪ್, ಆಮೇಲೆ ಗೋಲ್ಡನ್ ಸ್ಟ್ಯಾಂಪ್, ಮುತ್ತಿಂದು, ಡೈಮಂಡ್ಸ್, ಕ್ರೈಪ್, ಇದು ಕ್ಯೂ ಆರ್ ಕೋಡ್ ಸ್ಟ್ಯಾಂಪ್ಸ್, ಕ್ರಿಸ್ಟಲ್ ಸ್ಟ್ಯಾಂಪ್ಸ್, ಬೆಳ್ಳಿ ಸ್ಟ್ಯಾಂಪ್, ಯಾವ ಇದ್ರ ಮೇಲೆ ಸ್ಟ್ಯಾಂಪ್ ಇಲ್ಲ ಅಂತಲ್ಲ. ಅದು ಮತ್ತು ಶೇಪ್ ಬೇರೆ ಬೇರೆ, ಕಂಟ್ರಿ ನಕಾಶೆ ಮೇಲೆ ಸ್ಟ್ಯಾಂಪ್, ಹಣ್ಣಿನ ಮೇಲೆ ಅಥವಾ ಚಂದನ, ಅದಕ್ಕೆ ರೋಸ್ ಸ್ಟ್ಯಾಂಪ್ ಇದ್ದರೆ ಅದಕ್ಕೆ ಅದರ ಸ್ಮೆಲ್ ಕೂಡ ಇದೆ ಆ ಸ್ಟ್ಯಾಂಪಿಗೆ. ಕ್ಯಾಡ್ಬರಿ ಚಾಕ್ಲೇಟ್ ಸ್ಟ್ಯಾಂಪ್, ಅದು ಕ್ಯಾಡ್ಬರಿ ಸ್ಮೆಲ್ ಇದೆ, ಅದು ಒಂದು 5-6 ವರ್ಷದಂಗೆ ಸ್ಮೆಲ್ ಹೋಗೋದಿಲ್ಲ. ಯಾಕೆ ಮಾಡಿ
1: ಸರ್, ಅದ್ಭುತವಾದ ಮಾಹಿತಿಯನ್ನು ನೀಡ್ತಾ ಇದ್ದೀರಾ ನಮಗೆ. ಸ್ಟ್ಯಾಂಪ್ ಅಂದರೆ ನೀವು ಹೇಳ್ದಂಗೆ ಸ್ಕ್ವೇರ್ ಸ್ಟ್ಯಾಂಪ್ ಒಂದು ಗೊತ್ತಿತ್ತು, ಆದರೆ ಇಷ್ಟೆಲ್ಲ ಇರುತ್ತೆ ಅಂತ ಇವತ್ತು ನಿಮ್ಮ ಬಾಯಿಂದ ಕೇಳಿದಾಗಲೇ ಗೊತ್ತಾಯಿತು. ಸರ್, ಇವಾಗ ಏನಾಗ್ತಾ ಇದೆ ಅಂದರೆ ಈ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ಸ್ಟ್ಯಾಂಪ್ ಅಂದರೆ ಏನು ಅಂತ ನೋಡೋದಕ್ಕೂ ಇವಾಗ ಸಿಗ್ತಾ ಇಲ್ಲ. ತಾವು ಎಲ್ಲಿಂದ ಈ ಒಂದು ಸ್ಟ್ಯಾಂಪನ್ನು ಕಲೆಕ್ಟ್ ಮಾಡ್ತೀರಾ ಅಂತ?
0: ಈಗ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ನವರು ಒಂದು ಒಳ್ಳೆ ಸೌಕರ್ಯ ಮಾಡಿ PDA ಅಕೌಂಟ್ ಅಂತೇಳಿ, ಯಾರು ಕಲೆಕ್ಟರ್ಸ್ ಅದಾರೋ ಅವರೊಂದು PDA ಅಕೌಂಟ್ ಓಪನ್ ಮಾಡಿದರೆ ಇವು ಕಮಮರೇಟಿವ್ ಮತ್ತು ಡೆಫಿನೇಟಿವ್ ಅಂತೇಳಿ ಸ್ಟ್ಯಾಂಪ್ ಹೊಡ್ತಾವೆ. ಕಮಮರೇಟಿವ್ ಅಂದರೆ ಇದು ಪುನಃ ಪುನಃ ಪ್ರಿಂಟ್ ಆಗದೆ ಇರೋವಂಥದ್ದು, ಯಾವುದೇ ಪ್ರಸಂಗಕ್ಕೆ ಮಾತ್ರ. ಈಗ ಯಾವುದೋ ಒಂದು ಕೇಳಿದೊಂದು ನಮ್ಮ 100 ವರ್ಷದ ಒಂದು ಫಂಕ್ಷನ್ ಮಾಡ್ತೀವಿ, ಅದ್ರ ಬಗ್ಗೆ ಒಂದು ಸ್ಟ್ಯಾಂಪ್ ಬಿಡುಗಡೆ ಆಗ್ತದೆ, ಆ ಸ್ಟ್ಯಾಂಪ್ ಒಂದು ಸಾಧಾರಣ 1.5 ಲಕ್ಷದಿಂದ 5 ಲಕ್ಷ ಮಾಡ್ತಾರೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಥ್ರೂ ಔಟ್ ಇಂಡಿಯಾ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗ್ತದೆ. ಬಟ್ ಅದಕ್ಕಿಂತ ಜಾಸ್ತಿ, ಮತ್ತು ಅವು ಮುಗಿದು ಅಂದರೆ ರೀಪ್ರಿಂಟ್ ಆಗೋದಿಲ್ಲ. ಇವೆಲ್ಲ ಕಮಮರೇಟಿವ್ ಸ್ಟ್ಯಾಂಪ್. ಡೆಫಿನೇಟಿವ್ ಅಂದರೆ 1 ರೂಪಾಯಿ, 4 ಕಣದಿಂದ 1 ರೂಪಾಯಿ, 5 ರೂಪಾಯಿ, ಮ್ಯಾಕ್ಸಿಮಮ್ 5 ರೂಪಾಯಿ. ಇವು ಡೇ ಟು ಡೇ ಯೂಸ್ ಆಗುವಂಥ, ಹೆಂಗೆ ಮುಗಿತಾವ ಸ್ಟಾಕ್ ಹಂಗೆ ಪ್ರಿಂಟ್ ಆಗ್ತಾ ಇರ್ತಾರೆ. ಬಟ್ ಕಮಮರೇಟಿವಲ್ಲಿ ಹಂಗೆ ಆಗೋದಿಲ್ಲ, ಯಾರದೋ ಹುಟ್ಟಿದ ಹಬ್ಬಕ್ಕಾಗಲಿ ಅದು ಫಂಕ್ಷನ್ ಇರಲಿ ಅವಾಗ ಮಾತ್ರ ಪ್ರಿಂಟ್ ಆಗೋ. ಅಂಥ ಸ್ಟ್ಯಾಂಪ್ಗಳು ನಾನು ಮಾಡಿದ್ದಂದರೆ ಗಾಂಧಿ ಒಂದು, ಚಿಲ್ಡ್ರನ್ಸ್ ಡೇ, ಇದು ಪ್ರತಿ ವರ್ಷ 4 ಸೆಪ್ಟೆಂಬರ್ಗೆ ಬಂದೇ ಬರ್ತಾವೆ, ಗಾಂಧಿನೂ ಬರ್ತಾವೆ.
1: ಸರ್, ಇವಾಗ ತಾವು ಈಗ ಅಂಚೆ ಚೀಟಿ ಸಂಗ್ರಹನ ಮಾಡ್ತೀರಿ ಅಂತ ಹೇಳಿದ್ರಿ, ಏನಾದ್ರೂ ಥೀಮ್ ಇಟ್ಕೊಂಡು ಅದೇ ಥೀಮ್ ಪ್ರಕಾರ ಇವಾಗ ಗಾಂಧೀಜಿ ಬಗ್ಗೆ ಮಾಡ್ತೀನಿ ಅಂತ ಹೇಳಿದ್ರಿ, ಅದೇ ತರ ಥೀಮ್ ಇಟ್ಕೊಂಡು ಏನಾದ್ರೂ ಮಾಡಿದ್ದೀರಾ?
0: ಹೌದು ಮೇಡಮ್, ನಂದೊಂದು 5-6 ಥೀಮ್ ಅದಾವ. ಅದ್ರಾಗ ಫಸ್ಟ್ ಅಂದ್ರೆ ಹೇಳಿದೆ ಗಾಂಧೀಜಿ ಥೀಮ್, ಎರಡನೇದು ನನ್ನ ಚಿಲ್ಡ್ರನ್ಸ್ ಡೇ ಸ್ಪೇಸ್ ಮೇಲೂ ಮಾಡಿದ್ದೇನೆ, ಅದ್ರ ಬಗ್ಗೆ ಸಾಕಷ್ಟು ಇದಾವ. ಇಂಜಿನಿಯರಿಂಗ್ ಮಕ್ಕಳಿಗೆ ಅದು ಒಂದು ಈಗ ಹೊಸ ಸುರಾಗಿದೆ, ಇಂಜಿನಿಯರಿಂಗ್ ಪಾರ್ಟ್ಸ್ ಅವು ಎಲ್ಲ ಸ್ಟ್ಯಾಂಪ್ಸ್ ಅದಾವೆ, ಅದು ಒಂದು ಮಾಡಿದ್ದೇನೆ. ಅದರ ಪ್ರಕಾರ ಭಾರತ ರತ್ನ ಅವಾರ್ಡ್ ವಿನ್ನರ್ಸ್ ಅವಾರ್ಡಿಸ್ ಅವ್ರ ಬಗ್ಗೆ ಒಂದೈತಿ. ಆಮೇಲೆ ಇಂಡಿಯನ್ ಆರ್ಮ್ ಫೋರ್ಸಸ್ ಸ್ಟ್ಯಾಂಪ್ ಆನ್ ಸ್ಟ್ಯಾಂಪ್ ಅಂತೇಳಿ ಮತ್ತೊಂದು, ಒಂದು ಸ್ಟ್ಯಾಂಪ್ ಹಳೆ ಸ್ಟ್ಯಾಂಪ್ ಇರ್ತದೆ ಆ ಸ್ಟ್ಯಾಂಪ್ ಮೇಲೆ ಸ್ಟ್ಯಾಂಪ್, ಸೊ ಅಂಥದ್ದೊಂದು. ನೇಚರ್ ಆಫ್ ಇಂಡಿಯಾ 100 ಇಯರ್ಸ್ ಆಫ್ ಇಂಡಿಯನ್ ಹಿಂದಿ ಫಿಲ್ಮ್, ಹಿಂಗೆ ಒಂದು 7-8 ಥೀಮ್ ನಾನು ಅದ್ರ ಮೇಲೆ ಮಾಡ್ತಾ ಇದ್ದೀನಿ.
1: ಸರ್, ಇವಾಗ ನೀವು ಥಿಮ್ಯಾಟಿಕ್ ಬೇಸಸ್ ಮೇಲೆ ಒಂದು ಅಂಚೆ ಚೀಟಿಗಳ ಸಂಗ್ರಹವನ್ನು ಮಾಡ್ತೀನಿ ಅಂತ ಹೇಳಿದ್ರಿ, ಹಾಗಿದ್ರೆ ಈ ಒಂದು ಥೀಮ್ ಇಟ್ಕೊಂಡು ನೀವು ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡ್ತಿರೋ ಅಥವಾ ನಿಮ್ ಕಡೆ ಕಲೆಕ್ಟ್ ಆದಂತಹ ಅಂಚೆ ಚೀಟಿಗಳ ಆಧಾರದ ಮೇಲೆ ಥೀಮ್ ಅನ್ನ ವಿಂಗಡಣೆ ಮಾಡ್ತಿರೋ ಯಾವ ರೀತಿ ಅಂತ?
0: ಇಲ್ಲ, ಒಳ್ಳೆ ಮೊದಲೇದಂದ್ರೆ ಹಂಗೆ ನಂದು ಥೀಮ್ ಫಸ್ಟ್ ಥೀಮ್ನಲ್ಲೇ ನಾನು ಕಲೆಕ್ಟ್ ಮಾಡ್ತೀನಿ, ಅದು ಹೊರಗಡೆ ಕೂಡ ತಗೊಳ್ತೀನಿ, ಸಿಗ್ತಾವೆ ಇಲ್ಲಿ ಒಂದು 8 ಗ್ರೂಪ್ ಅದಾವ, ಅವರು ಸೇಲ್ ಮಾಡ್ತಿರ್ತಾರೆ ಥೀಮ್ ಪ್ರಕಾರ. ಬಟ್ ನಾನು ಪರ್ಚೇಸ್ ಮಾಡಿದ 1947 ಟಿಲ್ ಟುಡೇ December 2023 ತನಕ ಎಲ್ಲ ಸ್ಟ್ಯಾಂಪ್ ಅದಾವೆ ಇಂಡಿಯಾದು, ಅದನ್ನ ಎಲ್ಲ ಕಲೆಕ್ಟ್ ಮಾಡೇ ಮಾಡ್ತೀನಿ ಯೂಶುವಲ್ ಕೋರ್ಸ್ನಲ್ಲೇ. ಥೀಮ್ ಪ್ರಕಾರ ಇದ್ದದು ಥೀಮ್ ದಿನ ನನಗೆ ಬೇಕಾದ್ರೆ ನಮ್ಮ ಕಲೆಕ್ಷನ್ನಲ್ಲೂ ಸಿಗ್ತಾವೆ, ಪ್ಲಸ್ ನನಗೆ ಬೇಕಾದ್ರೆ ಹೊರಗಿಂದ ತೊಗೊಳ್ತೇನೆ.
1: ಸರ್, ಇವಾಗ ಸ್ಟ್ಯಾಂಪ್ ಕಲೆಕ್ಷನ್ ಅಂದರೆ ಒಂದು ಸ್ಟ್ಯಾಂಪನ್ನು ಅಂಟಿಸಿ ಅದ್ರ ಕೆಳಗಡೆ ಒಂದು ಪುಟ್ ನೋಟ್ ಬರೆದ್ರೆ ಮುಗಿತಾ ಅಥವಾ ಯಾವ ರೀತಿ ಅಂತ?
0: ಇಲ್ಲ, ಅದು ಅಂಟಿಸೋದಂದ್ರೆ ಅದ್ರ ವ್ಯಾಲ್ಯೂ ಹೋಯ್ತು ಮೊದಲೇ ಮತ್ತೆ. ಸ್ಟ್ಯಾಂಪ್ ತಗೊಂಡಂದ್ರೆ ಆ ಸ್ಟ್ಯಾಂಪಿಗೆ ಲ್ಯಾಮಿನೇಟ್ ಮಾಡಿದಂಗೆ BOPP ಅಂತ ಪ್ಲಾಸ್ಟಿಕ್ ಕವರ್ ಸಿಗ್ತಾವೆ, ಆ ಸೈಜು ಎಲ್ಲ ಪ್ರತಿಯೊಂದು ಆ ಕವರ್ನಲ್ಲಿ ಹಾಕಿ ಪೇಸ್ಟ್ ಮಾಡಿ ಆ ಕವರ್ ಪೇಸ್ಟ್ ಮಾಡ್ಬೇಕು ಅದು ಕಾರ್ಡಿಗೆ. ಮತ್ತು ಆ ಸ್ಟ್ಯಾಂಪ್ ಬಗ್ಗೆ ನಮಗೆ ನಾಲೆಜ್ ಇರಬೇಕು ಅಂಥೇಳಿ ಒಂದು ಆ ಸ್ಟ್ಯಾಂಪ್ ಹಿಸ್ಟ್ರಿ 2 ಲೈನ್ನಾಗ ಕಂಪಲ್ಸರಿ ಬರಲೇಬೇಕದು. ಆವಾಗ ಯಾವ ಇಶ್ಯೂಯಲ್ಲಿ ಇಶ್ಯೂ ಆಯಿತು ಅದು ಇಶ್ಯೂ ಆಗೋದು ಕಾರಣ ಏನು, ಇವು 2 ಲೈನ್ನಲ್ಲಿ ಹಿಸ್ಟ್ರಿ ಎಲ್ಲ ಕೊಡಲೇಬೇಕು.
1: ಸರ್, ಈಗ ತಮ್ಮ ಹತ್ರ ಯಾವೆಲ್ಲ ಅಂಚೆ ಚೀಟಿಗಳ ಸಂಗ್ರಹ ಇದೆ ಅಲ್ವಾ, ಅದ್ರ ಬಗ್ಗೆ ಒಂದು ಪಕ್ಷಿ ನೋಟ ಅನ್ನೋದಾದ್ರೆ, ಅದ್ರ ಬಗ್ಗೆ ಒಂದು ವಿವರಣೆ ಅನ್ನೋದಾದ್ರೆ ಯಾವ ರೀತಿ ಕೊಡ್ತೀರಾ?
0: ವಿವರಣೆ ಅಂದ್ರೆ ಹೇಳಿ ಗಾಂಧಿ ಬಾಲ್ಯದಿಂದ ಕಡೆತಕ್ಕೂ ಮಾಡಿದ್ದು, ಇಂಡಿಯನ್ ಆರ್ಮ್ ಫೋರ್ಸಸ್ ಕೂಡ ಯಾವಾಗ ಸ್ಟಾರ್ಟ್ ಆಯ್ತು, ರೆಜಿಮೆಂಟ್ಸ್ ಎಷ್ಟದಾವು, ಅವು ಯಾವ್ಯಾವ ಕ್ಯಾಟಗರಿಯಲ್ಲಿ ಯಾರ್ಯಾರಿಗೆ ಏನೇನು ಇದು ಕೊಡ್ತಾರೆ, ಅವಾರ್ಡ್ಸ್ ಎಲ್ಲ ಸಿಗ್ತಾವ, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ. ಆಮೇಲೆ ಇವ್ರ ಚಿಲ್ಡ್ರನ್ಸ್ ಡೇ ಬಗ್ಗೆ ಅಂತೂ ಮಕ್ಕಳೇ ಬಿಡಿಸಿದ್ದು ಡ್ರಾಯಿಂಗ್ ಮಾಡಿ ಮಾಡಿ ಅಂತ ಕಲೆಕ್ಷನ್. ವಾರ್ಡ್ ಶೇಪ್ ಅಂತೂ ನಿಮಗೆ ಹೇಳಿದ್ನಿ ಎಲ್ಲ ಇದ್ರ ಪ್ರಕಾರ ಆಗ್ತಾವ, ಹೀಗೆ ಎಲ್ಲ ಕಲೆಕ್ಟ್ ಮಾಡೋದು.
1: ಸರ್, ಈಗ ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡೋದಕ್ಕೆ ತಾಳ್ಮೆ ಹಾಗೇನೆ ನಿರಂತರ ಪ್ರಯತ್ನ ಬಹಳ ಮುಖ್ಯವಾಗುತ್ತೆ, ಹಾಗೇನೆ ಅವುಗಳ ಸಂರಕ್ಷಣೆ ಕೂಡ ಅಷ್ಟೇ ಮುಖ್ಯವಾಗುತ್ತೆ. ತಾವ್ ಯಾವ ರೀತಿ ಇವುಗಳನ್ನ ಪ್ರಿಸರ್ವ್ ಮಾಡಿರ್ತೀರಾ ಅಂತ?
0: ಇದು ಬಹಳ ಅಂದ್ರೆ ಬಹಳ ಒಳ್ಳೆ ಕ್ವೆಶನ್ ನೀವು ಕೇಳಿದ್ದು. ನಾವು ಕಲೆಕ್ಟ್ ಮಾಡಿದ ನಂತರ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕಿಟ್ಟ, ಅದು ಒಂದು ನಾವು ಪೇಪರ್ ಅಂತ ಮಾಡಿದ್ರಲ್ಲ ಅದಕ್ಕೊಂದು ಜೀವ ಇದ್ದಂಗೆ, ಅದು ಒಂದು ಸರಿ ಕವರ್ನಲ್ಲಿ ನಾವು ಹಾಕಿ ಇಟ್ಟ ಪ್ಲಾಸ್ಟಿಕ್ ಪೇಪರ್ನ, ಅದು ಪುನಃ ಕಾರ್ಡ್ಗೆಚ್ಚಿ ಅದು ಮತ್ತೊಂದು ಕವರ್ನಲ್ಲಿ ಹಾಕಿಡ್ತೀವಿ. ಬಟ್ ಅದಕ್ಕೆಲ್ಲ ಡೈರೈಸ್ ಮಾಡಿ ಈ ಸ್ಟ್ಯಾಂಪ್ ನಾನು 2020 ಎಲ್ಲ ಸ್ಟ್ಯಾಂಪ್ಸ್ ಒಂದು ಕವರ್ನಲ್ಲಿ ಹಾಕಿಟ್ಟಿದ್ದೆ, 3 ಕಂಪಲ್ಸರಿ ನಾವು ಹೊರಗೆ ತೆಗಿಬೇಕು. ಬಟ್ ಅದಕ್ಕೂ ಪಿರಿಯಡ್ ಅದೇ, ಯಾವಾಗ ಫೆಬ್ರವರಿದಿಂದ ಮೇ ಒಳಗೆ ಅದು ತೆಗೆದು ಬಿಸಿಲಾಗೂ ಅಲ್ಲ ತಂಪನಾಗೇನ ತೆಗೆದು ಹೊರಗಿಟ್ಟು ಒಂದು 1/2 ತಾಸು ಅವು 3 ಸ್ಟ್ಯಾಂಪ್ ಎಲ್ಲ ಹೊರಗೆ ತೆಗೆದಿಡಬೇಕು, ಪುನಃ ಬೇರೆ ಕವರ್ನಲ್ಲೇ ಹಾಕಿಡ್ಬೇಕು, ಯಾಕಂದ್ರೆ ಅದ್ರ ಕಲರ್ ಫೇಡ್ ಆಗಬಾರ್ದಂತೆ. ಹೆಂಗೆ ಬೇಕು ಹಂಗೆ ಸ್ಟ್ಯಾಂಪ್ ಇರಬೇಕಾದ್ರೆ ಅದು ಅಷ್ಟು ತ್ರಾಸು ತಗೊಳ್ಳೇಬೇಕಾಗ್ತದೆ, ಅಂದಾಗನ ಅದು ಪ್ರಿಸರ್ವ್ ಆಗ್ತಾವೆ ಸ್ಟ್ಯಾಂಪ್.
1: ಇವಾಗ ನೀವು ಪ್ರಿಸರ್ವ್ ಮಾಡಲಿಕ್ಕೆ ಏನೆಲ್ಲ ಉಪಕರಣಗಳನ್ನು ಬಳಸ್ತೀರಾ ಅಂತ?
0: ಪ್ಲಾಸ್ಟಿಕ್ ಪೇಪರ್ ಅಂತೂ ಕಂಪಲ್ಸರಿ, ಅದ್ರ ನಂತರ ಕೈ ಮುಟ್ಟೋಂಗಿಲ್ಲ ಯಾಕಂದ್ರೆ ಅದ್ರ ಹಾಳಾಗ್ತಾವ ಅಂತೇಳಿ ಅದಕ್ಕೊಂದು ಚಿಮಟ ಅಂತೇಳಿ ಹೋಲ್ಡರ್ ಸಿಗ್ತದೆ, ಆ ಹೋಲ್ಡರ್ನಿಂದನೇ ಮೊಟ್ಟೆ ಅದು ಕವರ್ನಲ್ಲಿ ಹಾಕಿ ಪ್ಯಾಕ್ ಮಾಡೋದು ಅಷ್ಟೆ.
1: ಸರ್, ಈಗ ತಾವು ಈ ಒಂದು ಅಂಚೆ ಚೀಟಿಗಳ ಪ್ರದರ್ಶನವನ್ನ ಎಕ್ಸಿಬಿಷನ್ ಅನ್ನ ಎಲ್ಲೆಲ್ಲಿ ಮಾಡಿದ್ದೀರಾ ಅಂತ
0: ಡೀಟೇಲ್ ಹೇಳ್ಬಿಡ್ತೇನೆ ಮೇಡಮ್. ನಿಮಗೆ ನಾನು 2013 ಬೆಳಗಾವಿ ಡಿಸ್ಟ್ರಿಕ್ಟ್ ಎಕ್ಸಿಬಿಷನ್ನಲ್ಲಿ ಗಾಂಧಿ ಇದರಲ್ಲಿ ಮಾಡಿ ನಾನು 3rd ಪ್ರೈಸ್ ತೊಗೊಂಡಿದ್ದೀನಿ. ಅದೇ ರೀತಿ 2014 ಬಾಗಲಕೋಟೆ ಜಿಲ್ಲಾ ಅಂಚೆ ಚೀಟಿ ಮಾಡಿದಲ್ಲಿ ಅಲ್ಲಿ ನಂಗೆ ಗೋಲ್ಡ್ ಮೆಡಲ್ ಬಂದಿದೆ. 2015 ಕರ್ನಾಟಕ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಬೆಂಗಳೂರಿನಲ್ಲೇ 100 ಇಯರ್ಸ್ ಆಫ್ ಇಂಡಿಯನ್ ಹಿಂದಿ ಫಿಲ್ಮ್ಸ್ ಅಂತಾರೆ, ಅದರಲ್ಲಿ ಕೂಡ ನನಗೆ ಬ್ರಾಂಜ್ ಮೆಡಲ್ ಬಂತು. 2015 ಕರ್ನಾಟಕ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ ಇದೆ ಬಳ್ಳಾರಿ ಡಿಸ್ಟ್ರಿಕ್ಟ್ ಲೆವೆಲ್ ಪಿಲಾಟೆಲ್ ಎಕ್ಸಿಬಿಷನ್ನಲ್ಲೇ ಬ್ರಾಂಜ್ ಬಂದಿದೆ. 2018 ಪುನಃ ಬಾಗಲಕೋಟೆಯಲ್ಲಿ ನನಗೆ ಸಿಲ್ವರ್ ಮೆಡಲ್ ಬಂದಿದೆ. 2019 ಮತ್ತೊಂದು ಕರ್ನಾಟಕ ಸ್ಟೇಟ್ ಲೆವೆಲ್ ಫಿಲಾಟಲಿ ಮಂಗಳೂರಿನಲ್ಲಿ ಆಗಿತ್ತು. ಅದಕ್ಕೆ ಆಡ್ ಆ್ಯಂಡ್ ಅನ್ಯೂಚುವಲ್ ಸ್ಟ್ಯಾಂಪ್ ಅಂತೇಳಿ ನನ್ನ ಥೀಮ್ ಇತ್ತು.

0: ಇದಕ್ಕೂ ನನಗೆ ಸಿಲ್ವರ್ ಬಂದಿದೆ. 2022 ಬೆಳಗಾವಿ ಡಿಸ್ಟಿಕ್ ಫಿಲಾಟಲಿ ಎಕ್ಸಿಬಿಷನ್ನಾಗೆ ಆಡ್ ಆ್ಯಂಡ್ ಅನ್ಯೂಶುವಲ್ ಸ್ಟೇಪ್ ಸ್ಟ್ಯಾಂಪ್ಸ್ನಾಗೆ ನಾನು ಗೋಲ್ಡ್ ಮೆಡಲ್ ಬಂದಿದೆ. 2022 ಸೌತ್ ಇಂಡಿಯಾ ಫಿಲಾಗಿ ಚೆನ್ನೈದಲ್ಲಿ ಆಗಿದೆ, ಅಲ್ಲಿ ಲಾರ್ಜ್ ಸಿಲ್ವರ್ ಬಂದಿದೆ. ಅದೇ ರೀತಿ ಈಗ ಲೇಟೆಸ್ಟ್ ನಾನೇ 24 ನಂಗೆ ಕರ್ನಾಟಕ ಸ್ಟೇಟ್ ಲೆವೆಲ್ ಎಕ್ಸಿಬಿಷನ್ನಲ್ಲಿ ಇದೇ ಸ್ಟೀಮ್ ಆಡ್ ಆ್ಯಂಡ್ ಅನ್ಯೂಶುವಲ್ ಸೇಮ್ ಲಾರ್ಜ್ ಸಿಲ್ವರ್ ಬಂದೆ. ನಾನು ಕರ್ನಾಟಕ ಸ್ಟೇಟ್ಸ್ ಇದು ಮಾಡಿದ್ದೆ ಅಟೆಂಡ್ ಆಗಿದೆ. 4 ಒಂದು ಸರಿ ಆಗ್ತದೆ ಎಕ್ಸಿಬಿಷನ್, 3 ಎಕ್ಸಿಬಿಟ್ ಮಾಡಿ 3 ವಿನ್ ಆಗಿದ್ದೀನಿ. ಹ್ಯಾಟ್ರಿಕ್ ಅದಂಗೆ ಆಗೈತೆ ಈ ಸಲ. ಬಟ್ ಅದಕ್ಕೊಂದು ಮೇಡಮ್ ಇಲ್ಲಿ ಒಬ್ಬರ ಹೆಸರನ್ನ ಹೇಳಬೇಕಂತ, ಯಾಕಂದ್ರೆ ಇವೆಲ್ಲ ಇನ್ನು ಎಕ್ಸಿಬಿಟ್ ಮಾಡಿ ಕಲೆಕ್ಷನ್ ಮಾಡಿದ್ದೇನೆ ನಾನು ಸಾಕಷ್ಟು. ಬಟ್ ನನಗೆ ಅಷ್ಟು ಐಡಿಯಾ ಇರಲಿಲ್ಲ ಅದು ಯಾವ ಸ್ಟ್ಯಾಂಪ್ ಎಲ್ಲಿ ಹಚ್ಚಬೇಕು, ಅದ್ರ ಬಗ್ಗೆ ಏನು ಬರಬೇಕು, ಎಷ್ಟ್ರಾಗಿ ಬರಬೇಕು, ಅದು ಮಾಹಿತಿ ಕೊಡೋಕೆ ಪ್ರಶಾಂತ್ ಜೆಡಿ ಅಂತೇಳಿ ನನ್ನ ಒಳ್ಳೆ ಗೆಳೆಯ, ಅವ್ರಿಗಿಷ್ಟು ನನಗೆ ಎಲ್ಲ ರೀತಿಯಲ್ಲಿ ಹೆಲ್ಪ್ ಸಹಾಯ ಸಹಕಾರ ನೀಡಿದರು. ನನಗಿಷ್ಟು ಎಲ್ಲ ಪ್ರಶಸ್ತಿ ಬರಬೇಕಾಗ ಮೇಜರ್ ಪೋರ್ಷನ್ ಅವ್ರದ್ದು, ಅವ್ರಿಗೆ ನಾನು ಮರೆಯೋ ಸಾಧ್ಯ ಇಲ್ಲ, ಅಷ್ಟು ನೆನೆಸ್ಲೇಬೇಕು. ಮತ್ತೆ ಎಲ್ಲೂ ಕೇಳಿದ್ರೆ ನಾನು ಹೇಳ್ತೀನಿ ಅವ್ರ ಹೆಸರು, ಯಾಕಂದ್ರೆ ಅಷ್ಟೊಂದು ಸಹಾಯ ಸಹಕಾರ ಕೊಟ್ಟಿದ್ದಾರೆ ನಂಗೆ ಅವ್ರು ಭಾಳಷ್ಟು. ಅವರಿಂದನೇ ಇವು ಅವಾರ್ಡ್ಸ್ ಇಷ್ಟು ಸಿಕ್ಕು. ಕಲೆಕ್ಷನ್ ನಂದು ಬಟ್ ಐಡಿಯಾಸ್ ಅವ್ರದ್ದು. ಅದರಿಂದ
1: ಸರ್ ಈಗ ಶಾಲಾ ಕಾಲೇಜುಗಳಲ್ಲಿ ತಾವು ಪ್ರದರ್ಶನವನ್ನು ನೀಡ್ತಾ ಇರ್ತೀರಲ್ವಾ, ಆ ಈಗ ಏನಾಗುತ್ತೆ ಅಂದರೆ ಇಮೇಲ್ ಬಂದು ಈ ವಾಟ್ಸಪ್ ಬಂದು ಪತ್ರ ಬರೆಯೋದೇ ಕಡಿಮೆ ಆಗಿದೆ, ಹಾಗಾಗಿ ಮಕ್ಕಳು ಸ್ಟಾಂಪನ್ನು ನೋಡಲಿಕ್ಕೆ ಆಗಿರೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಕ್ಕಳ ಆಸಕ್ತಿ ಯಾವ ರೀತಿ ಇರುತ್ತೆ ಸರ್?
0: ಈಗ ನಾವು ಎಲ್ಲೆಲ್ಲಿ ಎಕ್ಸಿಬಿಷನ್ ಮಾಡಿದ್ದೇವೆ, ಸ್ಕೂಲಾಗಲಿ ಕಾಲೇಜಸ್ ಮಾಡಿದ್ದೇವೆ, ಎಸ್ಪೆಷಲಿ ನಾವು ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲೇ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಮೊಬೈಲ್ನಿಂದ ದೂರ ಇಡೋ ಅನ್ನೋ ಉದ್ದೇಶ ನಂದು. ನಾನೇ ಈಗ ಪ್ರೆಸಿಡೆಂಟ್ ಇಲ್ಲಿ ನಾರ್ತ್ ಕರ್ನಾಟಕ ಫಿಲಾಟಲಿ, ಇದಕ್ಕೆ ಅದು ನನ್ನ ಉದ್ದೇಶ ಮಕ್ಕಳ ಮೊಬೈಲ್ನಿಂದ ದೂರ ಇರಬೇಕು. ಅದಕ್ಕೆ ಅಂಚೆ ಚೀಟಿಯನ್ನು ಕಲೆಕ್ಷನ್ ಅಂತ ಮಾಡಿದ್ರೆ ಸ್ವಾಭಾವಿಕ ಆಗ್ಬೋದು ಅಂತೇಳಿ, ಇದರಿಂದ ದೂರ ಸರಿಬೋದು, ಕಲೆಕ್ಷನ್ ನಾವು ಮಾಡಬೇಕಂತ ಹೊಸ ಹೊಸ ಅವ್ರಿಗೆ ಬೇಕಾದಂಥ ಸ್ಟ್ಯಾಂಪ್ಸ್ ಒಂದು ಬೆಕ್ಕ ನಾಯಿ ಇಂಥವೆಲ್ಲ ಅವು ಮಾಡಿದ್ದೇನೆ. ಒಳ್ಳೆಯ ಇದು ಬಂತು ನನಗೆ, ಅದಕ್ಕೆ ರೆಸ್ಪಾನ್ಸ್ ಸಿಕ್ಕಿದೆ. ಈ ಸರಿ ಕರ್ನಾಟಕ ಸ್ಟೇಟ್ ಲೆವೆಲ್ಗೆ 8 ಬಂದರು, 8 ಬ್ರಾಂಜ್ ಮೆಡಲ್ ವಿನ್ ಆಗಿದ್ದಾರೆ. ಅದನ್ನು ನನಗೆ ಖುಷಿ ತಂದ ವಿಷಯ, 100% ರಿಸಲ್ಟ್ ಮಾಡಿಕೊಟ್ಟಿದೆ. ಈಗ ಒಂದು ಸ್ವಲ್ಪ ಬರ್ತಾ ಇದೆ, ಬಟ್ ನಾನು ಎಷ್ಟು ಇದು ಮಾಡ್ಕೊಂಡಿದ್ದೇನೆ, ಜನ ಮಕ್ಕಳು ನನಗೆ ರೆಸ್ಪಾಂಡ್ ಕೊಡ್ಬೋದು ಅಂತೇಳಿ, ಆ ಮಟ್ಟಿಗೆ ಇನ್ನೂ ಬಂದಿಲ್ಲ. ಯಾಕಂದರೆ ಮಕ್ಕಳು ಇನ್ನೂ ಅಷ್ಟು ಗೊತ್ತಿಲ್ಲ ಅವ್ರಿಗೆ, ಅಂಚೆ ಚೀಟಿ ಅಂದರೆ ಏನನ್ನೋದು ಗೊತ್ತು,
1: ಜಾಗೃತಿ ಅವಶ್ಯಕತೆ
0: ಇದೆ. ಮತ್ತು ಅವ್ರಿಗೆ ಏನು ಬೇಕನ್ನೋದು ಸಿಗ್ತಾ ಇಲ್ಲ. ಈಗ ಪೋಸ್ಟಲ್ ಕೆಲವೊಂದು ಒಳ್ಳೆಯ ಇವದ ಅವ್ರನ್ನು ಲೆಟರ್ ರೈಟಿಂಗ್, ಎಸ್ಎ ರೈಟಿಂಗ್, ಹ್ಯಾಂಡ್ ರೈಟಿಂಗ್ ಇವೆಲ್ಲ ಪ್ರತಿ ವರ್ಷ ಮಾಡ್ತಾರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಸ್ಕೂಲ್ ಮಕ್ಕಳ ಸಲುವಾಗಿ. ಅವ್ರಿಗೆ ಸ್ಕಾಲರ್ಶಿಪ್ ಇಟ್ಟಿದ್ದಾರೆ ವರ್ಷಿಗೆ 25,000 ಹಿಂಗೆಲ್ಲ. ಬಟ್ ಅಷ್ಟೊಂದು ಇದಿಲ್ಲ. ಮತ್ತು ಸ್ಟ್ಯಾಂಪಿಗೆ ತೊಗೋಬೇಕಂದ್ರೆ ತಂದೆ ತಾಯಿ ದುಡ್ಡು ಕೊಡೋದಿಲ್ಲ, ಅಷ್ಟು ಸಾಮಾನ್ಯ ಇಲ್ಲ. ಈ ಸ್ಟ್ಯಾಂಪ್ದು ಕಿಮ್ಮ 50-100 ತನಕ ಹೋಗಿದೆ. ಇದು ಅಫೋರ್ಡೆಬಲ್ ಇಲ್ಲ ಈಗಿನ ಮಕ್ಕಳಿಗೆ. ಆಗುವಾಗ ಮೊದಲೇ 1 2 8 ಹಿಂಗೆಲ್ಲ ಸ್ಟ್ಯಾಂಪ್, ಆ ರೇಟ್ ಈಗ ಇಲ್ಲ. 5 ಕೆಳಗೆ ಯಾವ ಸ್ಟ್ಯಾಂಪ್ ಸಿಗೋದಿಲ್ಲ. ಅದೊಂದು ಮೇನ್ ಕಾರಣ ಇದಕ್ಕೆ ಡ್ರಾಬ್ಯಾಕ್. ಮಕ್ಕಳ ಮೊಬೈಲ್ನಲ್ಲಿ ಎಷ್ಟು ಇಂಟ್ರೆಸ್ಟೆಡ್ ಅಷ್ಟು ಇದರಲ್ಲಿ ಯಾರೂ ಬರ್ತಾ ಇಲ್ಲ.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ವಿಶೇಷ ಸಾಧಕರಿದ್ದಾರೆ, ಅವರೇ ಅಂಚೆ ಚೀಟಿ ಸಂಗ್ರಹಕಾರರಾದ ಪ್ರಸಾದ್ ಹಿರೇಮಠ ಅವರು. ಸರ್, ತಾವು ಈ ಒಂದು ಅಂಚೆ ಚೀಟಿ ಸಂಗ್ರಹದ ಜೊತೆಗೆ ಇನ್ನೊಂದು ಯುನಿಕ್ ಆದಂತಹ ಒಂದು ಕಡ್ಡಿ ಪೆಟ್ಟಿಗೆ ಅಂದ್ರೆ ಮ್ಯಾಚ್ ಬಾಕ್ಸ್ ಕಲೆಕ್ಷನ್ ಕೂಡ ಮಾಡ್ತೀರಾ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸರ್?
0: ಇದ್ರ ಬಗ್ಗೆ ಹೇಳ್ತೀನಿ, ನಾನು ಕಲೆಕ್ಟ್ ಮಾಡಕತ್ತಿ ಒಂದು ಸುಮಾರು ಒಂದು 5 ಐತೆ ಅಂದರೆ ಎಲ್ಲಿ 1965 ಕಲೆಕ್ಟ್ ಮಾಡ್ತಾ ಇದ್ದೀನಿ. ನನಗೇನು ಗೊತ್ತಿಲ್ಲದ, ಬಟ್ ಚಿತ್ರ ಚಂದ ಕಾಣ್ತಿದ್ದು. ನಮ್ಮ ತಾಯಿ ಹೇಳೋರು 1 ಚಿಮಣಿಯನ್ನು ತೊಗೊಂಬ, ಚಿಮಣಿಯನ್ನು ತಂದರೆ 1 ಕಡ್ಡಿ ಪಿಟ್ಟಿಗೆ ಸಿಗ್ತದೆ, ಆ ಕಡ್ಡಿ ಪಿಟ್ಟಿ ಮೇಲೆ ಚಿತ್ರ ಬೇರೆ ಬೇರೆ ಇರುತ್ತೆ, ಪ್ರತಿ ಸರಿ ಚಿತ್ರ ಅದನ್ನ ತೆಗೆದಿಡೋದು. ಆವಾಗಿಂದ ಕಲೆಕ್ಟ್ ಮಾಡ್ತಾ ಇದ್ದ, ಇವತ್ತಿಗೆ ನಾನು 3,000-4,000 ಕಡ್ಡಿ ಪಿಟ್ಟಿಗೆ ಇದಾವೆ. ಎಷ್ಟೋ ಜನ ನನ್ನ ಕಡೆ ಅದು ನೋಡಿ ಹೋಗಿದ್ದಾರೆ. ನಾನು ನೋಡಿದ್ದೆ ಹಿರೇಮಠರ 1-2 ಚಿತ್ರ ಅಷ್ಟೇ, ಎಷ್ಟೊಂದು ಚಿತ್ರ ನಂಗೆ ಗೊತ್ತಿಲ್ಲ. ಅದರಲ್ಲಿ ಥಿಮ್ಯಾಟಿಕ್ ಅಂದರೆ ಬಂಗಾರದ ಚಿತ್ರ ಅಲ್ಲದೆ ಆಮೇಲೆ ಉಂಗುರ ಇದೆ, ಸರ ಅದಾವೆ, ಕಿಮ್ಯಾಗಿನೂ ಅದಾವೆ, ಚೈನ್ ಇದೆ, ಇಂಥ ಅದೊಂದು ಥೀಮ್ ಬೇರೆ. ಕುದುರೆ, ಎಲ್ಲ ಟೈಪ್ ಕುದುರೆಗಳು, ಓಡೋ ಕುದುರೆ, ಜಿಗೋ ಕುದುರೆ, ಸರ್ಕಸ್ನಾಗಿನ ಕುದುರೆ, ಅದು ಚಾವಿ, ವೆರೈಟೀಸ್ ಆಫ್ ಚಾವಿ, ಸೈಕಲ್, ಕಾರ್, ಆಲ್ ಬ್ರ್ಯಾಂಡ್ ಕಾರ್ ಅದಾವೆ ಕಡ್ಡಿ ಬಿಟ್ಟಿಗೆ ನನ್ನ ಕಡೆ. ಆಮೇಲೆ ಏರೋಪ್ಲೇನ್ಸ್, ಹೆಲಿಕಾಪ್ಟರ್, ಎಲ್ಲ ಪ್ಲೇನ್ಸ್ ಹಿಂಗೆ ಥೀಮ್ ಬೇರೆ ಬೇರೆ ಥೀಮ್ಸ್ ಅದಾವೆ ನೋಡುವಂತ. ಸುಮಾರು 3,000-4,000 ಕಡ್ಡಿ ಬಿಟ್ಟಿಗೆ ಅದಾವೆ ನನ್ನ ಕಡೆ.
1: ನಾವು ಹೆಚ್ಚು ಅಂದ್ರೆ ಚಾವಿ ಇರುವಂತದ್ದು ತಾವೀಗ ಹೇಳಿದ್ರೆ, ಅದೊಂದು ಬಿಟ್ಟರೆ ಅಳಿಲು ಚಿತ್ರ ಇರುವಂತದ್ದು ಕಡ್ಡಿ ಪಿಟ್ಟಿಗೆ ನೋಡಿದ್ವಿ. ಆದ್ರೆ ತಮ್ಮಲ್ಲಿ ಇಷ್ಟು ವೆರೈಟೀಸ್ ಆದ

0: ಅಂತಹ ಕಡ್ಡಿಪೆಟ್ಟಿಗೆ ಇದೆ ಅನ್ನೋದು ಕೇಳಿದ್ರೆ ಬಹಳ ಸಂತೋಷ ಆಗುತ್ತೆ. ಇದು ತಮಗೆ ಬಾಲ್ಯದಿಂದಲೇ ಇತ್ತು ಅಂತ ಇದೊಂದು ಹವ್ಯಾಸ.
1: ಈ ಕಲೆಕ್ಷನ್ ನಲ್ಲಿ ನಾನು ಈಗ ಇವತ್ತಿನವರೆಗೂ ಎಲ್ಲೇ ನಾವು ಬ್ಯಾಂಕ್ನಾಗಿರೋದನ್ನ ನಾವು ಎಲ್ಲ ಅಡ್ಡಾಡ್ತಿದ್ವಿ, ಎಲ್ಲೇ ಟ್ರಿಪ್ ಅಂತ ಹೋದ್ರೆ ನಾ ಕಡ್ಡಿಪಿಡಿಗೆ ರೋಡ್ ಮೇಲೆ ಬಿದ್ದು ಚಂದ ಕಾ ಚಿತ್ರ ಕಾಣೋದು ತೊಗೊಳೋದು ಕಿಸೆಗೆ ಇಟ್ಕೊಳ್ಳೋದು, ಅಥವಾ ಯಾವುದೇ ಊರಿಗೆ ಹೋದ್ರೆ ಅಲ್ಲಿ ಒಂದು ಪಾನ್ ಶಾಪ್ ಹೋಗಿ ಕಡ್ಡಿಪಿಟಿಗೆ ಕಾಣ ನೀ ಸಿಗರೇಟು ಸೇದಿದ್ದಿಲ್ಲ ಏನು ಮಾಡೋಕೆ ಕಡ್ಡಿಪಿಟಿಗೆ ಯಾಕೆ ಬೇಕು ನಿನಗಂತೆಲ್ಲ ನನ್ನ ಮಕ್ಕಳಾಗಲಿ ನನ್ನ ಹೆಂಡತಿ ಎಲ್ಲರೂ ಚೇಷ್ಟೆ ಮಾಡೋರು, ಮತ್ತು ನೀನು ನನ್ನ ಜೊತೆಗೆ ಅಡ್ಡಾಡೋಕೆ ಬರಬೇಡ ಪಪ್ಪ ಅಂತಿದ್ರು ಮಕ್ಕಳು, ಯಾಕಂದ್ರೆ ನೀ ರೋಡ್ನೇ ಎಲ್ಲ ಕಡ್ಡಿಪಿಟಿಗೆ ತೊಗೊಳವ ಇಟ್ಕೊಳವ ಅಸಹ್ಯ ಅನ್ನಿಸ್ತದೆ ಅಂತೇಳಿ. ಬಟ್ ಅದೇ ಮಕ್ಕಳು ಇವತ್ತು ಅದು ನೋಡಿದ ನಂತರ ಹೆಮ್ಮೆ ಪಡ್ತಾರೆ, ನಮ್ಮ ತಂದೆ ಏನು ಗ್ರೇಟ್ ಕೆಲಸ ಮಾಡಿದಾನಂತ ಈ ಐಡಿಯಾ ನಮಗೆ ಇರಲಿಲ್ಲ, ಅದು ನೋಡಿ ಖುಷಿ ಪಡ್ತಾರೆ.
0: ಸರ್, ಅದನ್ನು ಕೂಡ ಪ್ರದರ್ಶನ ಮಾಡ್ತೀರಾ? ಮ್ಯಾಚ್ ಬಾಕ್ಸ್
1: ಮಾಡಿಲ್ಲ, ಇನ್ನು ಮಾಡ್ಬೇಕು, ಅದು ಎಲ್ಲರದು ಫೋರ್ಸ್ ಐತಿ ಮಾಡ್ರಿ ಅಂತ ಮಾಡ್ಬೇಕು. ಮತ್ತು ಅದರಲ್ಲಿ ಈಗ ನನ್ನ ಕೆಲವೊಂದು ಇದ್ರಾಗಲ್ಲ ಸರ್, ಇದು ನಮ್ಮ ಅಂಚೆ ಚೀಟಿ ಕಲೆಕ್ಷನ್ ಒಂದು ಬೆಳಗಾವಿ ಡಿಸ್ಟ್ರಿಕ್ಟ್ ಸೀನಿಯರ್ ಸಿಟಿ ಇದು ಬೆಳಗಾವಿ ಫಿಲಾಟೆಲ್ ನ್ಯೂಮಿಸ್ಮೆಟಿಕ್ ಗ್ರೂಪ್ ಅಂತ ಇದೆ ಸುಮಾರು, ಇದು 1976 ಸ್ಟಾರ್ಟ್ ಆಗಿದ್ದು ಮತ್ತೊಂದು 20 ವರ್ಷ ನಂತರ ತಂದೆ. ಬಟ್ ಯಾವಾಗ ನಾನು 2013 ನಾನು ತೊಗೊಂಡೆ ಅವಾಗಿಂದ ಪುನರುಜ್ಜೀವನ ಸಿಕ್ಕಂಗಾಗಿ ಅದು ಈಗ ಸದ್ಯ ಪ್ರೆಸಿಡೆಂಟ್ ನಾನೇ ಇದೆ. ಮೂರು ಸಾರಿ ನಮ್ಮಲ್ಲಿ ಒಂದು 60 ಜನ ಬೆಳಗಾವಿದವ್ರು ಮೆಂಬರ್ಸ್ ಅದಾರ, ಅದರಲ್ಲೇ ಒಬ್ಬರ ಆದೇಶ್ ಬರ್ಡೆ ಅಂತೇಳಿ, ಅವರು ಒಳ್ಳೆ ರೀತಿಯಲ್ಲಿ ಕಾಯಿನ್ಸ್ ಕಲೆಕ್ಟ್ ಮಾಡ್ತಿದ್ರು, ಜೊತೆ ಜೊತೆಗೆ ಅಂಚೆ ಚೀಟಿಯನ್ನು ಕಲೆಕ್ಟ್ ಮಾಡಿ ಅವರ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ರೇಟ್ ಲೆವೆಲ್ ಎಲ್ಲ ಪ್ರಶಸ್ತಿ ಗೆದ್ದವ್ರು. ಇಂಥ ಒಂದು 4-5 ಜನ ಮನೆಯಲ್ಲಿ ಒಬ್ಬರಂತೂ ಕಡೆ ಕೊಡಿ ಆಗಿರು ಪ್ರಭಾಕರ್ ಅಂತೇಳಿ, ಪ್ರಭಾಕರ್ ಅಂತೇಳಿ ಅವರು ಸುಮಾರು ಇದು ಮಾಡಿದ್ದಾರೆ, ಜ್ಯೂರಿ ಆಗಿ ಬಂದರು, ಇಂಟರ್ನ್ಯಾಷನಲ್ ಜ್ಯೂರಿ ಆಗಿ ಹೊರಗೆ ಬಿದ್ದಾರೆ, ಕಲೆಕ್ಟರ್ಸ್ ಅದಾರೆ ನಮ್ಮ ಕಡೆ ಬೆಳಗಾವಿಯಲ್ಲಿ.
0: ಸರಿ, ಈಗ ತಾವು ಶಾಲಾ ಕಾಲೇಜುಗಳಲ್ಲಿ ಮತ್ತೆ ಅನೇಕ ಕಡೆಗಳಲ್ಲಿ ಈ ಒಂದು ಪ್ರದರ್ಶನವನ್ನ ಮಾಡ್ತಾ ಇರ್ತೀರ, ಅವಾಗ ನಿಮ್ಮಿಂದ ಯಾರು ಪ್ರೇರಿತರಾಗಿ ನಾನು ಅಂಚೆ ಚೀಟಿಗಳನ್ನ ಸಂಗ್ರಹ ಮಾಡಬೇಕು ಅನ್ನೋರಿಗೆ ತಾವು ಏನು ಒಂದು ಸಲಹೆಗಳನ್ನ ನೀಡ್ತೀರಾ?
1: ಮಾಡೋದು ಒಳ್ಳೆಯದು. ಮತ್ತು ಈಗಾಗಲೇ ನಾನು ಹೇಳಿದ್ದು ಒಬ್ಬರು ಟೀಚರ್ ಸೇಂಟ್ ಮೇರಿದ್ದವ್ರು ಸರ್ ಅವರು, ಅವರು ನಾನು ಹೇಳಿದ್ದಂತ ಪ್ರೇರಿತ ಆಗಿ ಎಲ್ಲ ಅಂಚೆ ಚೀಟಿ ಮಾಡಿದ್ರೆ ಅವ್ರು ಸ್ಕೂಲ್ನಲ್ಲೇ ಕ್ಲಬ್ ಮಾಡಿದ್ದಾರೆ ಅವನ್ನ, ಮತ್ತು ಅದೊಂದು ಖುಷಿ ಕೊಡ್ತೈತೆ. ಅವರು ಹೇಳಿದ್ರು ನಮಗೆ ಈ ಸ್ಟ್ಯಾಂಪ್ ಬಗ್ಗೆ ಏನೂ ಗೊತ್ತಿಲ್ಲ ಹಿರೇಮಠ್ರೆ, ರಿಯಲ್ ನಾವು ಬುಕ್ಸ್ ಓದೋದೇ ಬೇಕಾಗಿಲ್ಲ, ಎಲ್ಲ ಇತಿಹಾಸ ಈ ಥರ ಗೊತ್ತಾಗ್ತೈತಿ ಅಂತೇಳಿ ಅವರೊಂದು ಕ್ಲಬ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ರೆಸ್ಪಾನ್ಸ್ ಒಳ್ಳೇದೆ ಸೇಂಟ್ ಮೇರಿ ಸ್ಕೂಲ್ದಿಂದ.
0: ಸರ್, ತಮ್ಮ ಈ ಒಂದು ಹವ್ಯಾಸದಲ್ಲಿ ಮನೆಯವರ ಸಹಕಾರ ಯಾವ ರೀತಿ ಇದೆ ಸರ್?
1: ಮನೆಯವರ ಹೆಸರು ಶಾರದಾ ಹಿರೇಮಠ್ ಅಂತೇಳಿ. ಅವರು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವುದೇ ಗೆಲುವಾಗಲಿ ಇದಕ್ಕೆ ಹೆಣ್ಮಕ್ಕಳ ಕಾರಣ ಅಂತ ಹೇಳ್ತಾರೆ, ಮನೆಯವರ ಕಾರಣ ಅಂತ. ಅದೇ ರೀತಿ ಬೆನ್ನೆಲುಬಿಗೆ ನಿಂತು ನನ್ನ ಕೆಲಸ ಎಲ್ಲ ಮಾಡಿ ಎಲ್ಲ ನನ್ನ ಅಂಚೆ ಚೀಟಿ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸಹಾಯ ಸಹಕಾರ ನೀಡಿದ್ದಾರೆ. ಅಂಚೆ ಚೀಟಿಯೊಳಗೆ ಹಚ್ಚುವಾಗ ಇದು ಎಲ್ಲ ರೀತಿಯಲ್ಲಿ ಅವರ ಹವ್ಯಾಸ ಅಂತೂ ನನ್ನ ಸಹಕಾರ ಅವ್ರದ್ದು ಭಾಳ ಇದೆ. ಅದೇ ರೀತಿ ನನಗೆ ಇಬ್ಬರು ಮಕ್ಕಳೂ ಇದ್ದಾರೆ, ಮಗಳ ಮಗ ಮಗಳ ಇಬ್ಬರು ಹೆಣ್ಮಕ್ಳ, ಮಗನಿಗೆ 2 ಹೆಣ್ಮಕ್ಳ. ಅವರಿಗೂ ಕೂಡ ನನಗೆ ಸೂಟಿಯಾಗಿ ಮಕ್ಕಳ ಕರ್ಕೊಂಬರ್ತಾರಲ್ಲ, ಅವರು ಕೂಡ ನನಗೆ ಹೆಲ್ಪ್ ಮಾಡ್ತಾರೆ. ಮಗನ ಹೆಸರು ಪ್ರಸನ್ನ, ಮಗಳ ಹೆಸರು ಪೂಜಾ ಅಂತೇಳಿ, ಅಂತ ನನ್ನ ಮಳೆಯನ ಹೆಸರು ಸಂದೀಪ, ಮತ್ತು ಸೊಸಿ ಹೆಸರು ಪ್ರೀತಿ ಅಂತೇಳಿ. ಅವರು ಮಗಳ ಮಕ್ಕಳ ಹೆಸರು ಗಾಯತ್ರಿ ಮತ್ತು ಐಶ್ವರ್ಯ, ಮಗನ ಮಕ್ಕಳ ಹೆಸರು ಪ್ರಣವ ಮತ್ತು ರಚಿತ ಅಂತೇಳಿ. ಎಲ್ಲರೂ ಕೂಡಿ ಸೂಟಿಗೆ ಬಂದಾಗ ಮಾತ್ರ ಒಂದು 15 ದಿವಸ ನನಗೆ ಎಲ್ಲ ರೀತಿಯಲ್ಲೇ ಸಹಾಯ ಸಹಕಾರ ನೀಡಿ ಅಜ್ಜ ಹೆಂಗೆ ಹಚ್ಬೇಕು ಹೇಳೋ ಹೋಗಿದ್ ಮಾಡೋದು ಸಹಾಯ ಮಾಡ್ತಾರೆ. ಮತ್ತು ಯಾವತ್ತೂ ನಮ್ಮ ಮನೆಯವ್ರದ್ದಂತೂ ಸಹಕಾರ ಇದ್ದೇ ಇರ್ತದೆ. ಮನೆಗೆ ಬರೋ ಜನನೂ ಅಷ್ಟೇ ಇರ್ತಾರೆ ನೋಡಲಿಕ್ಕೆ. ಇವಾಗ ಈಗ ಅವ್ರದ್ದ ಅವರು ತಯಾರಾಗಿದ್ದಾರೆ, ನನಗೆ ಇರಲಿಲ್ಲ ಅಂದ್ರೆ ಅವರು ಹೇಳ್ತಾರೆ ಸ್ಟ್ಯಾಂಪ್ ಬಗ್ಗೆ ಹೆಂಗೆ ಏನಂತ. ಸೊ ಅವ್ರ ಸಹಕಾರ ಭಾಳ ದೊಡ್ಡದು.
0: ಅಂದ್ರೆ ಯಾವುದೇ ಒಂದು ಸಾಧನೆ ಮಾಡಬೇಕು ಅಂದ್ರೆ ಕುಟುಂಬದವರ ಸಹಕಾರ ಇದ್ರೆ ಮಾತ್ರ ಅದು ಸಾಧ್ಯವಾಗುತ್ತೆ. ಖಂಡಿತ ಸರ್. ಸರ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಜೀವನದ ಅನುಭವದ ಜೊತೆಗೆ ತಮ್ಮ ಒಂದು ವಿಶಿಷ್ಟವಾದ ಹವ್ಯಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡ್ರಿ, ಧನ್ಯವಾದಗಳು ಸರ್. ಸ್ನೇಹಿತರೆ, ವೃತ್ತಿಯಿಂದ ನಾವು ಹೊಟ್ಟೆಯನ್ನು ತುಂಬಿಸಿಕೊಳ್ಬಹುದು, ಆದರೆ ಮನಸ್ಸಿನ ಖುಷಿ ಕೊಡೋದಕ್ಕೆ, ಮಾನಸಿಕವಾಗಿ ಆನಂದವಾಗಿರೋದಕ್ಕೆ ಒಂದು ಪ್ರವೃತ್ತಿ ಅನ್ನುವುದು ಅತ್ಯಂತ ಅವಶ್ಯಕವಾಗಿದೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ, ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆ ಎಲ್ ವೇಣು ಧ್ವನಿ 90.4 FM.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: ಎಲ್ರಿಗೂ ನಮಸ್ಕಾರ. ನಾನು ಪ್ರತಾಪ್ ಲಿಂಗಯ್ಯ, ರಾಜ್ಯ NSS ಅಧಿಕಾರಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ. ಕೇಲಿ ವಿಶ್ವವಿದ್ಯಾಲಯ ವೇಣುಧ್ವನಿ ಏನು ಸುಮಾರು 8 ವರ್ಷದಿಂದ ಒಂದು ಅತ್ಯುತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಬರ್ತಾ ಇದೆ. ಅದು ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಪರಿಸರ ಆಗಿರ್ಬೋದು, ಎಲ್ಲದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅವರಿಗೆ ನಾನು ಸರ್ಕಾರದ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಏನು ಇವತ್ತು ಸ್ವಚ್ಛತೆ ಭಾಳ ಮುಖ್ಯವಾದದ್ದು. ತಮ್ಮಲ್ಲಿ ನಾನು ಏನು ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ತಾವು ಇರೋವಂಥ ಜಾಗದಲ್ಲಿ, ತಾವು ಓದ್ತಾ ಇರೋಂಥ ಒಂದು ಕಾಲೇಜ್ಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಒಂದು ಪರಿಸರವನ್ನು ಅಥವಾ ತಮ್ಮ ಕ್ಯಾಂಪಸ್ಗಳನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮುಖಾಂತರ ಒಂದು ಒಳ್ಳೆಯ ಒಂದು ಸಂದೇಶವನ್ನು, ಏನು ಪ್ರಧಾನ ಮಂತ್ರಿಯವರು ಸ್ವಚ್ಛ ಭಾರತದ ಒಂದು ಕನಸನ್ನು ಕಂಡಿದ್ದಾರೆ, ಆ ಒಂದು ಕನಸನ್ನು ತಾವೆಲ್ಲರೂ ಕೂಡ ಪೂರ್ಣಗೊಳಿಸ್ತೀರಿ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಈ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ತಮ್ಮ ಮನೆಗಳಲ್ಲಾಗಿರ್ಬೋದು, ತಮ್ಮ ಹಳ್ಳಿಗಳಲ್ಲಾಗಿರ್ಬೋದು, ತಾವು ಈ ಕ್ಯಾಂಪ್ಗಳಲ್ಲಿ NSS ವಿದ್ಯಾರ್ಥಿಗಳು ಕ್ಯಾಂಪ್ಗೆ ಹೋಗ್ತೀರಾ, ಈ ಕ್ಯಾಂಪ್ಗಳಲ್ಲಿ ಅದು ರೆಗ್ಯುಲರ್ ಆ್ಯಕ್ಟಿವಿಟಿ ಕ್ಯಾಂಪ್ ಆಗಿರ್ಬೋದು, ಸ್ಪೆಷಲ್ ಕ್ಯಾಂಪ್ ಆಗಿರ್ಬೋದು, ಅಲ್ಲಿ ಭಾಳಷ್ಟು ಇದಕ್ಕೆ ಆದ್ಯತೆಯನ್ನು ತಾವೆಲ್ಲರೂ ಕೂಡ ನೀಡಬೇಕು. ಇದನ್ನು ನೀಡಿದಲ್ಲಿ ಒಂದು ಒಳ್ಳೆಯ ಒಂದು ಪರಿಸರವನ್ನು ನಾವು ನಿರ್ಮಾಣವನ್ನು ಮಾಡ್ಬೋದು. ಗಾಂಧೀಜಿಯವರ ಒಂದು ಕನಸು ಕೂಡ ಸ್ವಚ್ಛತೆ, ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕು ಅನ್ನೋದು ಭಾಳ ಮುಖ್ಯ ಆಗಿತ್ತು. ಯಾವಾಗ ನಮ್ಮ ಪರಿಸರ ನಮ್ಮ ಸುತ್ತಮುತ್ತ ಸ್ವಚ್ಛವಾಗಿರುತ್ತೆ, ಆರೋಗ್ಯವೂ ಕೂಡ ಚೆನ್ನಾಗಿರುತ್ತೆ, ಯಾವುದೇ ರೀತಿಯಾದಂಥ ಒಂದು ಆರೋಗ್ಯ ಕೆಡೋದು ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ತಮ್ಮೆಲ್ಲರಲ್ಲೂ ಕೂಡ ನಾನು ಏನು ವಿನಂತಿಸ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಿ ಈ ಒಂದು ಕೇಲಿ ವೇಣುಧ್ವನಿ ಕೇಲಿ ವಿಶ್ವವಿದ್ಯಾಲಯ ಮಾಡ್ತಾ ಇದೆ, ಅವರಿಗೆ ಕೂಡ ಒಂದು ಸಹಕಾರ, ಅವರು ಕೂಡ ಒಂದು ಜಾಗೃತಿಯನ್ನು ಮೂಡಿಸ್ತಾರೆ, ಅವ್ರ ಜೊತೆ ಒಂದು ಸೇರಿಕೊಂಡು ತಾವೆಲ್ಲರೂ ಕೂಡ ಭಾಗಿಯಾಗಿ ಅಂತ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಕಾವ್ಯ, ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ಸ್ನೇಹಿತರೆ, ಆರೋಗ್ಯ ದರ್ಶನ ಕಾರ್ಯಕ್ರಮ ನೀವು ಕೇಳ್ತಾ ಇದ್ರಾ. ಇವತ್ತಿನ ಕಾರ್ಯಕ್ರಮದ ವಿಷಯ ಕಿಡ್ನಿ ಸಮಸ್ಯೆಗಳು ಹಾಗೂ ಅದರ ಪರಿಹಾರ. ಈ ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನು ಕೊಡಲಿದ್ದಾರೆ. ಅತಿಥಿಯಾಗಿ ಭಾಗವಹಿಸಲಿರೋ ಡಾಕ್ಟರ್ ರಿತೇಶ್ ವರ್ಣೇಕರ್ ಅವರು, ತಜ್ಞ ವೈದ್ಯರು, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಗೋರೆ ಆಸ್ಪತ್ರೆ ಬೆಳಗಾವಿಯಿಂದ. ಸರ್, ಆರೋಗ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ.
1: ನಮಸ್ಕಾರ.
0: ವಿಷಯ ನಿಮ್ಗೆ ಗೊತ್ತಾಯ್ತು, ಅದೇ ವಿಷಯ ಕಿಡ್ನಿ. ಕಿಡ್ನಿ ಅಂದ ತಕ್ಷಣ ಎಲ್ಲರಿಗೂ ಒಂದೇ ಪ್ರಶ್ನೆ, ಏನಪ್ಪ ಮಾಡುತ್ತೆ ಕಿಡ್ನಿ? ಸೊ ನಡೀರಿ, ಅಲ್ಲಿಂದ ಆರಂಭ ಮಾಡೋದು. ಕಿಡ್ನಿಯ ಕಾರ್ಯ ಚಟುವಟಿಕೆಗಳು,
1: ಕಿಡ್ನಿ ಅಂದ್ರೆ ನಮ್ಮ ಶರೀರದಲ್ಲಿ ಲಕ್ಕಿಲಿ ದೇವರು ಎರಡು ಕಿಡ್ನಿ ಕೊಟ್ಟಿದ್ದಾರೆ. ಅದರದ್ದು ಮೇನ್ ಫಂಕ್ಷನ್ ಅಂದ್ರೆ, ಅದಕ್ಕೆ ಏನು ಕಾರ್ಯ ಮಾಡ್ತದಾರೆ ಅಂದ್ರೆ, ನಮ್ಮ ಬಾಡಿಯಿಂದ ಬ್ಲಡ್ಡಲ್ಲಿ ಡೈಲಿ ಬ್ಲಡ್ಡಲ್ಲಿ ಲಿವರಿಂದ ಎಲ್ಲ ಮಸಲ್ ಆರ್ಗನ್ಸ್ ಬೋನ್ಸಿಂದ ಎಲ್ಲ ಆರ್ಗನ್ಸ್ ತಮ್ಮ ತಮ್ಮ ಕೆಲಸ ಆದಮೇಲೆ ವೇಸ್ಟ್ ಪ್ರಾಡಕ್ಟ್ ತಯಾರು ಮಾಡುತ್ತೆ. ಅದಕ್ಕೆ ನಾವು ನೈಟ್ರೋಜನಸ್ ವೇಸ್ಟ್ ಪ್ರಾಡಕ್ಟ್ಸ್ ಅಂತೀವಿ. ಸೊ ಅದೇನು ಮಾಡುತ್ತೆ, ಫಸ್ಟ್ ಫಂಕ್ಷನ್ ಆಫ್ ಕಿಡ್ನಿ ಅಂದರೆ ಅದೆಲ್ಲ ವೇಸ್ಟ್ ಪ್ರಾಡಕ್ಟ್ ಹೊರಗೆ ಹಾಕುತ್ತೆ. ಯಾಕಂದರೆ ನಾವು ವೇಸ್ಟ್ ಪ್ರಾಡಕ್ಟ್ ಹೊರಗೆ ಹಾಕಿಲ್ಲ ಅಂದರೆ ಅವೇ ಶರೀರದಲ್ಲಿ ಕೂಡ್ಕೊಂಡು ಬೇರೆ ಅಂಗೆಲ್ಲ ಫೇಲ್ ಮಾಡುತ್ತೆ.
0: ಸೊ ಈ ಒಂದು ಕಾರ್ಯ ಜನರಿಗೆ ಅದೇ ಬರೀ ನೀರು ಕುಡಿದು ಅದನ್ನು ಫಿಲ್ಟರ್ ಮಾಡುತ್ತೆ ಅಂತ ಇರುತ್ತೆ. ಸೊ ಎಸ್, ಆಮೇಲೆ ಕಿಡ್ನಿ ಸ್ಟೋನ್ ಆಗುವ ಕಾರಣ ಮೊದಲನೇ ಅದೇ ಒಂದು ಬರ್ನಿಂಗ್

0: ನಮ್ಗೆ ಮೈಕ್ರೋನ್ಯೂಟ್ರಿಯೆಂಟ್ ಸಿಗೋದಿಲ್ಲ, ಮಿನರಲ್ ಸಿಗೋದಿಲ್ಲ, ಫ್ಲೋರೈಡ್ ಇರೋದಿಲ್ಲ, ಸೊ ಬೋನ್ ವೀಕ್ ಆಗ್ತಾವೆ, ಹಾರ್ಟ್ ಕಾಯಿಲೆ ಬರುತ್ತೆ. ಸೊ ಎಲ್ಲದರಲ್ಲೂ ಪ್ರಾಬ್ಲಮ್ ಇರುತ್ತೆ, ಪ್ಲಸ್ ಆರ್ ಮೈನಸ್ ಇರುತ್ತೆ. ಅದಕ್ಕೆ ನಮ್ಮ ಮೇನ್ ಕಾರಣ ಅಂದರೆ ಫಸ್ಟ್ ಕುಡಿಯೋದು ನೀರು, ಇಟ್ಸ್ ಅ ಸ್ಟೋನ್ ಬೆಲ್ಟ್ ಏರಿಯಾ ನಾರ್ತ್ ಕರ್ನಾಟಕ. ಸೆಕೆಂಡ್, ನಮ್ಮ ಆಹಾರ ಹೆಂಗಿದೆ, ಜಾಸ್ತಿ ನಾನ್ ವೆಜ್ ಯೂಸ್ ಮಾಡ್ತೀವಿ, ಜಾಸ್ತಿ ಸಾಲ್ಟ್ ಯೂಸ್ ಮಾಡ್ತೀವಿ. ಮೇನ್ ಕಂಟೆಂಟ್ ಫುಡ್ಡಲ್ಲಿ ಸಾಲ್ಟ್ ಮತ್ತು ಹೈ ಪ್ರೋಟೀನ್ ಡಯಟ್ ಸೆಕೆಂಡ್ ಕಾರಣ ಸ್ಟೋನ್ ಆಗೋದ್ರಲ್ಲಿ. ಹೈ ಪ್ರೋಟೀನ್, ಹೈ ಸಾಲ್ಟ್, ಇದು ಮೇನ್ ಕಾರಣ ಸ್ಟೋನ್ ಆಗೋದ್ರಲ್ಲಿ.
1: ಇತ್ತೀಚಿನ ದಿನಗಳಲ್ಲಿ ಪ್ರೋಟೀನ್ ಆಹಾರ ಪದಾರ್ಥಗಳು ಸೇವನೆ ಜಾಸ್ತಿ ಆಗಿದೆ. ಅಂತ ಸಂದರ್ಭದಲ್ಲಿ
0: ಅನಿಮಲ್ ಪ್ರೋಟೀನ್, ಮೇನ್ ಅನಿಮಲ್ ಪ್ರೋಟೀನ್ ಜಾಸ್ತಿ ಚಾನ್ಸ್ ಇದೆ ಸ್ಟೋನ್ ಆಗಕ್ಕೆ, ವೆಜ್ ಪ್ರೋಟೀನ್ ದಲ್ಲಿ ಕಡಿಮೆ ಚಾನ್ಸ್ ಇದೆ.
1: ಸೊ ಅಂತ ಸಂದರ್ಭದಲ್ಲಿ ಬಹಳ ಮುಖ್ಯವಾದ
0: ಇನ್ನೊಂದು, ನೀರನ್ನು ಎಲ್ಲ ಆಫೀಸಸ್ ಎಲ್ಲ ಎಸಿ ಇದೆ, ಮತ್ತೆ ಎಲ್ಲರೂ ಡೆಸ್ಕ್ ಜಾಬ್ ಮಾಡ್ತಾರೆ, ಓಡಾಡೋದಾಗೋದಿಲ್ಲ. ಫಾರ್ ಎಕ್ಸಾಂಪಲ್ ಆಪರೇಷನ್ ಥಿಯೇಟರ್ದಲ್ಲಿ ಎಲ್ಲ ಡಾಕ್ಟರ್ ಎ ಸಿದಲ್ಲಿ ಇರ್ತಾರೆ, ಅನಸ್ತೇಷ್ಯದಲ್ಲಿ. ಅವರಲ್ಲಿ ಸ್ಟೋನ್ ಜಾಸ್ತಿ ಕಂಡು ಬಂದಿದೆ, ಯಾಕಂದರೆ ಅವರಿಗೆ ನೀರು ಅಡಿಕೆ ಆಗಂಗಿಲ್ಲ. ಸೊ ನೀರು ಜಾಸ್ತಿ ಕುಡಿಯೋದಾಗಂಗಿಲ್ಲ, ಯೂರಿನ್ ಡೈಲ್ಯೂಟ್ ಆಗಂಗಿಲ್ಲ, ಕಾನ್ಸಂಟ್ರೇಟ್ ಆಗಿ ಸ್ಟೋನ್ ಪ್ರೋನ್ ಯೂರಿನ್ ಫಾರ್ಮ್ ಆಗುತ್ತೆ.
1: ಬಹಳ ಮುಖ್ಯವಾದ ಪಾಯಿಂಟ್ ಇಲ್ಲಿ ಒಂದು ಪ್ರಶ್ನೆ ಹುಟ್ಟುತ್ತೆ, ಏನಂದರೆ ನೀರು ಜಾಸ್ತಿ ಕುಡಿಯೋದಿಲ್ಲ. ಕೆಲವೊಬ್ಬರು ವೈದ್ಯರ, ಅದು ನೀವು ನಿಮಗೂ ಅದು ಅನುಭವ ಆಗಿರ್ಬೋದು, ಕೆಲವೊಬ್ರು ನೀರು ಜಾಸ್ತಿ ಕುಡೀರಿ ಆರೋಗ್ಯವಾಗಿರ್ತೀರಿ ಅಂತ ಹೇಳ್ತಾರೆ. ಕುಡಿಯೋ ನೀರು ಜಾಸ್ತಿ, ಬಾತ್ರೂಮಿಗೆ ಶೌಚಾಲಯಗೆ ಹೋಗೋದು ಜಾಸ್ತಿ ಆಗಿಬಿಟ್ಟಿತ್ತು. ಎಷ್ಟು ನೀರು ಶರೀರಕ್ಕೆ ಅವಶ್ಯಕ?
0: ನಿಮ್ಮ ನೀರಡಿಕೆ ಎಷ್ಟಾಗುತ್ತೆ ಅಷ್ಟು ಕುಡಿಲೇಬೇಕು ನೀವು, ಯಾಕಂದ್ರೆ ಟೇಸ್ಟ್ ಅಂದ್ರೆ ನಮ್ಮ ನಾಲ್ಗೆದಲ್ಲಿ ಟೇಸ್ಟ್ ಬರ್ಸ್ ಇದೆ, ಅದು ಬಾಡಿಯಲ್ಲಿ ಉಪ್ಪು ಎಷ್ಟಿದೆ, ಬಾಡಿಯಲ್ಲಿ ನೀರು ಎಷ್ಟಿದೆ, 1% ಡಿಫ್ರೆನ್ಸಸ್ ಕ್ಯಾಚ್ ಮಾಡುತ್ತೆ, 0.5 to 1%. ಸೊ ನೀವು ನೀರಡಿಕೆ ಆದರೆ ಪೋಸ್ಟ್ಪೋನ್ ಮಾಡಬಾರ್ದು. ಕೆಲವೊಮ್ಮೆ ಹಿಂಗೂ ಆಗುತ್ತೆ, ಏನೋ ಅರ್ಜೆಂಟ್ ಕೆಲಸ ಬಂತು, ನೀರಡಿಕೆ ಆದ್ರೇನು ಆ ಟೈಮಲ್ಲಿ ಆ ಕೆಲಸ ಮಹತ್ವ ಅದು ಓವರ್ ಶ್ಯಾಡೋ ಮಾಡುತ್ತೆ, ನಿಮ್ಮ ಟೇಸ್ಟ್ ಬಡ್ಸಕ್ಕೆ ಸಪ್ರೆಸ್ ಮಾಡುತ್ತೆ. ಸೊ ಆ ವಿಚಾರದಲ್ಲಿ ನೀವು ನೆಗ್ಲೆಕ್ಟ್ ಮಾಡ್ತೀರಾ. ಸೊ ನೀರಡಿಕೆ ಆಯಿತು ತಕ್ಷಣ ನೀರು ಕುಡೀರಿ.
1: ಸೊ ಅಂತ ಸಂದರ್ಭದಲ್ಲಿ ಕೆಲವೊಬ್ರು ಮಾರ್ನಿಂಗ್ ಅಂದ್ರೆ ಮುಂಜಾನೆ ಎದ್ದ ತಕ್ಷಣ ನೀರು ಕುಡಿತಾರೆ, ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಕುಡಿತಾರೆ, ವೈದ್ಯರ ಅದನ್ನು
0: ಇಲ್ಲ, ಅದಕ್ಕೆ ಸೈಂಟಿಫಿಕ್ ಬೇಸಿಸ್ ಇಲ್ಲ. ಕೆಲವೊಬ್ಬರು ಯಾಕೆ ಮಾಡ್ತೀವಿ, ಅದೇ ಡೆಸ್ಕ್ ಜಾಬ್ ಅವರು ಅಲ್ಲಂತೂ ಕುಡಿಯಕ್ ಆಗೋದಿಲ್ಲ, ಅದಕ್ಕೆ ಅವರು ಬಹಳಷ್ಟು ಸಲ ಮುಂಜಾನೆ ಕುಡಿತಾರೆ. ಬಟ್ ಅದಕ್ಕೆ ಸೈಂಟಿಫಿಕ್ ಅಷ್ಟು ಇದಿಲ್ಲ. ನೀರಡಿಕೆ ಪ್ರಕಾರ ಹೋಗ್ಬೇಕು, ನೀರು ಎಷ್ಟು ಅಡಿಕೆ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕುಡಿಬೇಕು, ಕಡಿಮೆ ಕುಡಿಬಾರ್ದು. ಬಹಳ ನೀರು ಕುಡಿದ್ರೂ ಫಾಯ್ದಾ ಇಲ್ಲ. ಸೊ ಎಷ್ಟು ಬೇಕು ಅಷ್ಟು, ಅದಕ್ಕಿಂತ ಸ್ವಲ್ಪ ಜಾಸ್ತಿ. ಬಹಳ ಒಬ್ಬೊಬ್ಬರು 5-6 liters ಅಷ್ಟು ಅಷ್ಟಿಲ್ಲ, ಅದು ಅದರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಟ್ ಅದು ಮೇಜರ್ ಪ್ರಾಬ್ಲಮ್ ಅಲ್ಲ, ಸ್ಮಾಲ್ ಪ್ರಾಬ್ಲಮ್, ಅದೇನು ಡಿಸ್ಕಸ್ ಮಾಡೋದು ಬೇಡ. ಸೊ ಬಹಳ ನೀರು ಕುಡಿದ್ರೆ ಫಾಯ್ದಾ ಇಲ್ಲ, ಸ್ವಲ್ಪ ನುಕ್ಸಾನ್ ಇದೆ.
1: ಅದ್ಭುತ. ಸೊ ಸರ್, ಈಗ ನನ್ನ ಮುಂದಿನ ಪ್ರಶ್ನೆ ಕ್ರಾನಿಕ್ ಕಿಡ್ನಿ ಡಿಸೀಸ್, CKD ಬಗ್ಗೆ.
0: ಅದು ಕ್ರಾನಿಕ್ ಅಂದ್ರೆ ನಮ್ಮ ಇಂಗ್ಲಿಷ್ ಭಾಷೆದಲ್ಲಿ ಕ್ರಾನಿಕ್ ಅಂದ್ರೆ ಬಹಳ ದಿವಸದಿಂದಿದೆ, ಇದು ಈಗೀಗ ಇರೋದು
1: ದೀರ್ಘಕಾಲದಿಂದ
0: ಅದಕ್ಕೆ ಕ್ರಾನಿಕ್ ಅಂತಾರೆ. ಸೊ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೆ ದೀರ್ಘಕಾಲದಿಂದಿದೆ, ಅದಕ್ಕೆ ಸ್ವಲ್ಪ ಚಲೋ ಸುದ್ದಿ ಅಲ್ಲ ಅಂದ್ರೆ ಅದರಿಂದ ಕಿಡ್ನಿ ಟೋಟಲಿ ರಿಕವರ್ ಆಗಂಗಿಲ್ಲ, ಪಾರ್ಷಿಯಲ್ ಸ್ವಲ್ಪ ಇಂಪ್ರೂವ್ ಆಗ್ತದೆ, ಇಲ್ಲಾಂದ್ರೆ ಮೇಂಟೈನ್ ಮಾಡಿ ನಡೀತೀವಿ.
1: ಸರ್, ಈಗ ಇಂಥ ಒಂದು ಕಿಡ್ನಿ ಫೇಲಿಯರ್ ಹಂಗಂದ್ರೆ ಏನು?
0: ಹಾ, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಲ್ಲಿ 5 stages ಇದೆ. 5ನೇ ಇವನ್ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂದ್ರೇನೆ ಕಿಡ್ನಿ ಫೇಲ್ಯೂರ್. ಅದ್ ಮೊದಲು ನಾವು ಕ್ರಾನಿಕ್ ರಿನಲ್ ಫೇಲ್ಯೂರ್ ಅಂತಿದ್ವಿ, ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಅಂತಿದ್ವಿ. ಕೇಳಿದವನಿಗೆ ಚಲೋ ಫೇಲ್ಯೂರ್ ಅಂದ್ರೆ ಚಲೋ ರೀತಿ ತಗೊಳಂಗಿಲ್ಲ ಅಂತೇಳಿ ಅದಕ್ಕೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಮಾಡಿದ್ದಾರೆ. ಅದರಲ್ಲಿ ಸ್ಟೇಜಸ್ ಇದೆ. ಸ್ಟೇಜ್ 1 ಫೇಲ್ಯೂರ್ ಅಂತಾರೆ, 5 ಫೇಲ್ಯೂರ್ ಅಂತಾರೆ, 5 ಲಾಸ್ಟ್ ಸ್ಟೇಜ್. ಬಟ್ 1 ಫೇಲ್ಯೂರ್ ಅಂದ್ರೆ ಅದಕ್ಕೆ ಅಷ್ಟು ತ್ರಾಸ ಇರುವುದಿಲ್ಲ. ಅದಕ್ಕೆ ನೀವು ಸ್ಟೇಜ್ 1 ಫೇಲ್ಯೂರ್ ಅಂದ್ರೆ ಬಹಳ ಭಯ ಪಡ್ತಾರ ಅಂತೇಳಿ ಆ ಟರ್ಮ್ ಅದು ಒಂದು ಟರ್ಮಿನಾಲಜಿ ಚೇಂಜ್ ಮಾಡಿದ್ದಾರೆ. ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಇತ್ತು, ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಅದು ಟರ್ಮಿನಾಲಜಿ ಚೇಂಜ್ ಮಾಡಿದ್ದಾರೆ.
1: ಅದು ಕೇಳಿದ್ರೆ ಭೀತಿ
0: ಆಗುತ್ತೆ ಅಂತೇಳಿ ಫೇಲ್ಯೂರ್ ಟರ್ಮ್ ಯೂಸ್ ಮಾಡೋದಿಲ್ಲ.
1: ಈಗ ಬಹಳ ಮುಖ್ಯವಾದ ಪ್ರಶ್ನೆ, ಒಮ್ಮೆ ಒಬ್ಬ ಪೇಷಂಟ್ಗೆ ಕಿಡ್ನಿ ಸ್ಟೋನ್ ಆಯ್ತು ಅಂದ್ರೆ ಮತ್ತೆ ಮತ್ತೆ ಬರೋ ಚಾನ್ಸಸ್?
0: ಒಂದ್ಸಲ ನಮ್ಗೆ ಇಂಗ್ಲಿಷ್ ಅಲ್ಲಿ ಅಂತೀವಿ, ಒನ್ಸ್ ಅ ಸ್ಟೋನ್ ಪೇಷಂಟ್ಸ್ ಲೈಫ್ ಲಾಂಗ್ ಎ ಸ್ಟೋನ್ ಪೇಷಂಟ್. ಅಂದ್ರೆ ಒಂದ್ಸಲ ಸ್ಟೋನ್ ಆಯ್ತಂದ್ರೆ ಲೈಫ್ ಲಾಂಗ್ ಯಾವಾಗೂ ಸ್ಟೋನ್ ಆಗೋ ಚಾನ್ಸ್ ಇರುತ್ತೆ. ನಾವು ಪ್ರಿಕಾಷನ್ಸ್ ತಗೋಬೇಕು, ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಸಿಸ್ಟಮ್ ಪ್ರಿಕಾಷನ್ಸ್ ಅಂದ್ರೆ ಮೇನ್ ನಾನ್ ವೆಜ್ ಪ್ರೋಟೀನ್ಸ್ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ಬಂದ್ ಮಾಡಬೇಕು. ಬಹಳಷ್ಟು ಸಾಲ್ಟ್ ತಗೋಬಾರ್ದು, ಬಹಳಷ್ಟು ನೀರು ಕುಡಿಬೇಕು. ನೆಕ್ಸ್ಟ್ ಅಂದ್ರೆ ಎವ್ರಿ ಇಯರ್ ಕಿಡ್ನಿ ಸೋನೋಗ್ರಫಿ ಮಾಡ್ತಾ ಇರಬೇಕು ಸ್ಟೋನ್ ಆಗಿದೆ ಇಲ್ಲಿ ನೋಡಕ್ಕೆ. ಯು ಕ್ಯಾನಾಟ್ ಪ್ರಿವೆಂಟ್, ಯು ಕ್ಯಾನ್ ಡಿಲೇ ಆರ್ ಯು ಕ್ಯಾನ್ ಮೇಕ್ ಚಾನ್ಸಸ್, ಯು ಕ್ಯಾನ್ ರೆಡ್ಯೂಸ್ ದ ಚಾನ್ಸಸ್, ಯು ಕಾಂಟ್ ಪ್ರಿವೆಂಟ್ ಇಟ್ ಟೋಟಲಿ.
1: ಸೊ ಸರ್, ಈಗ ಜನರಲ್ ಆಗಿ ಕಿಡ್ನಿ ತೊಂದರೆ ಬಂದಾಗ ಆಗುವ ಶರೀರದಲ್ಲಿ ಲಕ್ಷಣಗಳು ಅದ್ರ ಬಗ್ಗೆ?
0: ದುರ್ದೈವದಿಂದ ಕಿಡ್ನಿ ಸಮಸ್ಯೆ ಬಂದಾಗ ಬಾಡಿಯಲ್ಲಿ ಏನೂ ತ್ರಾಸ್ ಕಂಡು ಬರೋದಿಲ್ಲ. ತ್ರಾಸ್ ಕಂಡು ಬಂತಂದ್ರೆ ಅದು ಕಾಯಿಲೆ ಬಹಳ ಮುಂದೋಗಿದೆ, ಇದು ಲಕ್ಷ್ಯದಲ್ಲಿ ನೀವು ಇಡಬೇಕು. ಸೊ ಜಲ್ದಿ ನಾವು ಕಿಡ್ನಿ ಕಾಯಿಲೆ ಕಂಡು ಹಿಡಿತೀವಿ, ಸಿಂಪಲ್ 50 rupees ಯೂರಿನ್ ಟೆಸ್ಟಲ್ಲಿ, 50 rupees ಬ್ಲಡ್ ಟೆಸ್ಟಲ್ಲಿ. ಸೊ ನಿಮಗೆ ಕಿಡ್ನಿ ರೋಗದಿಂದ ಮೊದಲು ತ್ರಾಸ್ ಏನೂ ಕಂಡು ಬರೋಂಗಿಲ್ಲ. ತ್ರಾಸ್ ಬಂತಪ್ಪ ಅಂದರೆ ಅದು ಮೀಡಿಯಂ, ಇಲ್ಲಾಂದರೆ ಅಡ್ವಾನ್ಸ್ ಕಿಡ್ನಿ ಡಿಸೀಸ್ ಆಗಿದೆ, ಮಾಡ್ರೇಟ್ ಆರ್ ಸಿವಿಯರ್. ಮೈಲ್ಡ್ ಕಿಡ್ನಿ ಡಿಸೀಸಲ್ಲಿ ತ್ರಾಸ್ ಇರುವುದಿಲ್ಲ, ಏನೂ ತ್ರಾಸ ಇರುವುದಿಲ್ಲ, ಕೆಲವೊಮ್ಮೆ
1: ಅಸಿಂಪ್ಟೊಮ್ಯಾಟಿಕ್
0: ಅಂತೀವಿ.
1: ಸೊ ಅಂತ ಸಂದರ್ಭದಲ್ಲಿ ಬಹಳ ಜಾಗೃತಿ,
0: ಓನ್ಲಿ ಬ್ಲಡ್

0: ಟೆಸ್ಟ್ ಯೂರಿನ್ ಟೆಸ್ಟ್ ವಿಲ್ ಪಿಕ್ ಇಟ್ ಅಪ್.
1: ಯಾವಾಗ ಮಾಡಿಸ್ಕೋಬಹುದು? ಜನರಲ್ ಆಗಿ
2: ಮಾಡಬೇಕಂದ್ರೆ ಕ್ಯಾಟಗರೀಸ್, ಒಬ್ರಿಗೆ ಶುಗರ್ ಕಾಯಿಲೆ ಇದೆ, ಒಬ್ರಿಗೆ ಬಿ ಪಿ ಕಾಯಿಲೆ ಇದೆ, ಒಬ್ರಿಗೆ ಕಿಡ್ನಿದು ಹೆರಿಡಿಟ್ರಿ ಅಂದ್ರೆ ಅವ್ರಿಗೆ ಫ್ಯಾಮಿಲಿದಲ್ಲಿ ಕಿಡ್ನಿ ಡಿಸೀಸ್ ಹೊಡ್ತಾ ಇದೆ, ಪದೇ ಪದೇ ಸ್ಟೋನ್ ಆಗೋದಿದೆ, ಬಹಳಷ್ಟು ಪೇನ್ ಕಿಲ್ಲರ್ ಸೇವನೆ ಮಾಡ್ತಾರ, ಬಹಳಷ್ಟು ಆಲ್ಟರ್ನೇಟಿವ್ ಮೆಡಿಸಿನ್ ಸೇವನ್ ಮಾಡ್ತಾರ, ನಾನ್ ಅಲೋಪತಿಕ್ ಸೇವನ್ ಮಾಡ್ತಾರ, ಇಲ್ಲಾಂದ್ರೆ ಕೆಲವೊಮ್ಮೆ ಔಷಧ ಇರ್ತಾವೆ ಅವು ಕಿಡ್ನಿ ತೊಂದರೆ ಕೊಡೋಕೆ ಚಾನ್ಸ್ ಇರ್ತಾವೆ, ಕೆಲವೊಮ್ಮೆ ಆಂಟಿಸೈಕೋಟಿಕ್ ಡ್ರಗ್ಸ್ ಕೆಲವೊಮ್ಮೆ. ಸೊ ಅಂತ ಸೇವನೆ ಮಾಡೋದ್ರಲ್ಲಿ ನೀವು ರೆಗ್ಯುಲರ್ ಆಗಿ ಯೂರಿನ್ ಬ್ಲಡ್ ಟೆಸ್ಟ್ ಚೆಕಪ್ ಮಾಡಬೇಕು.
0: ಸೊ ಇದು ಒಂದು ಜನರಲ್ ಆಗಿ ನೀವು ಹೇಳಿದ್ದು ಒಳ್ಳೇದಾಯ್ತು, ಯಾಕೆಂದ್ರೆ ಎಲ್ಲರದು ಅದೇ ಒಂದು ಇರುತ್ತೆ ಅಲ್ವಾ, ಯಪ್ಪ ಕಿಡ್ನಿ ಹೆಂಗೆ ಈ ಲಕ್ಷಣನೇ ಕೊಡ್ತಾ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ. ಸೊ ಸರ್, ಬರೋಣ ಆಹಾರ ಕಡೆ. ಬ್ಯಾಡ್ ಫುಡ್ ಫಾರ್ ಕಿಡ್ನಿ.
2: ಬ್ಯಾಡ್ ಫುಡ್ ಫಾರ್ ಕಿಡ್ನೀಸ್, ದೇ ಸ್ಟಾರ್ಟ್ ವಿತ್ ಬ್ಯಾಡ್ ಫುಡ್ ಫಾರ್ ಹೈ ಬಿ ಪಿ. ಫಸ್ಟ್ ಅಂದ್ರೆ ಹೈ ಸಾಲ್ಟ್ ಡೈಟ್, ಫಸ್ಟ್ ಇಟ್ಸ್ ಅ ಬ್ಯಾಡ್ ಫಾರ್ ಕಿಡ್ನಿ. ಹೈ ಅನಿಮಲ್ ಪ್ರೋಟೀನ್ಸ್, ಸೆಕೆಂಡ್ ಬ್ಯಾಡ್ ಫಾರ್ ಕಿಡ್ನೀಸ್. ಯಾರಿಗೂ ಯೂರಿಕ್ ಆಸಿಡ್ ಕಾಯಿಲೆ ಇದೆ, ಅಗೇನ್ ಹೈ ಪ್ಯೂರಿನ್ ಡೈಟ್ ಅಂದ್ರೆ ಹೈ ನಾನ್ ವೆಜ್ ಡೈಟ್. ಮೇನ್ಲಿ ಇರೋದು ಹೈ ಅನಿಮಲ್ ಪ್ರೋಟೀನ್, ಹೈ ಸಾಲ್ಟ್ ಕಂಟೆಂಟ್ ಆರ್ ಬ್ಯಾಡ್ ಫಾರ್ ಕಿಡ್ನೀಸ್.
0: ಸೊ ಉಪ್ಪಿನ ಅಂಶ ಜಾಸ್ತಿ ಇರೋ ಆ ಒಂದು ಆಹಾರ ಪದಾರ್ಥ. ಸೊ ಬಹಳಷ್ಟು ಜನರಿಗೆ ಉಪ್ಪಿನ ಅಭ್ಯಾಸ ಆಗಿಬಿಟ್ಟಿದೆ, ಟೇಬಲ್ ಸಾಲ್ಟ್ ಇರುತ್ತೆ. ಆಹಾರ ಬಂದ ತಕ್ಷಣ ದೇ ಹ್ಯಾವ್ ಅನ್ ಹ್ಯಾಬಿಟ್ ಟು ಜಸ್ಟ್ ಸ್ಪ್ರಿಂಕಲ್ ಸಮ್ ಮೋರ್ ಸಾಲ್ಟ್, ಉಪ್ಪಿನ ಹಾಕೋತಾರೆ. ಅದು ಒಂದು ಅಭ್ಯಾಸ ಆಗಿಬಿಟ್ಟಿರುತ್ತೆ, ಬಟ್ ಅವರಿಗೆ ಯಾವುದೇ ರೀತಿಯ ಕಿಡ್ನಿ ಸಮಸ್ಯೆ ಇರುವುದಿಲ್ಲ, ಬಟ್ ಫ್ಯೂಚರ್ ನಲ್ಲಿ ಆಗೋ ಲಕ್ಷಣ ಬರುತ್ತೆ.
2: ಇಲ್ಲ, ಬಹಳಷ್ಟು ಕಡಿಮೆ ಚಾನ್ಸ್. ಬಟ್ ಅದರಲ್ಲಿ ನೀವು ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ನೋಡಬೇಕು, ಫ್ಯಾಮಿಲಿ ಹಿಸ್ಟ್ರಿಯಲ್ಲಿ ಬ್ಲಡ್ ಪ್ರೆಷರ್ ಎಷ್ಟು ಜನಕ್ಕಿದೆ, ಡಯಾಬಿಟೀಸ್ ಎಷ್ಟು ಜನಕ್ಕಿದೆ, ಕಿಡ್ನಿ ಸ್ಟೋನ್ ಎಷ್ಟು ಜನಕ್ಕೆ ಆಗ್ತಾ ಇದೆ, ಯಾವುದೋ ಹೆರಿಡಿಟರಿ ಕಿಡ್ನಿ ಕಾಯಿಲೆ ಇದೆ, ಅವ್ರು ಬಹಳ ಪ್ರಿಕಾಷನ್ ತಗೋಬೇಕು. ಇಲ್ಲಾಂದ್ರೆ ವೇಟ್ ಎಷ್ಟಿದೆ, ಒಬೆಸಿಟಿ ಇದೆ, ಏನು ಹೆಲ್ದಿ ಫೆಲೋ ಈ ರೆಕಮೆಂಡೆಡ್ ಸಾಲ್ಟ್ ಪ್ರಕಾರ ಹೋದ್ರೆ, ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಸಾಲ್ಟ್ ಇದ್ರೆ ಪ್ರಾಬ್ಲಮ್ ಇಲ್ಲ. ಬಟ್ ಅದರಲ್ಲಿ ನೀವೆಲ್ಲ ಕನ್ಸಿಡರ್ ಮಾಡಿ ಹೋಗ್ಬೇಕು, ನಿಮ್ಮ ವೇಟ್, ನಿಮ್ಮ ಫ್ಯಾಮಿಲಿ ಹಿಸ್ಟ್ರಿ ಹೆಂಗಿದೆ, ಶುಗರ್ ಇದೆ, ಬಿ ಪಿ ಇದೆ, ಯೂರಿಕ್ ಆಸಿಡ್, ಕಿಡ್ನಿ ಸ್ಟೋನ್ ಇದೆ, ಪೇನ್ ಕಿಲ್ಲರ್ ಸೇವನ್ ಮಾಡ್ತಾ ಇದ್ದೀರಾ, ಅಂತವೆಲ್ಲ ಅಂತದ್ರಲ್ಲಿದ್ರೆ ಎಷ್ಟು ಕಡಿಮೆ ಸಾಲ್ಟ್ ಅಷ್ಟು ಒಳ್ಳೇದು.
0: ಪೇನ್ ಕಿಲ್ಲರ್ ಅಂತ ಹೇಳಿದ್ರಿ, ಅಂತ ಸಂದರ್ಭದಲ್ಲಿ ಈಗ ಒಂದು ಪ್ರಶ್ನೆ ಏನಂದ್ರೆ, ಬಹಳಷ್ಟು ಜನರು ಏನಾದರೂ ಒಂದು ನೋವು ಅಂತ ಬಂದ್ರೆ ಶರೀರದಲ್ಲಿ ಸಹಜವಾಗಿ ಒಂದು ಮೆಡಿಕಲ್ ಶಾಪ್ ಹೋಗ್ತಾರೆ, ಹಣ ಕೊಡ್ತಾರೆ, ಒಂದು ಪೇನ್ ಕಿಲ್ಲರ್ ತಗೋತಾರೆ. ಸೆಲ್ಫ್ ಮೆಡಿಕೇಶನ್ ಯಾವ ರೀತಿ ಕಿಡ್ನಿಗೆ ಅಪಾಯ?
2: ಅಗೇನ್ ಸೆಲ್ಫ್ ಮೆಡಿಕೇಶನ್ ದಲ್ಲೂ ಇದೇ ಕ್ಯಾಟಗರಿ, ಡಯಾಬಿಟೀಸ್ ಇರೋರು, ಬಿ ಪಿ ಇರೋರು, ಒಬೆಸಿಟಿ ಜಾಸ್ತಿ ವೇಟ್ ಇರೋರು, ಆಮೇಲೆ ಹೆರಿಡಿಟರಿ ಕಿಡ್ನಿ ಪ್ರಾಬ್ಲಮ್ ಇರೋರು ಅದರಿಂದ ದೂರ ಇರಬೇಕು. ಅದಕ್ಕೆ ಕಿಡ್ನಿದಲ್ಲಿ ಹಾರ್ಮ್ಫುಲ್ ಇಲ್ಲಾರ್ದ ಪೇನ್ ಕಿಲ್ಲರ್ಸ್ ಆಪ್ಟ್ ಮಾಡಬೇಕು.
0: ಓ, ಹಾಗೂ ಇರುತ್ತಾ? ಕಿಡ್ನಿಗೆ ಹಾರ್ಮ್ಫುಲ್ ಇಲ್ಲಾರ ಆದಂತ
2: ಒಂದೇಕಿ ಒಂದೇ ಸರ್ ಪ್ರಾಬ್ಲಮ್, ಕಿಡ್ನಿಗೆ ಹಾರ್ಮ್ ಇಲ್ಲಾರ್ದು ಪೇನ್ ಕಿಲ್ಲರ್ಸ್ ಅಷ್ಟು ಪವರ್ಫುಲ್ ಅಲ್ಲ, ಅಷ್ಟು ನಿಮಗೆ ವೇದನೆ ಕಡಿಮೆ ಮಾಡಂಗಿಲ್ಲ. ಒಂದು 50% ತ್ರಾಸ್ ಕಡಿಮೆ ಮಾಡುತ್ತೆ ಕಂಪೇರ್ ಟು ರೆಗ್ಯುಲರ್ ಪೇನ್ ಕಿಲ್ಲರ್ಸ್.
0: ಅಂತ ಸಂದರ್ಭದಲ್ಲಿ ಇನ್ನೊಂದು ಪ್ರಶ್ನೆ ಏನಂದ್ರೆ, ಕಿಡ್ನಿ ಆರೋಗ್ಯವಾಗಿದೆ ಅನ್ನೋದಕ್ಕೆ ಹೇಗೆ ನಾವು ಪರೀಕ್ಷಿಸಬಹುದು?
2: ಪರೀಕ್ಷಿಸಿದ ಸಿಂಪಲ್ ಆಗಿ, ಆಸ್ ಐ ಟೋಲ್ಡ್, ಒಂದು 50 rupees ಯೂರಿನ್ ಟೆಸ್ಟ್, 50 rupees ಬ್ಲಡ್ ಟೆಸ್ಟ್. ಓನ್ಲಿ ದಿಸ್ ಥಿಂಗ್ಸ್. 100 rupees ವಿ ಕ್ಯಾನ್ ಗ್ಯಾರಂಟಿ ಯುವರ್ ಕಿಡ್ನೀಸ್ ಆರ್ ನಾರ್ಮಲ್ ಆರ್ ಯುವರ್ ಕಿಡ್ನಿ ಆರ್ ಡಿಸೀಸ್ಡ್ ಜಸ್ಟ್ ಇನ್ 100 rupees.
0: ಫ್ಯಾಂಟಾಸ್ಟಿಕ್. ಸೊ ಈಗ ಲೆಟ್ ಅಸ್ ಟಾಕ್ ಅಬೌಟ್ ಯೂರಿನ್ ಕಲರ್ ಸರ್. ಈಗ ಬಹಳಷ್ಟು ಜನ ಸರ್ಕಾರ ವತಿಯಿಂದನು ಬಂದಿದೆ, ಯೂರಿನ್ ಕಲರ್ ಮೇಲೆ ಒಂದು ಸ್ವಲ್ಪ ಧ್ಯಾನ ಕೊಡಿ ಅಂತ.
2: ಆ ಸರ್ಕಾರದಲ್ಲಿ ಕೊಡಿರೋದು ಕಲರ್ ಕೋಡಲ್ಲಿ ಒಂದು ಪ್ರಾಬ್ಲಮ್ ಇದೆ
0: ಪ್ಲೀಸ್. ಅದ್ರ
2: ಅದಕ್ಕೆ ಚಾಕ್ಲೇಟ್ ಕಲರ್ ಯೂರಿನ್ ಕಲರ್ ಅಂದ್ರೆ ಅದು ಸಿವಿಯರ್ ಡಿಹೈಡ್ರೇಷನ್ ಅಲ್ಲ, ಸಿವಿಯರ್ ನೀರು ಕಡಿಮೆ ಕುಡಿದಿರಲ್ಲ, ಅದು ಕಿಡ್ನಿ ಕಾಯಿಲೆ. ಅಲ್ಲಿ ಒಂದು ಕಲರ್ ರಾಂಗ್ ಇದೆ, ಬ್ರೌನಿಶ್ ಇರಬಾರ್ದು, ಡಾರ್ಕ್ ಎಲ್ಲೋ ಐ ಅಂಡರ್ಸ್ಟ್ಯಾಂಡ್. ಅದರಲ್ಲಿ ಏನಿದೆ ರೈಟ್ ಹ್ಯಾಂಡ್ ಅಲ್ಲಿ ಬ್ರೌನ್ ಕಲರ್ ಇದೆ. ಏನು ಮಾಡಿದ್ರು ಯೂರಿನ್ ಕಲರ್ ಬ್ರೌನ್ ಆಗೋದಿಲ್ಲ. ಬ್ರೌನ್ ಕಲರ್ ಯೂರಿನ್ ಅಂದ್ರೆ ಡಿಸೀಸ್ಡ್ ಯೂರಿನ್.
0: ಆಮೇಲೆ ಹಳದಿ,
2: ಹಳದಿ ಡಾರ್ಕ್ ಹಳದಿ, ಹಳದಿ ಇಸ್ ಲೈಟ್ ಯೆಲ್ಲೋ ಇಸ್ ನಾರ್ಮಲ್, ವಾಟರ್ ಇಸ್ ನಾರ್ಮಲ್, ಮೀಡಿಯಂ ಯೆಲ್ಲೋ ಡಿಹೈಡ್ರೇಷನ್, ಡಾರ್ಕ್ ಯೆಲ್ಲೋ ಸಿವಿಯರ್ ಡಿಹೈಡ್ರೇಷನ್, ನೀರು ಕುಡಿಲೇಬೇಕು ಇಷ್ಟೇ. ಯೆಲ್ಲೋ ಕಲರ್ ದಾಟಬಾರ್ದು. ಬ್ರೌನ್ ಇಸ್ ನಾಟ್ ಹೆಲ್ದಿ, ಬ್ರೌನ್ ಇಸ್ ಡಿಸೀಸ್ಡ್, ಅದು ಗ್ಲೋಮಿನಲ್ ನೆಫ್ರೈಟಿಸ್ ಅಂತೀವಿ ನಾವು.
0: ಅದಕ್ಕೆ ಸೊ ಅಂತ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಇದು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಸ್ನೇಹಿತರೆ ಕಿಡ್ನಿ ಬಗ್ಗೆ, ಎಸ್ ಕಿಡ್ನಿ ಸಮಸ್ಯೆಗಳು ಹಾಗೂ ಅದರ ಪರಿಹಾರದ ಕುರಿತು ಡಾಕ್ಟರ್ ರಿತೇಶ್ ವರ್ಣೇಕರ್ ಅವರು ವಿವರವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸೊ ಡಾಕ್ಟರ್ ಸರ್, ಬರೋಣ ಬಹಳ ಮುಖ್ಯವಾದ ಪ್ರಶ್ನೆಗೆ. ಕಿಡ್ನಿ ಹೆಲ್ದಿ ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಹೇಗಿರಬೇಕು ನಮ್ಮ ಸ್ನೇಹಿತರಿಗೆ ತಿಳಿಸಿಕೊಡಿ.
2: ಓಕೆ, ಕಿಡ್ನಿ ಲೈಫ್ ಸ್ಟೈಲ್ ಅಂದ್ರೆ ನಮಗೆ ಫಸ್ಟ್ ಏನು ಮಾಡಬೇಕು, ಹೋಮ್ ಮೇಡ್ ಫುಡ್ಸ್ ತಿನ್ಬೇಕು, ಜಂಕ್ ಫುಡ್ ತಿನ್ಬಾರ್ದು ಇಸ್ ದ ಫಸ್ಟ್. ಆಮೇಲೆ ರೆಗ್ಯುಲರ್ ಆಗಿ ಬಿ ಪಿ ಚೆಕ್ ಮಾಡ್ತಾ ಇರಬೇಕು, ರೆಗ್ಯುಲರ್ ಆಗಿ ಶುಗರ್ ಚೆಕ್ ಮಾಡ್ತಾ ಇರಬೇಕು. ಏನೂ ಕಾಯಿಲೆ ಇಲ್ಲಂದ್ರೇನು ಆಗಿದ್ದಷ್ಟು ನಾನ್ ವೆಜಿಟೇರಿಯನ್ ಫುಡ್ ಕಡಿಮೆ ತಿನ್ಬೇಕು, ಸಾಲ್ಟ್ ಕಡಿಮೆ ತಿನ್ಬೇಕು, ರಿಫೈನ್ಡ್ ಶುಗರ್ಸ್. ನೀವು ಹಣ್ಣು ತಿನ್ಬೋದು, ರಿಫೈನ್ಡ್ ಶುಗರ್ಸ್ ಲೈಕ್ ಪೇಡಾ, ಸ್ವೀಟ್ ಐಟಮ್ಸ್ ಇಂಥವು ಅವಾಯ್ಡ್ ಮಾಡಬೇಕು. ಆಮೇಲೆ ಮೇನ್ಲಿ ಇರೋದು ರಿಫೈನ್ಡ್ ಶುಗರ್ಸ್, ಸಾಲ್ಟ್, ಹೈ ಅನಿಮಲ್ ಪ್ರೋಟೀನ್.
0: ಸರ್, ಇವತ್ತಿನ ಈ ಆರೋಗ್ಯ ದರ್ಶನ ಕಾರ್ಯಕ್ರಮದಲ್ಲಿ ನಮ್ಮ ಸ್ನೇಹಿತರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಕೊನೆಯದಾಗಿ ಹೇಳಬೇಕಂದ್ರೆ, ನಾವು ದುರ್ದೈವಿಂದ ಕಿಡ್ನಿ ಕಾಯಿಲೆ ಜಲ್ದಿ ಗೊತ್ತಾಗೋದಿಲ್ಲ. ಅದಕ್ಕೆ ಒನ್ಸ್ ಯು ಆರ್ 40+ ಅವಾಗ ರೆಗ್ಯುಲರ್ಲಿ ಇಯರ್ಲಿ ಚೆಕ್ಅಪ್ ಜಸ್ಟ್ ಇಟ್ ವಿಲ್ ಕಾಸ್ಟ್ 100 rupees ಪರ್ ಟೆಸ್ಟ್ ಟು ಪ್ರೂವ್ 100% ಕಿಡ್ನಿ ಇಸ್ ನಾರ್ಮಲ್ ಆರ್ ಇಟ್ಸ್ ನಾಟ್ ನಾರ್ಮಲ್. ಆದ್ರೆ 40 ತಳಗಿದ್ದವರು ಶುಗರ್ ಇತ್ತು ಬಿ ಪಿ ಇತ್ತು ಅವ್ರು ಎವ್ರಿ 6 months ಟೆಸ್ಟ್ ಮಾಡ್ತಾ ಹೋಗ್ಬೇಕು. ಎನಿ ಅಕ್ರೆಟೆಡ್ ಲ್ಯಾಬ್ NABL ಅಕ್ರೆಟೆಡ್ ಲ್ಯಾಬ್ ಸ್ಟ್ಯಾಂಡರ್ಡೈಸ್ ಲ್ಯಾಬ್ ಅಲ್ಲಿ ನಾನ್ ಸ್ಟ್ಯಾಂಡರ್ಡೈಸ್ ಲ್ಯಾಬ್ ಅಲ್ಲಿ ಮಾಡಬಾರ್ದು ಯಾಕಂದ್ರೆ ಅದು ಮಿಸ್ಲೀಡಿಂಗ್ ಕೊಡ್ತಾರೆ ರಿಪೋರ್ಟ್ಸ್.
0: ಸ್ನೇಹಿತರೆ, ಇದಾಗಿತ್ತು ಆರೋಗ್ಯ ದರ್ಶನ ಕಾರ್ಯಕ್ರಮ. ಇವತ್ತಿನ ಆರೋಗ್ಯ ದರ್ಶನ ಕಾರ್ಯಕ್ರಮದ ವಿಷಯ ಕಿಡ್ನಿ ಸಮಸ್ಯೆಗಳು ಹಾಗೂ ಅದರ ಪರಿಹಾರ. ಈ ಒಂದು ವಿಷಯದ ಕುರಿತು ವಿವಿಧವಾದ ಮಾಹಿತಿಯನ್ನ ಆಂಡ್ ನಾನು ಕೇಳಿರೋ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರೋ ಡಾಕ್ಟರ್ ರಿತೇಶ್ ವರ್ಣಿಕರ್, ತಜ್ಞ ವೈದ್ಯರು ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಬೆಳಗಾವಿಯಿಂದ ಕಾರ್ಯಕ್ರಮದಲ್ಲಿ ಸರ್ ತಮ್ಮ ಬಹುಮೂಲ್ಯ ಸಮಯ ನಮಗೆ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
2: ಥ್ಯಾಂಕ್ ಯು. ನಮಸ್ಕಾರ.
0: ಸ್ನೇಹಿತರೆ, ಹೀಗೆ ಕೇಳ್ತಾ ಇರಿ ವೇಣುಧ್ವನಿ, ಇದು 90.4 FM KLE ಕನಸು, ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ನಮಸ್ಕಾರ.

ಎಲ್ಲರಿಗೂ ಶುಭ ಮುಂಜಾನೆ. ನಾನು ಡಾಕ್ಟರ್ ವಿಶ್ವನಾಥ್ ವಾಸೇದಾರ್, ಕೇಲಿ ಶ್ರೀ ಬಿ ಎಂ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯ ಶಾಪುರ್ ಬೆಳಗಾವಿ ಪಂಚಕರ್ಮ ವಿಭಾಗದ ಪ್ರಾಧ್ಯಾಪಕರು. ಮಾತಾಡುವ ವಿಷಯ ಏನೆಂದರೆ ಅಜ್ಜಿಯ ಆಹಾರ ಆರೋಗ್ಯಕ್ಕೆ. ಅಜ್ಜಿಯ ಆಹಾರ ಅನ್ನೋದು ಒಂದು ಉತ್ತಮವಾದ ವಿಷಯ. ಕಾರಣ, ಇಷ್ಟು ವರ್ಷದಲ್ಲಿ ನಾವು ಬದಲಾವಣೆಯ ಪರ್ವವನ್ನು ನೋಡುತ್ತಾ ಬಂದು ನಮ್ಮ ಹಿರಿಯರು ಮಾಡಿರುವ ರೂಪರೇಷೆಗಳನ್ನು ಬದಲಾಯಿಸುತ್ತಾ ನಮ್ಮ ಆರೋಗ್ಯವನ್ನು ನಾವೇ ಹಾಳು ಮಾಡುವ ಒಂದು ಪ್ರಸಂಗವನ್ನು ನೋಡ್ತಾ ಇದ್ದೇವೆ. ಅದಕ್ಕಾಗಿ ನನ್ನ ಮನಸ್ಸಿನಲ್ಲಿ ಬಂದ ವಿಷಯವಾಗಿ ಅಜ್ಜಿಯ ಆಹಾರ ಆರೋಗ್ಯಕ್ಕೆ ತಿಳಿಯಪಡಿಸಿದೆ. ಅಜ್ಜಿ ಅಂದರೆ ನಾಟ್ ಓನ್ಲಿ ಅ ಗ್ರ್ಯಾಂಡ್ ಮದರ್. ನಮ್ಮ ದೇಶದ ಹಳೆಯ ಪದ್ಧತಿಯ ಪ್ರಕಾರ ಆಹಾರವನ್ನು ಯಾಕೆ ತೆಗೆದುಕೊಳ್ಳಬೇಕು, ಆಹಾರ ಪದ್ಧತಿಯನ್ನು ಅವರು ಹೇಗೆ ಜನರೂಢಿಯಲ್ಲಿ ತಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿದರು, ಅದರ ಮಹತ್ವವೇನು ಇತ್ತು, ಅದನ್ನು ಯಾಕೆ ಒಂದು ಆಚರಣೆಯಾಗಿ ಅಥವಾ ಒಂದು ಹಬ್ಬವಾಗಿ ಅಥವಾ ಒಂದು ಔಷಧಿ ಅಥವಾ ಮನೆಯ ಮದ್ದನ್ನಾಗಿ ತಮ್ಮ ಮನೆಯಲ್ಲೇ ತಯಾರಿಸಿ ತಮ್ಮ ಮನೆಯ ಬಾಂಧವರಿಗೆ ಕೊಡುವುದನ್ನಾಗಿ ಮಾಡಿರುವುದು ಏಕೆ, ಅಥವಾ ನಮ್ಮ ದೇಶದ ಜನದ ಒಂದು ಮನಸ್ಸಿನ ಅಥವಾ ಇವತ್ತಿನ ದಿನದ ಅವರ ವಿಷಯವೇ, ಯಾವುದಾದರೂ ವಸ್ತುವನ್ನು ಬೇರೆ ದೇಶದವರು ತಂದರೆ ಅದು ಅತಿ ಉತ್ತಮವೆಂದು ತಿಳಿದುಕೊಳ್ಳುವುದೇ ನಮ್ಮ ಇವತ್ತಿನ ಅತಿ ದಡ್ಡತನವಾಗಿದೆ. ಈ ದಡ್ಡತನವನ್ನು, ಅದಕ್ಕಾಗಿ ಇಂಗ್ಲೀಷ್ನಲ್ಲಿ ಒಂದು ಹೇಳ್ತಾರೆ, ಸಮಥಿಂಗ್ ಕೇಮ್ ಫ್ರಮ್ ವೆಸ್ಟ್ ವಿ ಟೇಕ್ ಇಟ್ ಆಸ್ 100% ಗ್ರಾಂಟೆಡ್. ಬಟ್ ಅದು ಹಾಗೆ ಇಲ್ಲ. ಈ ಪಾಶ್ಚಾತ್ಯರು ತಮ್ಮ ಆಹಾರವನ್ನು ಬೇಯಿಸಿ ತಿನ್ನಬೇಕನ್ನುವುದು ತಿಳಿದುಕೊಂಡಿರುವುದು 200 ವರ್ಷದ ಹಿಂದೆ ಮಾತ್ರ. ಇದಕ್ಕಿಂತ ಮುಂಚೆ ನಮ್ಮ ದೇಶವು ಅತ್ಯುತ್ತಮವಾದ 1000 ವರ್ಷದ ಪರಂಪರೆಯನ್ನು ಹೊಂದಿದ, ಅತ್ಯುತ್ತಮವಾದ ಮಿಠಾಯಿಗಳನ್ನು ತರತರನಾದ ಆಹಾರ ಪದ್ಧತಿಗಳನ್ನು ಒಳಗೂಡಿಸಿಕೊಂಡ ಒಂದು ದೇಶ. ನಮಗೆ ಮಿಠಾಯಿಗಳು ತರತರದ ರುಚಿಕರ ಆಹಾರಗಳು ನಮ್ಮ ರಕ್ತದಲ್ಲಿಯೇ ಒಗ್ಗಿ ಹೋಗಿರುವ ಆಹಾರಗಳು. ಆದರೆ ಇವತ್ತಿನ ದಿವಸ ನಮ್ಮ ಮುಂಬರುವ ಮತ್ತು ಈಗ ಸದ್ಯ ಇರುವ ಜನರಿಗೆ ಪಾಶ್ಚಾತ್ಯ ಜೀವನ ಆಹಾರ ಪದ್ಧತಿಗಳು ತುಂಬ ಸೌಖ್ಯವಾಗಿ ಕಂಡರೂ ತುಂಬ ಅನಾರೋಗ್ಯಕರ ಆಹಾರಗಳು ಇರುವುದು ತಿಳಿಯದೇ ಇರುವುದೇ ನಮ್ಮ ಈ ಒಂದು ವಿಷಯದ ಮಾತಾಗಿದೆ. ಅದಕ್ಕಾಗಿ ಮೊದಲಿನ ಹಿರಿಯರು, ನಮ್ಮ ದೇಶದ ಹಿರಿಯರು ಯಾವುದೇ ಆಹಾರವನ್ನು ಉಪಯೋಗಿಸಿದರೆ ಅದರ ಅರ್ಥ, ಉಪಯೋಗ, ದೇಹದ ಮೇಲೆ ಮಾಡುವ ಪರಿಣಾಮಗಳನ್ನು ತಿಳಿದುಕೊಂಡು ಅದನ್ನು ಹೇಗೆ ಬಳಸಬೇಕು, ಯಾವ ರೀತಿ ಬಳಸಬೇಕು, ಯಾವ ಕಾಲದಲ್ಲಿ ಬಳಸಬೇಕು ಅನ್ನುವುದು ತಿಳಿದು ಆ ರೀತಿಯಾದ ಆಚರಣೆಗಳು, ಹಬ್ಬಗಳು, ಒಂದೇ ಆಹಾರವನ್ನು ಬೇರೆ ಬೇರೆ ರೀತಿಯಲ್ಲಿ ತಯಾರಿ ಮಾಡಿ ಹೇಗೆ ತಿನ್ನುವುದು ಅನ್ನೋದು ತಿಳಿಸಿಕೊಟ್ಟಿದ್ದಾರೆ. ಆದರೆ ಇವತ್ತಿನ ಪಾಶ್ಚಾತ್ಯ ದೇವರದಲ್ಲಿ ಯಾವುದೇ ಹಬ್ಬ ಬರಲಿ, ಯಾವುದೇ ಹರಿದಿನ ಬರಲಿ, ಒಂದೇ ಮಿಠಾಯಿ, ಅದು ಕೇಕ್, ಒಂದೇ ವಿಚಾರ ಮಾಡಿ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಕೇಕ್ ಅನ್ನೋದು ಒಂದೇ ಗೊತ್ತಿರೋ ಮಿಠಾಯಿ, ಅದಕ್ಕಾಗಿ ಅದನ್ನು ಪ್ರತಿ ಫಂಕ್ಷನ್

ಹಬ್ಬದಲ್ಲೂ ಪ್ರತಿ ವಿಷಯದಲ್ಲೂ ಸತ್ತರೂ ಹುಟ್ಟಿದರೂ ಮದುವೆಯಾದರೂ ಎಲ್ಲದಕ್ಕೂ ಕೇಕನ್ನೇ ಹಾಗೆ ನಮ್ಮ ದೇಶದಲ್ಲಿ ಹಾಗೆಲ್ಲ ಪ್ರತಿಯೊಂದನ್ನು ಪ್ರತಿಯಾಗಿ ಬೇರೆ ಬೇರೆಯಾಗಿ ಉಪಯೋಗ ಮಾಡಿ ಅದರ ಸದ್ಬಳಕೆಯನ್ನು ಮಾಡುವುದರೇ ನಮ್ಮ ಲಕ್ಷಣವಾಗಿದೆ. ಮಿಠಾಯಿಗಳನ್ನೇ ತಗೊಳ್ಳಿ, ದೀಪಾವಳಿಯ ಮಿಠಾಯಿಗಳು ಬೇರೆ, ಯುಗಾದಿ ಹಬ್ಬದ ಮಿಠಾಯಿಗಳು ಬೇರೆ. ಹಾಗೆ ಪ್ರತಿ ಹಬ್ಬಕ್ಕೆ ವಾತಾವರಣಕ್ಕೆ ತಕ್ಕಂತೆ ಆರೋಗ್ಯಕ್ಕೆ ತಕ್ಕಂತೆ ಬದಲಾವಣೆಗಳನ್ನು ಮಾಡಿಕೊಂಡು ತಮ್ಮ ಆಹಾರ ಪದ್ಧತಿಗಳನ್ನು ರೂಢಿಸಿ ಜನರಿಗೆ ಅದರಿಂದ ಆರೋಗ್ಯ ಕೊಟ್ಟಿದ್ದಾರೆ. ಇಷ್ಟು ದಿನ ಬೆಳವಣಿಗೆ ಆದ ಅಥವಾ ವೈಜ್ಞಾನಿಕವಾಗಿ ಆಹಾರಗಳನ್ನು ತಿಳಿದು ಆಹಾರಗಳನ್ನು ತಿಂದರೂ ಮನುಷ್ಯನ ಜೀವನ ಎಕ್ಸ್ಪೆಕ್ಟೇಷನ್ ಆಫ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅನ್ನೋದು, ಅಂದರೆ ಜೀವನ ತಮ್ಮ ಬದುಕುವ ವ್ಯವಸ್ಥೆ, ಮೊದಲಿನ ಜನರು ಕಡಿಮೆ ಎಂದರೆ 80-90 ವರ್ಷ 100 ವರ್ಷ ಬದುಕ್ತಿದ್ದೆ. ಆದರೆ ಈಗ ಈ ಎಲ್ಲಗಳನ್ನು ತಿಳಿದುಕೊಂಡು ಯಾರೂ ಈಗ 60-50 ವರ್ಷ ದಾಟ್ತಾ ಇಲ್ಲ, ಅದಕ್ಕಿಂತ ಹೆಚ್ಚಿಗೆ 20-30 ವರ್ಷದಲ್ಲಿ ಎಲ್ಲ ರೋಗಗಳು ಬರುತ್ತವೆ. ಕಾರಣ ನಮ್ಮ ಆಹಾರ. ಯಾಕೆಂದರೆ ಪ್ರತಿದಿನ 3 ಹೊತ್ತು ಅಥವಾ 4 ಹೊತ್ತು ಮಾಡೋ ತಪ್ಪಂದರೆ ನಾವು ತಿನ್ನುವ ಆಹಾರದಲ್ಲೇ ಒಂದು ತೊಂದರೆ ಇದೆ. ಹಾಗಂದರೆ ನಮ್ಮ ಅಜ್ಜಿ ಆಹಾರ ಏನು? ಅಜ್ಜಿ ಆಹಾರವು ಕಾಲಕ್ಕೆ ತಕ್ಕಂತೆ, ದೇಶಕ್ಕೆ ತಕ್ಕಂತೆ, ಪ್ರಾಂತ್ಯಕ್ಕೆ ತಕ್ಕಂತೆ ಬದಲಾಗಿರುತ್ತದೆ. ಈಗ ಹೇಗಾಗಿದೆ ಅಂದರೆ ಪಶ್ಚಾತ್ ಪ್ರೋಟೀನ್ ಅನ್ನೋದು ಇಂಪಾರ್ಟೆಂಟ್, ಇದು ಮುಂಜಾನೆಯಿಂದ ಹಿಡಿದು ಸಂಜೆವರೆಗೂ ಪ್ರೋಟೀನ್ ತಿಂದರೆ ಮತ್ತೊಂದು ರೋಗವೇ ಬರುತ್ತದೆ. ಆದರೆ ನಮ್ಮ ಜನರು ಅದೇ ಪ್ರೋಟೀನನ್ನು ಹೇಗೆ, ಯಾವ ರೀತಿ, ಎಲ್ಲಿ ತಿನ್ನಬೇಕು, ಯಾವ ರೀತಿ ತಿನ್ನಬೇಕು ಅನ್ನೋದು ಹೇಳಿಕೊಟ್ಟಿರೋದೇ ನಮ್ಮ ಆಹಾರ ಪದ್ಧತಿ. ಅದನ್ನು ಜನರು ತಿಳಿದುಕೊಂಡು ನಮ್ಮ ದೇಶದ ಪದ್ಧತಿಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಶೈಲಿಯೂ ಒಳ್ಳೆಯದಾಗುವುದು, ಅನಾರೋಗ್ಯದಿಂದ ತುಂಬ ಹೆಚ್ಚು ಕಾಲ ಬದುಕಲು ಸಹಾಯಕವಾಗುತ್ತದೆ ಅನ್ನೋದು ನನ್ನ ಮಾತು. ಹಾಗಂದರೆ ಏನು? ಈಗ ಇಂಗ್ಲೀಷ್ನಲ್ಲಿ ಹೇಳಿದರೆ ಜನಕ್ಕೆ ಒಳ್ಳೆಯದನ್ನಿಸ್ತದೆ, ಫೈಬರ್ ಡೈಟ್. ನಮ್ಮ ಅಜ್ಜಿಯವರು ನಮ್ಮ ಮನೆಯಲ್ಲಿ ಯಾವುದೇ ಒಂದು ಮಾಡಿದರು, ಅದರಲ್ಲಿ ಉದಾಹರಣೆಗಾಗಿ ತೆಗೆದುಕೊಳ್ಳಿ ಒಂದು ಡಿಶ್ದ ಹೆಸರು ಹೇಳಿ ನಾನು ಇಷ್ಟಪಡ್ತೀನಿ, ಒಂದು ನುಚ್ಚಿನ ಮುಟಗಿ ಅಥವಾ ತೌಡದ ಮುಟಗಿ. ತೌಡು ಅನ್ನೋದು ಕನ್ನಡದ ವರ್ಡು, ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಿದರೆ ಫೈಬರ್. ಜೋಳವನ್ನು ನೆನೆಯಿಟ್ಟು ಅದನ್ನು ಪೌಡರ್ ಮಾಡಿ ವಿತ್ ಹಸ್ಕ್, ಅದನ್ನು ಕಡಲೆಬೇಳೆಯೊಂದಿಗೆ ಅಥವಾ ಅನ್ನದ ಆಹಾರದೊಂದಿಗೆ ಅದರ ಮುಟ್ಟಿಗೆ ಮಾಡಿ ವಿದೌಟ್ ಆಯಿಲ್, ಯಾವುದು ಏನು ಪ್ರೊಸೆಸಿಂಗಲ್ಲಿ ಯಾವ ಫ್ರೈಯಿಂಗ್ ಪ್ರೊಸೆಸ್ಸೇ ಇಲ್ಲ ನಿಮಗೆ, ಹಾಗಾಗಿ ಟ್ರಾನ್ಸ್ ಫ್ಯಾಟ್ ಬರೋದೇ ಅನ್ನೋದೇ ಬರೋದೇ ಇಲ್ಲ. ಅದನ್ನು ತಿನ್ನೋದ್ರಿಂದ ಗುಡ್ ಫೈಬರ್ ಫ್ರಮ್ ದ ಮಿಲೆಟ್. ನೋಡಿ, ಮಧುಮೇಹ ಬಂದು ಇಷ್ಟು ವರ್ಷ ಆಯಿತು, ಎಲ್ಲರೂ ಆ ರಿಸರ್ಚ್ ಮಾಡಿ ಇದನ್ನು ತಿನ್ನಿ, ಚಪಾತಿ ತಿನ್ನಿ, ಅದನ್ನು ತಿನ್ನಿ, ರೊಟ್ಟಿ ತಿನ್ನಿ ಅಂತ ಹೇಳಿದರು. ಚಪಾತಿ ತಿಂದವರಿಗೆ ಮಾತ್ರ ಪರ್ಮನೆಂಟ್ ಮಧುಮೇಹ ಬರೋದು ಈಗ ಅವರೇ ಕಂಡುಹಿಡಿದಿರೋ ಸತ್ಯ. ಯಾಕಂದರೆ ಗ್ಲುಟೀನ್ ಅನ್ನೋದು ನಮ್ಮ ಪಿತ್ತಕೋಶದ ಪ್ಯಾನ್ಕ್ರಿಯಾ ಜೀವಕೋಶಗಳನ್ನು ಕೊಂದು ನಮ್ಮನ್ನು ಪರ್ಮನೆಂಟಾಗಿ ಮಧುಮೇಹವನ್ನಾಗಿ ಮಾಡುತ್ತದೆ. ಆದರೆ ನಮ್ಮ ಹಿರಿಯರು ಈ ಸಿರಿಧಾನ್ಯಗಳನ್ನು ಉಪಯೋಗಿಸಿ, ಮೊದಲು ಏನಾಗ್ತಿತ್ತು, ಸಿರಿಧಾನ್ಯ ಅಂದರೆ ಬಡವರ ಆಹಾರ, ಈಗ 300 ವರ್ಷಗಳ ಒಂದು ತಂತ್ರಜ್ಞಾನಿಕ ವೈಜ್ಞಾನಿಕ ತಿಳಿದುಕೊಂಡು ಈಗ 2023 ಇಯರ್ ಆಫ್ ಮಿಲ್ಲೆಟ್ಸ್ ಹೆಸರು. ಅಂದರೆ ನಮ್ಮ ಅಜ್ಜ ಈಗಿನ ವೈಜ್ಞಾನಿಕಗಿಂತ ತುಂಬ ಜ್ಞಾನನಾಗಿದ್ದ, ಬುದ್ಧಿವಂತನಾಗಿದ್ದ, ಹಾಗಾಗಿ ತಮ್ಮ ಸಿರಿಧಾನ್ಯಗಳನ್ನು ಉಪಯೋಗ ಮಾಡುವಲ್ಲಿ ಅವನು ಕೌಶ ಇಷ್ಟು ವರ್ಷ ರಿಸರ್ಚ್ ಮಾಡಿದ್ರೂ ಈಗ ಸಿರಿಧಾನ್ಯ ಯೂಸ್ ಮಾಡೋಂಥ ಇದೇ ಸಿಸ್ಟಮ್ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಅಜ್ಜಿ ತುಂಬ ಇಂಟೆಲಿಜೆಂಟ್ ಇದ್ದರು ಆಹಾರ ಪದ್ಧತಿಯಲ್ಲಿ. ಈ ವಿಷಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾವುದೇ ಆಚರಣೆ ಆಗಲಿ ಉಪವಾಸ, ಈಗಿನ ಜನ ಉಪವಾಸ ಮಾಡೋದೇ ಮರೆತು ಬಿಟ್ಟಿದ್ದಾರೆ. ದಿನಕ್ಕೆ ಮೊದಲೆಲ್ಲ 2 ಸಾರಿ ಮಾತ್ರ ಊಟ ಮಾಡ್ತಿದ್ರು, ಈಗ ದಿನಕ್ಕೆ 8 ಸಲ, ಕಡಿಮೆ ಅಂದರೆ 8 ಸಲ ತಿಂತೀವಿ. ಸೊ ಈ ಉಪವಾಸದ ಪದ್ಧತಿ ಒಳ್ಳೆಯದ ಕೆಟ್ಟದ್ದ? ಈಗ ಎಲ್ಲರೂ ಫಾಸ್ಟಿಂಗ್ ವಿಂಡೋ, ನಾನ್ ಈಟಿಂಗ್ ವಿಂಡೋ ಇಂಗ್ಲೀಷಲ್ಲಿ ಹೇಳಿ ಮಾತಾಡ್ತಾ ಇದ್ದಾರೆ. ಇದೇ ಉಪವಾಸ, ಆರೋಗ್ಯಕ್ಕೆ ಸರ್ವರೋಗಕ್ಕೆ ಮದ್ದು ಅಂದರೆ ಉಪವಾಸ. ಫಾಸ್ಟಿಂಗ್ ವಿಂಡೋ 18 ತಾಸು ಇರಬೇಕು. ಹೌದು, 8 ತಾಸದಲ್ಲಿ ತಿನ್ನಬೇಕು, 2 ಹೊತ್ತು ತಿನ್ನೋದು. ಮೊದಲಾದರೂ ಹಿರಿಯರು 2 ಹೊತ್ತೇ ತಿಂತಿದ್ರು, ಮಕ್ಕಳಿಗೆ ಮಾತ್ರ ಮತ್ತೆ ಮತ್ತೆ ತಿನ್ನಲು ಕೊಡ್ತಿದ್ರು. ಯಾಕಂದರೆ ಮಕ್ಕಳು ಯಾವಾಗಲೂ ರೆಸ್ಟಲ್ಲಿ ಇರ್ತಾ ಇದ್ದಿಲ್ಲ, ಆಟನೇ ಆಡೋದು ಅವ್ರಿಗೆ. ಅವ್ರಿಗೆ ಹೇಳ್ತಿದ್ರು ಮಕ್ಕಳಿಗೆ ಹರೆ ಅನ್ನೋದು ಕಾಲಲ್ಲಿ ಇರ್ತದೆ, ತಲೆಯಲ್ಲಿ ಇರೋದಿಲ್ಲ ಅಂತ. ಯಾಕಂದರೆ ಅವರು ಮಲಗಿದಾಗ ಮಾತ್ರ ರೆಸ್ಟ್, ಅಂದರೆ ಎಷ್ಟು ತಿನ್ನುತ್ತಾರೆ ಅಷ್ಟು ಅದನ್ನು ಖರ್ಚು ಮಾಡ್ತಾರೆ. ಆದರೆ ಈಗಿನ ಜೀವನ ಶೈಲಿಯಲ್ಲಿ ಫಿಸಿಕಲ್ ವರ್ಕ್ ಕಡಿಮೆ, ಮೆಂಟಲ್ ವರ್ಕ್ ಜಾಸ್ತಿ ಆಗಿರೋದ್ರಿಂದ ಊಟ ಮಾಡಿ ಎಸಿ ಕಾರಲ್ಲಿ ಕೂತ್ಕೊಂಡು ಮತ್ತೆ ಆಫೀಸಲ್ಲಿ ಒಂದು ಎಸಿ ಚೇಂಬರಲ್ಲಿ ಕೂತ್ರೆ ರೋಗವೇ ಬರುತ್ತದೆ. ಹಾಗಾಗಿ 2 ಹೊತ್ತಿನ ಆಹಾರ ಮತ್ತು ನಮ್ಮ ಜೀವನ ಶೈಲಿಯ ಮೊದಲನೇ. ಈಗ ನಾವು ಹೇಳಿ ಅದನ್ನು 18 ಅವರ್ ಫಾಸ್ಟಿಂಗ್, 16 ಅವರ್ ಫಾಸ್ಟಿಂಗ್, 8 ಅವರ್ ವಿಂಡೋ, ಈಟಿಂಗ್ ವಿಂಡೋ, ಈಗ ಎಲ್ಲ ನ್ಯೂ ಪ್ರೋಟೋಕಾಲ್ ಬರ್ತದೆ. ಜನರು ಈಗ ಅದನ್ನು ಫಾಸ್ಟಿಂಗ್ ವಿಂಡೋ, ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳಿ ಅಡ್ವರ್ಟೈಸ್ ಮಾಡ್ತಾರೆ. ಇದೇನು ದೊಡ್ಡ ವಿಷಯವಲ್ಲ, ನಮ್ಮ ದೇಶದ ಪದ್ಧತಿಯಲ್ಲಿ ಅನುಗುಣವಾಗಿ ಇದ್ದ ಪದ್ಧತಿಯೇ ಅದನ್ನು ನಾವು ಮರೆತು ಹೋಗಿ ಪಾಶ್ಚಾತ್ಯರು ಈಗ ಅದನ್ನು ತಿಳಿದುಕೊಂಡು ಈಗ ವಾಪಸ್ ಅದನ್ನು ಮಾಡಿದಾಗ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ 2 ಹೊತ್ತು ಸರ್ ಮಕ್ಕಳಿಗೆ 3 ಹೊತ್ತು ತಿನ್ನಬಹುದು, ಆದರೆ 2 ಊಟದ ಮಧ್ಯೆ ಕಡಿಮೆ ಅಂದರೆ 5-6 ತಾಸು ಗ್ಯಾಪ್ ಇರಬೇಕನ್ನೋದು ನಂದು ವಿಶ್ವಾಸ. ಅದಕ್ಕೆ ಹೇಳ್ತಾ ಇದ್ದರು ಹೊತ್ತು ಮುಳುವ ಮುಂಚೆ ಊಟವನ್ನು ಮುಗಿಸಿ, ಈಗೆಲ್ಲರೂ ಅರ್ಲಿ ಡಿನ್ನರ್ ಇಂಗ್ಲೀಷ್ನಲ್ಲಿ ಹೇಳಿದರೆ ಅದು ಬದಲಾಗ್ತದೆ, ಆಗೋದಿಲ್ಲ. ಆದರೆ ಸ್ವಲ್ಪ ಜನರಿದ್ದಾರೆ ರಾತ್ರಿ 10 ಗಂಟೆಗೆ ಊಟ ಮಾಡಿ ಆರೋಗ್ಯವಾಗಿದ್ದಾರೆ,

ಅವ್ರದ್ದು ವಿಷಯ ಹೇಗೆ ನೋಡಿ. ಎರಡು ಥರದ ಜನರು, ಒಬ್ಬರು ದೈಹಿಕವಾಗಿ ತುಂಬ ಕೆಲಸ ಮಾಡೋರು, ಏನೇ ತಪ್ಪು ಆಹಾರ ತಿನ್ನಿ, ನಾನು ಹೇಳ್ತೀನಿ ಒಬ್ಬ ಮನುಷ್ಯನಿಗೆ ಹೊಲದಲ್ಲಿ ಕೆಲಸ ಅಥವಾ ಲೇಬರ್ ಕ್ಲಾಸ್ ಮಾಡೋನಿಗೆ ದಿನಾ ಕೇಕ್ ಕೊಡಿ, ದಿನಾ ಸ್ವೀಟ್ಸ್ ಕೊಡಿ, ಬಟ್ ಅವನು ಏನು ಮಾಡ್ತಾನೆ, ತನ್ನ ದೈಹಿಕವಾಗಿ ಆ ತಿಂದಿರೋ ಆಹಾರವನ್ನು ಅರಗಿಸಿ ರೋಗ, ಅದಕ್ಕೆ ಆಹಾರದಲ್ಲಿ ಯಾವುದೇ ವಿರುದ್ಧ ಆಹಾರ ತಿನ್ನಿ, ಅಪಥ್ಯ ಆಹಾರ ತಿಂದು ವ್ಯಾಯಾಮ ಮಾಡಿದರೆ ನಿಮ್ಮ ರೋಗ ಬರೋದಿಲ್ಲ. ಆದರೆ ನಮ್ಮ ಜೀವನ ಶೈಲಿ ಹೇಗಿದೆ, ನಾವು ವ್ಯಾಯಾಮ ಮಾಡದೆ ತಪ್ಪು ಆಹಾರನ ತಿಂದು ರೋಗವನ್ನು ನಾವೇ ಕರೆದುಕೊಳ್ತಾ ಇದ್ದೀವಿ. ಅದಕ್ಕಾಗಿ ಈ ಒಂದು ಟಾಪಿಕ್ನ ಹೆಸರು ನಾನು ಕೊಟ್ಟಿರೋದು ನಮ್ಮ ಅಜ್ಜಿ ಯಾರು ನಮ್ಮ ಆರೋಗ್ಯಕ್ಕೆ. ಏಕೆ ಅಂದರೆ ಈಗೆಲ್ಲರ ಕದ್ರೆ ಏನು ತಿನ್ಬೇಕು ಸರ್, ನಮ್ಮ ಅಜ್ಜಿ ಏನು ತಿಂತೀವೋ ಅದನ್ನು ತಿಂದರೆ ನಾವು ಆರೋಗ್ಯವಾಗಿರ್ತೀವಿ ಅನ್ನೋದೇ ಒಂದು ಈ ಮಾತಿನಿಂದ ನಾನು ಎಲ್ಲ ಜನರಿಗೆ ಕೇಳುಗರಿಗೆ ಒಂದು ಮೆಸೇಜ್ ಕೊಡಲು ಇಷ್ಟಪಡ್ತಾ ಇದ್ದೀನಿ. ಮತ್ತು ಹಬ್ಬಗಳು, ಹಬ್ಬವು ಆಚರಣೆಯಾಗಿ ಮಾಡಿದ್ದು ಆ ರೀತಿಯ ಆಹಾರವನ್ನು ತಿನ್ನು, ಬಟ್ ಹಬ್ಬವು ಈಗ ಆಡಂಬರವಾಗಿದೆ, ಅದನ್ನು ಸ್ಟೈಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಮತ್ತೆ ವಾಪಸ್ ಕೇಕ್ ತಂದು ತಿನ್ನೋದು ಅದು ತಪ್ಪು. ಉದ್ದೇಶ ಹಬ್ಬದ್ದು ಎಣ್ಣೆಯ ಸ್ನಾನ ಮಾಡಿ ಸ್ಟಾರ್ಟ್ ಮಾಡಿದರೆ ದೀಪಾವಳಿಯಲ್ಲಿ ಚಳಿಗಾಲ ಬರೋಕ್ಕಿಂತ ಮುಂಚೆ ನಮಗೆ ರೂಕ್ಷತೆ ಹೆಚ್ಚಾಗಬಾರ್ದಂತ ಅದನ್ನು ಒಂದು ಆಚರಣೆಯಾಗಿ ಮಾಡಿ ಪ್ರತಿದಿನ ಅಭ್ಯಂಗ ಮಾಡಿಕೊಳ್ಳಿ. ನೀವು ಹಬ್ಬವಾದರೂ ಅವತ್ತು ಮಾಡ್ಕೋತಾರೆ, ಒಬ್ಬೊಬ್ಬರು ಬ್ಯುಸಿ ಲೈಫಲ್ಲಿ ಮಾಡ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಹಬ್ಬನಿಂದ ಸ್ಟಾರ್ಟ್ ಆಗಲಿ ಅಂತ ಇರೋದು. ಎಲ್ಲ ಸ್ನಿಗ್ಧ ಆಹಾರಗಳನ್ನು ಉಂಡೆ ಯಾವುದು ಮಾಡಿದರೂ ಅದರಿಂದ ಒಳ್ಳೆಯ ಆಹಾರಗಳನ್ನ ನೋಡಿಕೊಂಡೇ ನಾವು ತಿಂತಾ ಇದ್ವಿ. ಆಮೇಲೆ ಯಾವುದನ್ನು ತಿಂದರೆ ಅವತ್ತು ಏನು ತಿನ್ನಬಾರ್ದು ಅನ್ನೋದು ಡೂಸ್ ಆ್ಯಂಡ್ ಡೋನ್ಸ್ ಮನೆಯಲ್ಲೇ ಗೊತ್ತಿತ್ತು. ಅವತ್ತು ಆ ಡಿಶ್ಗಳನ್ನು ಮಾಡ್ತಾನೆ ಇದ್ದಿದ್ದಿಲ್ಲ. ಈಗ ಹಾಗಿಲ್ಲ, ಬಫೆ ಸಿಸ್ಟಮ್, ಕಾಂಟಿನೆಂಟಲ್ ಫ್ರೂಟ್ಸ್ ಎಲ್ಲ ಒಟ್ಟಿಗೆ ತಿನ್ನೋ ಕಾಲ ಬಂದಿದೆ, ಅದು ತಪ್ಪು. ನೀವು ತಿನ್ನುವುದಾದರೆ ಹೊಟ್ಟೆ ತುಂಬ ಹಣ್ಣೇ ತಿನ್ನಿ. ಅದಕ್ಕೆ ಹೇಳಿ ಹಿರಿಯರು, ಹಸಿದು ಬಂದು ಹಣ್ಣು ತಿಂದು ಉಂಡು ಕಬ್ಬು ತಿನ್ನಿ ಅಂತ. ಸಿ ಏನು ಇದ್ರದ್ದು ಮೀನಿಂಗ್ ಏನಿರ್ಬೋದು, ಹಸಿದಾಗ ನಾವು ನಮ್ಮ ಬಾಡಿಗೆ ಹಣ್ಣನ್ನು ತಿನ್ನೋದ್ರಿಂದ ಆಲ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ನಮ್ಮ ಬಾಡಿಗೆ ತಾಕ್ತದೆ. ಸರ್, ಉಂಡು ಕಬ್ ತಿನ್ನಬೇಕು, ಹಸಿವಿದ್ದಾಗ ಕಬ್ ತಿನ್ನಬಾರ್ದ? ಹೌದು, ಕರೆಕ್ಟು. ನೀವು ಊಟ ಮಾಡಿ ಕಬ್ ತಿಂದರೆ ದ ಶುಗರ್ ಕಂಟೆಂಟ್ ಇರೋ ಸಕ್ಕರೆ ನಿಮ್ಮ ಸಡನ್ನಾಗಿ ಗ್ಲೈಸಿಮಿಕ್ ಇಂಡೆಕ್ಸನ್ನು ರೀಚ್ ಮಾಡ್ತದೆ. ಊಟದ ಮುಂಚೆ ತಿಂದರೆ ನೀವು ಮುಂದೆ ಆಹಾರ ತಿನ್ನೋ ಆಹಾರ ತಿನ್ನೋಕ್ಕೆ ಆಗೋದಿಲ್ಲ, ಯಾಕಂದರೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಿ ನೀವು ಊಟ ತಿನ್ನೋದೇ ಇರ್ಬೋದು. ಅದಕ್ಕೆ ಊಟ ಆದಮೇಲೆ ಎಂಡೆಯಲ್ಲಿ ಕಬ್ಬಣ್ಣ ತಿಂದರೆ ನೀವು ತಿಂದಿರೋ ಆಹಾರ ಮೇಲೆ ನೀವು ಕಬ್ಬಣ್ಣ ಸ್ವಲ್ಪ ತಿನ್ಬೋದು, ತುಂಬ ತಿನ್ನೋಕ್ಕಾಗೋದಿಲ್ಲ. ಸೊ ಅದು ಒಂದು ಉದ್ದೇಶವಾಗಿತ್ತು. ಇಂಥ ಎಲ್ಲ ಮಾತುಗಳನ್ನು ಅವರು ಹೇಳಿರೋದು ಯಾಕೆ ನಮ್ಮ ಜೀವನಕ್ಕೆ ಒಳ್ಳೆಯದಾಗಿ ಅವರು ಪ್ರಯತ್ನ ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಅದನ್ನು ಆಚರಣೆಯಾಗಿ ತಂದರು. ಅಷ್ಟೇನು ಸೈಂಟಿಫಿಕ್ ಬುಕ್ಕಲ್ಲಿ ಬರೆದು ಇಡದೇ ಇರೋದು ಯಾಕೆ ಯಾಕೆ ಬರೆದಿಟ್ಟಿಲ್ಲ ಅಂದರೆ ಜನ ರೂಢಿ ಮಾಡಿಬಿಟ್ಟಿದ್ರು, ಅವ್ರು ಎಲ್ಲರೂ ಅದನ್ನೇ ಪ್ರಾಕ್ಟೀಸ್ ಮಾಡಿ. ಈಗ ನಾವು ಎಲ್ಲರಿಗೂ ಯಾರಿಗಾದರೂ ಬುಕ್ ಇದೆಯಾ, ವಾಟ್ಸಪ್ ಹೇಗೆ ಯೂಸ್ ಮಾಡಬೇಕು, ಫೇಸ್ಬುಕ್ ಯೂಸ್ ಮಾಡೋದಿಲ್ಲ, ಯಾಕೆ ಎಲ್ಲರಿಗೂ ರೂಢಿಯಾಗಿದೆ. ನನ್ನ 1 ವರ್ಷದ 2 ವರ್ಷದ ಮಕ್ಕಳಿಗೆ ಕೊಟ್ಟರು ವಾಟ್ಸಪ್ಪು ಫೇಸ್ಬುಕ್ಕು ಮೊಬೈಲ್ ಆಪ್ರೇಟ್ ಮಾಡ್ತಾರೆ, ಇದನ್ನು ಬುಕ್ಕಲ್ಲಿ ಬರೆದಿಟ್ಟಿಲ್ಲ. ಅದೇ ರೀತಿ ನಮ್ಮ ಜನರು ಬರೆದು ಇಡದೇ ಇದ್ದದ್ದಕ್ಕೆ ಅದು ರೂಢಿಯನ್ನಾಗಿ ಮಾಡಿ ಜನರನ್ನು ಅದನ್ನೇ ಆಚರಣೆಯನ್ನಾಗಿ ಮಾಡಿ ಅದನ್ನು ಉಪಯೋಗ ಪಡ್ಕೊಳ್ಳೋ ಥರ ಮಾಡಿದರು. ಒಂದು ಮತ್ತು ಸರ್, ಈಗ ಎನಿಮಲ್ಲು ಪ್ಲಾಂಟ್ ಫುಡ್ಡು ಎಲ್ಲ ಡಿಫ್ರೆನ್ಸ್ ಆಗ್ತಾ ಇದೆ. ಕರೆಕ್ಟ್, ಮೊದಲಿನ ದನಗಳು ಪ್ರಾಣಿಗಳು ಒಳ್ಳೆಯ ಪ್ರಾಣಿಗಳು, ಈಗೆಲ್ಲ ಹೈಬ್ರಿಡ್ ದನಗಳು ಬಂದು ಅದರಿಂದ ಬರೋ ಪ್ರೋಟೀನಿಂದ ದೇಹಕ್ಕೆ ತುಂಬ ರೋಗಗಳು ಬರ್ತಾ ಇದೆ. ನೀವು ಇಂಡಿಯನ್ ಬ್ರೀಡ್ ಕೌಸ್ ಮಿಲ್ಕ್ ಎಲ್ಲ ಯೂಸ್ ಮಾಡೋದ್ರಿಂದ ಆರೋಗ್ಯವೇ ಬರ್ತದೆ, ಯಾವುದಾಗೂ ತೊಂದರೆಗಳಾಗೋದಿಲ್ಲ. ಬಿಕಾಸ್ ಈಗಿನ ದನಗಳು ತುಂಬ ಹೈಬ್ರಿಡು, ಹಾರ್ಮೋನ್ ಇನ್ಫ್ಲುಯೆನ್ಸ್ ಮಿಲ್ಕಿಂಗ್ ಎಲ್ಲ ಮಾಡಿ ಅದನ್ನು ತಿನ್ನೋದ್ರಿಂದ ಅನಾರೋಗ್ಯಗಳೇ ಬರ್ತವೆ. ಹಾಗಾಗಿ ನಾವು ಸಾವಯವ ಕೃಷಿ ಈಗ ತುಂಬ ಹೆಸರನ್ನು ಪಡಿತಾ ಇದೆ. ಯಾಕೆ ಇಷ್ಟು ದಿನ ಹೆಚ್ಚಿಗೆ ಕ್ರಾಪನ್ನು ತೆಗಿಯೋಕ್ಕೆ ಹೋಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಂಡಿವಿ. ಹೆಚ್ಚಿಗೆ ಕ್ರಾಪ್ ಬರ್ತದೆ, ಈಗ 1 ಗ್ರಾಮ್ನಲ್ಲಿ 10 ಕೆಜಿ ಬರ್ತದೆ, ಬಟ್ ಮೊದಲಿನ ಜೋಳ ಬರೋದು 1 ಕೆಜಿಗೆ 1/2 ಕೆಜಿನೇ ಬಂದರೆ ಒಳ್ಳೆಯ ಜೋಳ ನಮ್ಮ ಆರೋಗ್ಯಕ್ಕೆ ಬೇಕಾದದ್ದು ಸಿಗ್ತಾ ಇತ್ತು. ಸೊ ಹಾಗಾಗಿ ಈಗ ಮತ್ತೆ ಸಾವಯವ ಗೊಬ್ಬರ, ಇಂಡಿಯನ್ ಮೆಥಡ್ ಆಫ್ ಆಯಿಲ್ ಎಕ್ಸ್ಟ್ರಾಕ್ಷನ್, ಎಲ್ಲ ರಿಫೈನ್ಡ್ ಆಯಿಲ್ ಅಂತ ಇಷ್ಟು ದಿನ ತಿಂದು ಎಲ್ಲರಿಗೂ ಹಾರ್ಟ್ ಅಟ್ಯಾಕ್ ಆಯಿತು, ಯಾರೂ ಬದುಕಲಿಲ್ಲ. ಈಗ ತಿಳಿತು, ಓಕೆ ಇಂಡಿಯನ್ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಆಫ್ ಆಯಿಲ್ ಇಸ್ ದ ಸ್ಟ್ಯಾಂಡರ್ಡ್. ಅದಕ್ಕೆ ಈಗ ಕೋಲ್ಡ್ ಪ್ರೆಸ್ ಆಯಿಲ್ ಅಲ್ಲೇ ಫ್ರೆಶ್ ತೆಗೆದುಕೊಡೋದು ಆ ಎಣ್ಣೆಯನ್ನು ಮತ್ತೆ ಯೂಸ್ ಮಾಡ್ತಾ ಇದ್ದಾರೆ. ಇದು ಯಾಕೆ ನಾನು ಹೇಳ್ತಾ ಇದ್ದೀನಿ, ನಮಗೆ ಗೊತ್ತಿರೋದನ್ನು ಗೊತ್ತಿದ್ದು ನಾವು ಪ್ರಾಕ್ಟೀಸ್ ಮಾಡದೆ ಪಾಶ್ಚಾತ್ಯರನ್ನು ಅಡಾಪ್ಟ್ ಮಾಡಿಕೊಂಡು ನಮ್ಮ ಜೀವನ ನಮ್ಮ ಆರೋಗ್ಯ ಹಾಳು ಮಾಡಿಕೊಂಡಿದ್ದು ಇಷ್ಟು ದಿನ ಸಾಕಾಗಿದೆ. ನಾವು ಇಲ್ಲಿವರೆಗೆ ನಡೆದ ಹಾದಿ ರಿವರ್ಸ್ ಆಗಿತ್ತು. ಸೊ ಆಲ್ರೆಡಿ ನಮಗೆ ಗೊತ್ತಿದ್ದ ಹಾದಿಯಲ್ಲೇ ಇರೋದನ್ನು ನಾವು ವಾಪಸ್ ಹೋದರೆ ನಮ್ಮ ಆರೋಗ್ಯ ಮುಂಬರುವ ಮೆಟಬಾಲಿಕ್ ಸಿಂಡ್ರೋಮ್ ಅಂತೀವಲ್ಲ, ಈ ರಾಜರೋಗಗಳನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಹೇಳಿ ನೋಡಿ, ಮೊದಲೆಲ್ಲ 60, 70, 80 ವರ್ಷಕ್ಕೆ ಶುಗರ್ ಸಕ್ಕರೆ ಕಾಯಿಲೆ ಬರ್ತಿತ್ತು. ಈಗ 25-30 ವರ್ಷದವರಿಗೆ ಹಾರ್ಟ್ ಅಟ್ಯಾಕು ಶುಗರು ಬರ್ತದೆ. ಯಾಕೆ? ನಾವು ತಿನ್ನುವ ಆಹಾರ. ಎಕ್ಸಾಂಪಲ್, ಯಾವಾಗ ನಾವು ನಮ್ಮ ಬೇಕಾಗುವ ವಸ್ತುಗಳನ್ನು ಆಗಲಿ ಜೋಳ ಆಗಲಿ ಹಿಟ್ಟಾಗಲಿ ಯಾವಾಗ ಮಾರ್ಕೆಟಿಂದ ಪರ್ಚೇಸ್ ಮಾಡಿ ತರಕತ್ತರು, ಫುಡ್ ಆ್ಯಸ್ ಎ ಇಂಡಸ್ಟ್ರಿ ಯಾವಾಗ ಅಲ್ಲಿ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಆಯಿತು, ಅವರು ನಮ್ಮನ್ನೆಲ್ಲರನ್ನು ಹಾಳು ಮಾಡಿದ್ರು. ಸೊ ಹಾಗಾಗಿ ನಮಗೆ ಬೇಕಾಗಿರೋ ವಿತ್ ಫೈಬರ್ ಇರೋ ಫುಡ್ಡನ್ನು, ಲೈಕ್ ಈಗ ಮೈದಾ, ಬಿಳಿ ರವ, ಬೇಕರಿ ಪ್ರಾಡಕ್ಟ್ಸು, ಇವನ್ನೆಲ್ಲ ಅವಾಯ್ಡ್ ಮಾಡೋದ್ರಿಂದ ಎಷ್ಟೋ ತೊಂದರೆಗಳನ್ನು ನಾವು ನಮ್ಮ ದೇಹಕ್ಕೆ ಬರದೇ ಇರುವ ಹಾಗೆ ಮಾಡಿಕೊಳ್ಳಬಹುದು. ಹಾಗಾಗಿ ನಮ್ಮ ಅಜ್ಜಿ ಆಹಾರ ಅಂದರೆ ಮನೆಯಲ್ಲೇ ತಯಾರಿಸಿದ
ನೈಸರ್ಗಿಕವಾಗಿ ಬಂದ ಧಾನ್ಯಗಳನ್ನು ಉಪಯೋಗಿಸಿ ಅಡುಗೆ ಮಾಡಿ ಅದನ್ನೇ ತಿನ್ನುವ ಪದ್ಧತಿಯೇ ನಮಗೆ, ಬಿಕಾಸ್ ಅದು ನಮಗೆ ಬೇಕಾಗಿರೋ ಫೈಬರ್ ಇರ್ತದೆ ಅದರಲ್ಲಿ. ಫೈಬರ್ ಅಂತ ನೋಡಿ, ಈಗ ನ್ಯೂಟ್ರಿ ಚಾಯ್ಸ್ ಅಂತ ಬಿಸ್ಕಿಟ್ಸ್ ಬರ್ತವೆ.

ಅದರಲ್ಲಿ ತೌಡು ಹಾಕಿ ಮಾಡಿರೋದು. ಅದೇ ನಾವು ಮನೆಯಲ್ಲಿ ತಿಂದರೆ ಅದು ಬೇಜಾರು ಪಟ್ಕೋತೀವಿ. ಸೊ ಈ ರೀತಿಯಾದ ಆಹಾರಗಳನ್ನು ಸಿಂಪಲ್, ಜ್ವರ ಬಂದರೆ ಹುಳಿ ಮನೆಯಲ್ಲಿ ಫಸ್ಟ್ 3-4 ಡೇಸ್ ಮನೆಯಲ್ಲಿ ಹುಳಿ ಸಂಗಟಿ ಅಂತ ಮಾಡಿ ಕುಡಿತಾ ಇದ್ರು. ನೆಗಡಿ ಬಂದರೆ, ತುಂಬ ಶೀತ ಆದರೆ ಪೆಪ್ಪರ್ ಮೆಣಸಿನಕಾಳಕ್ಕಿ ಮೋದಕಗಳನ್ನು ಕಡುಬುಗಳನ್ನು ಮಾಡಿಕೊಟ್ಟು ಅದರಿಂದನೇ ಕಡಿಮೆ ಆಗ್ತಿತ್ತು ವೈರಲ್ ಇನ್ಫೆಕ್ಷನ್ಸ್. ಇದೆಲ್ಲ ಯಾವಾಗ ಜನರಿಗೆ ಬಂತು, ಯಾವಾಗ ಕೊರೋನಾದಿಂದ ಜನರಿಗೆ ಆರಾಮ ಆಗದೇ ವಿಷಯ ಗೊತ್ತಾಯಿತು, ಆವಾಗ ಆಯುರ್ವೇದ ಮತ್ತು ನಮ್ಮ ಅಜ್ಜಿಯ ಊಟದ ಇಂಪಾರ್ಟೆನ್ಸ್ ಹೆಚ್ಚಾಗಿದೆ. ಈ ಒಂದು ಕಾಲ ಬಂದಿದೆ. ಇದರಿಂದಾಗಿ ಪಾಶ್ಚಾತ್ಯರ ಆಹಾರ ಬಿಟ್ಟು ನಮ್ಮ ದೇಶೀಯ ಆಹಾರವನ್ನು ಒಳ್ಳೆಯ ರೀತಿಯಲ್ಲಿ, ನಮ್ಮ ದೇಶೀಯ ಬ್ರೀಡ್ಗಳಿಂದ ಬರುವ ಆಹಾರಗಳನ್ನು ಸೇವಿಸಿ ಅದನ್ನು ಬೆಳವಣಿಗೆ ಮಾಡೋರಿಗೆ ಹೆಲ್ಪ್ ಮಾಡಿ ಅದರಿಂದ ನಮ್ಮ ದೇಶದ ಜನರ ಆರೋಗ್ಯವನ್ನು ಇಂಪ್ರೂವ್ ಮಾಡಬೇಕು. ಇದೇ ನನ್ನ ಈ ಅಜ್ಜಿಯ ಆರೋಗ್ಯದ ಒಂದು ಗುಟ್ಟು. ಅಜ್ಜಿಯವರು ಯಾವಾಗಲೂ ಮನೆಯವರಿಗೆ ಬೇಕಾದದ್ದನ್ನು ಕೆಲವೊಂದು ಪ್ರಿಸರ್ವ್ ಮಾಡೋ ಫುಡ್ಡನ್ನು ಮಾಡಿ ಇಡ್ತಾ ಇದ್ರು, ಕೆಲವೊಂದು ಡ್ರೈ ಫ್ರೂಟ್ಸ್ ಉಂಡಿಗಳನ್ನಾಗಲಿ. ಈಗ ಜನರಿಗೆ ಎಲ್ಲ ಹೆಚ್ಚಾಗಿದೆ, ಡ್ರೈ ಫ್ರೂಟ್ಸ್ ಒಳ್ಳೆಯದಂತ ದಿನಪೂರ್ತಿ ಅದನ್ನೇ ತಿಂದರೆ ರೋಗವೇ ಬರ್ತಾರೆ, ರೋಗವೇ ಬರುತ್ತದೆ ನಿಮ್ಮಲ್ಲಿ, ಪ್ರೋಟೀನ್ ಮೆಟಬಾಲಿಸಮ್ ತಪ್ಪಿ ಹೋಗಿ ಕೆಲವೊಂದು ರೋಗಗಳು ಬರ್ತದೆ. ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರೋಟೀನ್, ಅದಕ್ಕೆ ಒಂದು ಸಂಗ್ರಾಹಿ ಮತ್ತು ಪರಿಗ್ರಾಹಿ. ಟೋಟಲ್ ಊಟದ ಪ್ಲೇಟ್ ಹೇಗಿರಬೇಕು, ಒಂದು ಕುಕ್ಕಿಂಗ್ ಡಿಶ್ ಹೇಗಿರಬೇಕು, ಅದನ್ನು ಸಕಟ್ ನಮ್ಮದು ಜನರು ಹೇಳಿದ್ದಾರೆ. ಸೊ ಈ ರೀತಿಯಾದ್ದು ವಾಗಿ ಮಾಡುವುದರಿಂದ ಒಳ್ಳೆಯ ರೀತಿ ಆರೋಗ್ಯ ಮತ್ತು ಆಯುಷ್ಯವೂ ವೃದ್ಧಿಯಾಗುವುದಂತೂ ಹೇಳಿ. ಇದಕ್ಕೆಲ್ಲ ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿ ಬೇಕಾದರೆ ನಮ್ಮ ಕೇಲಿ ಆಯುರ್ವೇದ ಆಸ್ಪತ್ರೆಗೆ ಬಂದು ಇಲ್ಲಿ ಒಂದು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಅಥವಾ ನಾವು ರೋಗಕ್ಕೆ ತಕ್ಕಂತೆ ಆಹಾರ ಪದ್ಧತಿಗಳು, ಆರೋಗ್ಯವಾಗಿರೋರು ಹೇಗೆ ಆರೋಗ್ಯವಾಗಿರಬೇಕನ್ನೋ ಆಹಾರ ಪದ್ಧತಿಗಳನ್ನು ನಾವು ಕೆಲವೊಂದು ಡಿಸ್ಪ್ಲೇನೂ ಮಾಡಿದ್ದೀವಿ, ಅಥವಾ ಸಪರೇಟ್ ಕನ್ಸಲ್ಟೇಷನ್ ಮಾಡಿ ನೀವು ನಿಮ್ಮ ಆರೋಗ್ಯದ ಬಗ್ಗೆಯನ್ನು ಪಡೆದುಕೊಳ್ಳಿ. ಶಾಪುರಲ್ಲಿರೋ ಶ್ರೀ ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯವನ್ನು ವಿಸಿಟ್ ಮಾಡಿ. ಯಾವುದೇ ರೋಗ ಇರಲಿ, ಬೆನ್ನು ನೋವು ಇರಲಿ, ಮೊಣಕಾಲು ನೋವು ಇರಲಿ, ಅಥವಾ ಜ್ವರ ಬರಲಿ, ಕೆಮ್ಮು ಬರಲಿ, ಎಲ್ಲ ರೋಗಗಳಿಗೆ ಇಲ್ಲಿ ನಾವು ನಮ್ಮದೇ ಆದ ಆಹಾರ ಪದ್ಧತಿ, ಅದು ಆಯುರ್ವೇದ ಯುಕ್ತವಾದ ಆಹಾರ ಪದ್ಧತಿಗಳನ್ನು ಹೇಳ್ತಾ ಇದ್ದೀವಿ. ಸರ್, ಆಯುರ್ವೇದ ಯುಕ್ತವಾದ ಆಹಾರ ಪದ್ಧತಿ ಅಂದು ಮತ್ತೆ ಅಜ್ಜಿ ಆಹಾರಕ್ಕೆ ಏನಾದರೂ ಬದಲಾವಣೆ? ಏನು ಬದಲಾವಣೆ ಇರುತ್ತದೆ ಇಲ್ಲಿ. ಸ್ಟಿಲ್ ನಾವು ಹೆಚ್ಚಿಗೆ ವೈದ್ಯರಾಗಿ ವೈದ್ಯಕೀಯವಾಗಿ ವಿಚಾರವಾಗಿ ಆಹಾರಗಳನ್ನು ಎಷ್ಟು ಕ್ವಾಂಟಿಟಿ ತಿನ್ನಬೇಕು, ಎಷ್ಟು ತಿನ್ನಬೇಕು, ಎಷ್ಟು ಕಾಲ ಗ್ಯಾಪ್ ಇಡಬೇಕು, ಇವುಗಳನ್ನೆಲ್ಲ ನಿಮಗೆ ಮನನ ಮಾಡಿಕೊಡ್ತೇವೆ. ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಈ ಒಂದೇ ವಿಷಯದಲ್ಲಿ ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ. ಯಾಕೆ ಎಲ್ಲರಿಗೂ ಬೇರೆ ಬೇರೆ ರೋಗಗಳು, ಬೇರೆ ಬೇರೆ ಬಾಡಿ ಸ್ಟ್ರಕ್ಚರ್ ಇರ್ತದೆ, ಬೇರೆ ಬೇರೆ ಪ್ರಕೃತಿ ಇರ್ತದೆ. ಇದರ ತಕ್ಕಂತೆ ಕೆಲವೊಂದು ವಿಷಯಗಳನ್ನು ನಾವು ತಿಳಿಸಿ ತಿದ್ದುಪಡಿ ಮಾಡಿ ಕಳಿಸಿಕೊಡ್ತೇವೆ. ಎಲ್ಲರಿಗೂ ಒಂದೇ ಡೈಟ್ ಚಾರ್ಟ್ ಅಂತ ಹೇಳಕ್ಕೆ ಬರೋದಿಲ್ಲ. ಹಾಗಾಗಿ ನಮ್ಮ ಆಸ್ಪತ್ರೆಯ ಸದುಪಯೋಗವನ್ನು ಪಡೆದುಕೊಳ್ಳಲು ಈ ಅಜ್ಜಿಯಾರ್ ಅನ್ನೋದು ಹೆಸರು ಟೈಟಲ್ ಇವತ್ತಿನ ಮಾತಾಡೋ ವಿಷಯ. ಆದರೆ ನಮ್ಮ ದೇಶದ ಆಹಾರ ಪದ್ಧತಿ ನಮ್ಮ ಆರೋಗ್ಯ ಅನ್ನೋದೇ ನಾನು ಈ ಕೊಡುವ ವಿಷಯದ ಮಹತ್ವವನ್ನು. ಹಾಗಾಗಿ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಸದುಪಯೋಗ ಪಡೆಯಲು ವೈದ್ಯರನ್ನು ಭೇಟಿಯಾಗಿ ನಮ್ಮ ದೇಶದ ಯುಕ್ತ ಆಹಾರವನ್ನು ಪಡೆದುಕೊಂಡು ನೀವು ನಿಮ್ಮ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ತೆ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ಎಂದಿನಂತೆ ನಾನು ಅನುಪಮಾ. ಮಹಿಳೆ, ಅವಳ ಸಾಧನೆ, ಅವಳ ಕನಸು, ಅವಳ ನೋವು, ಅವಳ ನಲಿವು, ಅವಳ ಸೇವೆ, ಈ ಎಲ್ಲ ವಿಷಯವಾಗಿ ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೆಎಲ್ಇ ಸಂಸ್ಥೆಯ ಸಿಎಸ್ ಕಿತ್ತೂರು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ, ಜೊತೆಗೆ ಸಾಹಿತಿಗಳು, ಲೇಖಕರು ಮತ್ತು ತಾಲೂಕು, ರಾಜ್ಯ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಮತಿ ಭಾರತಿ ಸಂಜಯ್ ಕೋರೆಯವರು ನಮ್ಮೊಂದಿಗಿದ್ದಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ ಮೇಡಮ್. ಮೊಟ್ಟ ಮೊದಲನೇದಾಗಿ ಕೆಎಲ್ಇ ವೇಣುಧ್ವನಿ ಎಲ್ಲ ಸಹ ಪರಿವಾರದವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೀನಿ.
0: ಮೇಡಮ್, ಈಗ ನಮ್ಮ ವೃತ್ತಿ ಬದುಕೆ ಆಗಿರ್ಬೋದು ಅಥವಾ ಪ್ರವೃತ್ತಿನೇ ಆಗಿರ್ಬೋದು, ಅದರ ಮೇಲೆ ನಮ್ಮ ಬಾಲ್ಯ ಅನ್ನುವಂಥದ್ದು ಸಾಕಷ್ಟು ಪ್ರಮಾಣದಲ್ಲಿ ಒಂದು ಪ್ರಭಾವವನ್ನು ಬೀರುತ್ತೆ. ಹಾಗಾಗಿ ನಮ್ಮ ಈ ಒಂದು ಕಾರ್ಯಕ್ರಮವನ್ನು ತಮ್ಮ ಬಾಲ್ಯದ ಮೂಲಕ ಪ್ರಾರಂಭ ಮಾಡಬಹುದಾ?
1: ಸರಿ ಮೇಡಮ್.
0: ಈಗ ತಮ್ಮ ಬಾಲ್ಯ ಹೇಗಿತ್ತು ಮೇಡಮ್, ಹುಟ್ಟಿ ಬೆಳೆದಿದ್ದೆಲ್ಲ ಎಲ್ಲಿ?
1: ನನ್ನ ಬಾಲ್ಯ ಅಂತಂದ್ರೆ ಹುಟ್ಟಿ ಬೆಳೆದದ್ದು ಮೇಡಮ್ ನಾನು ಚಿಕ್ಕೋಡಿ ತಾಲೂಕ ಹಾಲಟ್ಟಿ ಅನ್ನುವಂಥ ಗ್ರಾಮ. ಅಲ್ಲಿ ಕೆಲವೇ ವರ್ಷ ನಾನು ಇದ್ದಿದ್ದು, 4 ವರ್ಷ. ನನ್ನ ತಂದೆ ತಾಯಿ ನನಗೆ ಜನ್ಮ ಕೊಟ್ಟಿದ್ದು ಬಹಳ ಒಂದು ಖುಷಿ ಕೊಡುವಂತ ವಿಷಯ. ಅವರು ನನಗೆ ಜನ್ಮ ಕೊಡದಿದ್ರೆ ನಾನು ಇಷ್ಟರ ಮಟ್ಟಿಗೆ ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಅವರು ಮದುವೆ ಆಗಿ 7 ವರ್ಷ ನಂತರ ನಾನು ಹುಟ್ಟಿದ್ರು ಕೂಡ ನಮ್ಮ ಅತ್ತೆಗೋಸ್ಕರ ಅವರು ನನ್ನನ್ನು ಅವ್ರ ಮನೆಗೆ ಕಳಿಸಿದ್ರು ಚಿಕ್ಕಂದಿನಲ್ಲಿ. ಅವರಿಗೆ ಹೆಣ್ಮಕ್ಳು ಇಲ್ಲದೆ ಇರೋ ಕಾರಣ, ಅವರಿಗೆ 4 ಜನ ಗಂಡ್ಮಕ್ಳು ಅಷ್ಟೇ ಇರೋದು. ಸೊ ಅವರಿಗೆ ಹೆಣ್ಮಕ್ಳು ಬಹಳ ಪ್ರೀತಿ ಅವರಿಗೆ ಹೆಣ್ಮಕ್ಳ ಮೇಲೆ. ಸೊ ಅದಕ್ಕಾಗಿ ಅವರು ತುಂಬಾನೇ ಒಂದು ಕೊರಗ್ತಾ ಇದ್ರು, ನನಗೆ ಹೆಣ್ಮಕ್ಳಿಲ್ಲ. ಅವರು ಒಂದು ಯಾವುದೋ ಒಂದು ಘಟನೆಯಲ್ಲಿ ಒಬ್ಬಳ ಹೆಣ್ಮಗಳನ್ನ ಕಳ್ಕೊಂಡಿದ್ರು, ಚಿಕ್ಕನ್ನೆಲ್ಲನೇ ತೀರ್ಕೊಂಡಿದ್ರು ಅವರು. ಸೊ ಹಿಂಗಾಗಿ ಅವರು ಕೊರಗನ್ನ ಕಡಿಮೆ ಮಾಡೋದಕ್ಕೋಸ್ಕರ ನಮ್ಮ ತಂದೆ ತಾಯಿ ನಮ್ಮ ಅತ್ತೆ ಜೊತೆಗೆ ನನ್ನನ್ನು 4 ವರ್ಷದವಳು ಇದ್ದಾಗ್ಲೇ ಅವ್ರ ಜೊತೆಗೆ ಕಳಿಸ್ಕೊಟ್ಟಿದ್ರು.
0: ಅಂದ್ರೆ 7 ವರ್ಷದ ನಂತರ ಹುಟ್ಟಿದಂತಹ ಒಂದು ಮಗುವನ್ನ ಇನ್ನೊಬ್ಬರಿಗೆ ಕೊಡೋದು ಅನ್ನೋದು ಅದೊಂದು ಕೇಳಿಕೆ ಒಂದು ಇದಾಗುತ್ತೆ. ಆ ಒಂದು ತಂದೆ ತಾಯಿಯ ಪರಿಚಯವನ್ನು ಮಾಡಿಕೊಡಿ.
1: ನನ್ನ ತಂದೆ ಹೆಸರು ಮಾರುತಿ ಚನ್ನವರ್ ಅಂತ ಹೇಳಿ ಮೇಡಮ್. ಅವರು ವ್ಯವಸಾಯ ಚೆನ್ನಾಗಿ ವ್ಯವಸಾಯ ಮಾಡಿಕೊಂಡು ಅವರು 20 ವರ್ಷಗಳ ಕಾಲ ಪೈಲ್ವಾನ್ಕಿನ ಮಾಡಿದ್ದಾರೆ ಮೇಡಮ್. ಪೈಲ್ವಾನ್ಕಿನ ಮಾಡಿದ್ದಾರೆ. ಅದೆಲ್ಲ ಆದ ನಂತರ ಮದುವೆಯಾಗಿ ನಮ್ಮ ತಾಯಿ ಹೆಸರು ಗೌರವ ಅಂಥೇಳಿ ಅವರನ್ನ ಮದುವೆಯಾಗಿ ನಮ್ದೆಲ್ಲ ತುಂಬು ಕುಟುಂಬ ಮೇಡಮ್. ತುಂಬು ಕುಟುಂಬದಲ್ಲಿ ನನ್ನ ಜನಿಸಿದಂತಹ ಒಬ್ಬ ಪುಣ್ಯವಂತೆ ಅಂತ ಹೇಳ್ಬೋದು. ನನ್ನ ತಾಯಿ ತುಂಬಾ ಸೂಕ್ಷ್ಮ ಸ್ವಭಾವದವರು, ಕಲ್ತಿಲ್ಲ. ಆಗಿನ ಕಾಲದಲ್ಲಿ ಕಲಿಯುವಿಕೆ ಸ್ವಲ್ಪ ಕಡಿಮೆನೆ. ಇಬ್ರು ಕೂಡ, ನನ್ನ ತಂದೆ ಕೂಡ ತಾಯಿ ಕೂಡ, ಕಲ್ತದೇ ಇರುವಂತವ್ರು, ಅಕ್ಷರ ಜ್ಞಾನ ಇಲ್ಲದೆ ಇರುವಂತವ್ರು. ಆದರೂ ಕೂಡ ನನ್ನ ತಂದೆ ಸೈನ್ ಮಾಡಕ್ ಮಾತ್ರ ಕಲ್ತಿದ್ರು, ವ್ಯವಹಾರ ಜ್ಞಾನಕ್ಕಾಗಿ ಸೈನ್ ಮಾಡಕ್ ಮಾತ್ರ ಕಲ್ತಿದ್ರು. ಅಂತಹ ಒಬ್ಬ ತಂದೆ ತಾಯಿ ಉದರದಿಂದ ಜನಿಸಿದ ನಾನು ಪುಣ್ಯವಂತಳು ಅಂತ ಹೇಳ್ತಾ ಇದ್ದೀನಿ. ಯಾಕಂತಂದ್ರೆ ಒಬ್ಬ ತಮ್ಮ ಮಕ್ಕಳನ್ನ ಇನ್ನೊಬ್ಬರಿಗೆ ರಿಲೇಶನ್ ನಲ್ಲಿ ಇರ್ಬೋದು, ಬೇಕಾದಲ್ಲಿ ಇರ್ಬೋದು, ಕೊಡ್ಲಿಕ್ಕೆ ಹಿಂದ ಮುಂದೆ ನೋಡ್ತಿರ್ತಾರೆ ಮೇಡಮ್. ಸೊ ಅಂತ ಒಬ್ಬ ತಂದೆ ತಾಯಿ ಒಂದು ದೊಡ್ಡ ಮನಸ್ಸಿನಿಂದ ನನ್ನನ್ನು ನಮ್ಮ ಅತ್ತೆ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಕೂಡ ತುಂಬಾ ಸಮಾಧಾನ ಇದ್ದೀನಂತೆ. ಅವಾಗ ಏನು ಅಂದ್ರೆ ಇವ್ರ ಹತ್ರ ಇರು ಅಂತಂದ್ರೆ ಇರ್ತಿದ್ದಂತೆ. ಅವ್ರು ನನ್ನ ತಂದೆ ತಾಯಿನೇ ಬೇಕು ಅಂತ ಹಠ ಮಾಡ್ತಿರ್ಲಿಲ್ಲ. ಅಂತ ಒಂದು ನಂದು ಮೃದು ಸ್ವಭಾವ. ಸೊ ಹಿಂಗಾಗಿ ನನಗೆ ಅಲ್ಲಿ ಇರ್ಲಿಕ್ಕೆ ಏನು ಕಷ್ಟ ಏನೂ ಆಗ್ಲಿಲ್ಲ. ನಮ್ಮ ಅತ್ತೆ ನಮ್ಮ ಮಾವ ತುಂಬಾ ಪ್ರೀತಿಯಿಂದ ನನ್ನ ಅಲ್ಲಿ ಬರ್ಮಾಡಿಕೊಂಡು, ನನ್ನ 4 ಜನ ಮಾವಂದ್ರು ನಮ್ಮ ಅತ್ತೆ ಮಕ್ಕಳು, ಅವರು ಕೂಡ ನನ್ನ ತಂಗಿ ತರಾನೇ ಎಲ್ಲಾನು ಟ್ರೀಟ್ ಮಾಡಿದ್ರು. ಒಂದು ಅವರ ಆಶ್ರಯದಲ್ಲಿ ನಾನು ಬೆಳೆದಿದ್ದು. ನಾನು ಅವಾಗ ಅಂಗನವಾಡಿ ಅಂತಿರ್ಲಿಲ್ಲ, ಬಾಲ್ವಾಡಿ ಅಂತಿದ್ರು. ಆ ಬಾಲ್ವಾಡಿ ಹಿಡ್ಕೊಂಡು ನಂದೆಲ್ಲ ಶಿಕ್ಷಣನು ಅಂಕ್ಲಿ ಗ್ರಾಮದಲ್ಲಿ ಆಗಿರು. ನಮ್ಮ ಅತ್ತೆ ಸೋನಾಬಾಯಿ ಕೋರೆಯವರು, ಮಹಾದೇವ್ ಕೋರೆಯವರ ಪತ್ನಿ, ನಮ್ಮ ಸೋದರತ್ತೆ, ನಮ್ಮ ಅಪ್ಪನ ಅಕ್ಕ, ಅವರು ಅಂಕ್ಲಿ ಗ್ರಾಮದಲ್ಲಿ ಕೋರೆ ಫ್ಯಾಮಿಲಿ ಸೊಸೆಯವರು. ಆ ಅಂಕ್ಲಿ ಗ್ರಾಮದಲ್ಲಿನೇ ನನ್ನ ಬಾಲ್ಯ ಶುರುವಾಗಿದ್ದು. ನನ್ನ ತಿಳುವಳಿಕೆ ಬಂದಿರೋದೇ ಅಂಕ್ಲಿ ಹೋದ್ಮೇಲೆ. ಸೊ ನನಗೆ 4 ವರ್ಷದ ಹಿಂದ್ಗಡೆ ನನಗೆ ಏನ್ ನೆನಪೇನು ಇಲ್ಲ. ನನ್ನ ತಂದೆ ತಾಯಿ ಜೊತೆಗೆ ಇದ್ದೆ ಅನ್ನೋದೊಂದೊಂದು ಬಿಟ್ಟರು ನನಗೆ ಬೇರೆ ಯಾವ್ದು ನೆನಪು ಇಲ್ಲ. ಬಾಲ್ಯದ ನೆನಪುಗಳಲ್ಲಿ ನಾನು ಗೆಸ್ಟ್ ಆಗಿ ಯಾವಾಗ್ಲೇ ರಜೆ ಇದ್ದಾಗ ನಾನು ಹೋಗ್ತಿದ್ದೆ ಅಷ್ಟೇ. ಇಲ್ಲಾಂದ್ರೆ ನನ್ನ ಬಾಲ್ಯ ಎಲ್ಲ ಅಂಕ್ಲಿ ಗ್ರಾಮದಲ್ಲೇ ಆಗಿರೋದು, ನಮ್ಮ ಅತ್ತೆ ಸೋದರತ್ತೆ ಮನೆಯಲ್ಲಿ.
0: ಮೇಡಮ್, ಈಗ ನಮ್ಗೆ ನಾವು ಇಷ್ಟೊಂದು ವಿದ್ಯಾವಂತರಾಗಿದ್ರು ಸಹ ಕೆಲವೊಂದು ಸಾರಿ ಒಂದು ಅಮಾನವೀಯವಾಗಿ ನಾವು ನಡ್ಕೊಳ್ತೀವಿ. ಆದರೆ ನಿಮ್ಮ ತಂದೆ ತಾಯಿ ವಿದ್ಯಾವಂತರ ಅಲ್ಲ ಆಗಿದ್ರು ಸಹ ಅಂದಿನ ಕಾಲದಲ್ಲಿ ಒಂದು ಮಾನವೀಯತೆಯನ್ನ ಮೆರೆದ್ರು. ನಿಮ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಮೇಡಮ್ ನಿಮ್ಮ ತಂದೆ ತಾಯಿಯನ್ನ ನೋಡ್ತಾ ಇದ್ದಾಗ?
1: ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ ಮೇಡಮ್. ಯಾಕಂತಂದ್ರೆ ಅಕ್ಕನ ಮೇಲೆ ಅಷ್ಟೊಂದು ಅಗಾಧವಾದ ಪ್ರೀತಿ ಅವರಿಗೆ. ಯಾಕಂತಂದ್ರೆ ಒಂದ್ ಕಾಲದಲ್ಲಿ ತುಂಬಾನೇ ನಮ್ಮ ಸೋದರತೆ ನಮ್ಮ ತಂದೆ ತಾಯಿಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವರದು ಕೆಲವೊಂದು ಏನೋ ಕಷ್ಟದ ಪರಿಸ್ಥಿತಿಯಲ್ಲಿ ತುಂಬಾ ಅಂದ್ರೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ಅವರ ಮೇಲಿನ ಒಂದು ಗೌರವದಿಂದ, ಪ್ರೀತಿಯಿಂದ, ಕಾಳಜಿಯಿಂದ ನಮ್ಮಕ್ಕ ಈ ತರ ಕೊರಗ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ತಮ್ಮ ಮಗಳನ್ನ ಅವರಿಗೆ ಆಗಿನ ಟೈಮ್ನಲ್ಲೇ ದಾರೆ ಎರೆದು ಕೊಟ್ಬಿಟ್ಟಿದ್ದಾರೆ.
0: ಅದೇ ಉಪಕಾರ ಸ್ಮರಣೆ ಅಂದ್ರೆ ಇದೆ, ತಮ್ಮ ಕರುಳಿನ ಕುಡಿಯನ್ನೇ ಇನ್ನೊಬ್ಬರಿಗೆ ಧಾರೆ ಎರೆಯೋದು ಅಂದ್ರೆ.
1: ಹೌದು
0: ಮೇಡಮ್. ಈಗ ನೀವು ಶಿಕ್ಷಕ ವೃತ್ತಿಯನ್ನ ಇವಾಗ ನಡೆಸ್ತಾ ಇದ್ದೀರಾ, ಹೇಗೆ ಮೇಡಮ್ ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು

0: ಬಾಲ್ಯದಲ್ಲಿಯೇ ಇತ್ತ ಆಸೆ ನಾನು ಮುಂದೆ ಶಿಕ್ಷಕಿ ಆಗಬೇಕು ಅಂತ? ಸ್ಫೂರ್ತಿ ಯಾರು ಮೇಡಮ್ ನಿಮಗೆ?
1: ನನಗೆ ಬಾಲ್ಯದಲ್ಲಿ ಮೇಡಮ್ ಹೇಳಬೇಕು ಅಂತಂದ್ರೆ ನನಗೆ ಒಂದು IAS ಅಧಿಕಾರಿ ಆಗಬೇಕು ಅನ್ನೋದು ಆಸೆ ಇತ್ತು. ಬಟ್ ನನಗಲ್ಲಿ ಕಲಿಯೋದಕ್ಕೆ ಅವಕಾಶ ಆಗಲಿಲ್ಲ. ನಮ್ಮ ಅತ್ತೆ ಮನೆಯಲ್ಲಿ ನನಗೆ ಶಿಕ್ಷಣ ಕೊಡಿಸಿದ್ರು, ಇಲ್ಲ ಅಂತಲ್ಲ, ಬಟ್ ಎಲ್ಲ ಸಂಬಂಧಿಕರಲ್ಲಿ ನಿಮ್ಮಗಳನ್ನ ಕೊಡ್ತೀರಾ, ನಿಮ್ಮಗಳನ್ನ ಕೊಡ್ತೀರಾ. 10th ಆದ ತಕ್ಷಣನೇ ಶುರು, ಅವಾಗಿನ ಕಾಲದಲ್ಲಿ ಯೋಚನೆ ಮಾಡಿ ಹೇಗಿರ್ಬೇಕು. ನನಗೆ ಕಲಿಯೋ ಆಸಕ್ತಿ ತುಂಬಾ, ಕಲಿಬೇಕು, ಏನಾದ್ರೂ ಒಂದು ಸಾಧನೆ ಮಾಡಬೇಕು, ಸಮಾಜಕ್ಕೆ ನನ್ನಿಂದ ಒಂದ್ ಏನಾದ್ರೂ ಕೊಡ್ಬೇಕು ಅನ್ನೋದು ಒಂದು ಆಸೆ ಇತ್ತು. ಬಟ್ ಅದು ಫಲಿಸ್ಲಿಲ್ಲ. ಯಾಕಂತಂದ್ರೆ ಅಲ್ಲಿ ನನಗೆ PUC ಆದ ತಕ್ಷಣನೇ ಮ್ಯಾರೇಜ್ ಆಯ್ತು ಮೇಡಮ್. ನಂದು ಮಾರ್ಚ್ ಅಲ್ಲಿ ಎಕ್ಸಾಮ್ ಬರೆದ್ ಬಿಟ್ಟು 23rd ನಂದು ಮ್ಯಾರೇಜ್ ಆಯ್ತು 2nd year. ಸೊ ಹಿಂಗಾಗಿ ನಂದಲ್ಲಿ ಶಿಕ್ಷಣ ಡಿಸ್ಕಂಟಿನ್ಯೂ ಆಯ್ತು. ನಂದು ಅಲ್ಲಿ ಬ್ರೇಕ್ ಆಗಿರೋದ್ರಿಂದ ಸ್ವಲ್ಪ ನನ್ನ ಮೊದಲೇ ಮ್ಯಾರೇಜ್ ಆಗ್ಬೇಕಾದ್ರೆ ನಮ್ಮ ಸೋದರತ್ತೆ ತಗೊಂಡ್ ಬಂದು ಇಟ್ಕೊಂಡಿದ್ರು, ಜೋಪಾನ ಮಾಡಿದ್ರು, ಎಲ್ಲ ನನಗೇನ್ ಬೇಕು ಬೇಡ ಎಲ್ಲ ಶಿಕ್ಷಣವನ್ನು ಒದಗಿಸಿದ್ರು. ಆಮೇಲೆ ನಮ್ಮ ತಂದೆಗೆ ಇಲ್ಲ ಅನ್ನಕ್ಕಾಗೋದಿಲ್ಲ. ನಮ್ಮ ತಂದೆ ಅಂತೂ ಕಲಿಸೋ ಅಷ್ಟು ಇದನ್ನ ಇರಲಿಲ್ಲ ಮೇಡಮ್, ಅವ್ರಿಗೆ ಶಿಕ್ಷಣದ ಬಗ್ಗೆ ಅಷ್ಟೊಂದು ಅರಿವು ಇರಲಿಲ್ಲ. ಸೊ ನಮ್ದೆಲ್ಲಾನು ತುಂಬ ಕುಟುಂಬ ಇರೋದ್ರಿಂದ ಒಬ್ಬರಿಗೆ ಶಿಕ್ಷಣ ಕೊಡಿಸಿದ್ರೆ ಎಲ್ರಿಗೂ ಕೊಡಿಸ್ಬೇಕಾಗುತ್ತೆ. ಅಂದ್ರೆ ನಮ್ದು ಇಲ್ಲಂತಂದ್ರೆ ಒಂದು 20-25 ಜನ ಮೇಡಮ್ ನಾವು ಮನೆಯಲ್ಲಿ, ತವರು ಮನೆಯಲ್ಲಿ. ಸೊ ಹೀಗಾಗಿ ಎಲ್ಲರ ಅನ್ನ ತಮ್ಮಂದ್ರ ಮಕ್ಕಳಿಗೂ ಸರಿಯಾದ ಒಂದು ಶಿಕ್ಷಣ ಕೊಡಿಸ್ಬೇಕು, ಎಲ್ರಿಗೂ ಎಲ್ಲಿಂದ ತಗೊಂಡ್ ಬರೋದು ಹಣಕಾಸಿನ ತೊಂದ್ರೆ ಅಂತ ಟೈಮ್ನಲ್ಲೆಲ್ಲ ವ್ಯವಸಾಯದಲ್ಲಿ ಅಷ್ಟೊಂದು ಎಲ್ಲಿ ಫಲಿಸ್ತಿತ್ತು ಮೇಡಮ್. ಈಗೆಲ್ಲ ತಾಂತ್ರಿಕವಾಗಿ ಎಲ್ಲ ಅಭಿವೃದ್ಧಿ ಹೊಂದಿದೆ. ನಾವು ಯಾವ ರೀತಿ ಹೊಲದಲ್ಲಿ ಬೆಳೆಗಳನ್ನ ಮಾಡ್ಬೇಕನ್ನೋದು ಈಗೆಲ್ಲ ಗೊತ್ತಾಗಿ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಅವರು ಲಾಭವನ್ನು ಪಡಿತಿದ್ದಾರೆ. ಬಟ್ ಆಗಿನ ಟೈಮ್ನಲ್ಲಿ ನೀರು ಕೂಡ ಸಹ ಸರಿಯಾಗಿ ಇರೋದಿಲ್ಲ. ಹೊಲಗಳಲ್ಲಿ ಬೋರ್ಗಳಲ್ಲಿ ಬೋರ್ಗಳು ಹೊಡಿಸಿದ್ರು ನೀರು ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಎಲ್ಲ ತುಂಬ ಕುಟುಂಬವನ್ನು ಸಂಭಾಳಿಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ನಮಗೆ ಕಲಿಸಲಿಕ್ಕೆ ಅವರಿಗೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ರು. ನೀವು ಬೇಕಂದ್ರೆ ಕಲಿಸ್ಕೊಳ್ಳಿ ಅಂತ ಹೇಳಿ ನಮ್ಮ ಅತ್ತೆ ಅವರಿಗೆ ಹೇಳಿದ್ರು. ಅವರು ಕೂಡ 2nd year ವರೆಗೂ ಕಲಿಸಿ ಆಮೇಲೆ ಮ್ಯಾರೇಜ್ ಮಾಡ್ಕೊಳ್ಳಮ್ಮ, ನೀನೆಲ್ಲಿ ನೌಕರಿ ಮಾಡ್ತೀಯ, ಮನೆಯಲ್ಲಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಎಲ್ಲರ ಒಪಿನಿಯನ್ ಅದೇ. ನನಗೂ ಕಲಿಬೇಕನ್ನೋದ ಆಸೆ, ಹಠ. ನಾನು ಯೋಚನೆ ಮಾಡಿದೆ ಇವ್ರಿಗೆಲ್ಲ ಸುಮ್ಮನೆ ಯಾಕೆ ನಿರಾಶೆ ಮಾಡಬೇಕು, ಎಲ್ಲರೂ ಒಂದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ, ಒಂದೇ ತಕ್ಕಡಿಲಿಟ್ಟು ಎಲ್ಲರೂ ತೂಗ್ತಾ ಇದ್ದಾರೆ, ನಾನೊಬ್ಬಳೆ ಯಾಕೆ ನಿಷ್ಠೂರ ಆಗಬೇಕು ಅಂತ ತಿಳ್ಕೊಂಡು ಮದುವೆ ಆದೆ. ಮದುವೆ ಆದ್ಮೇಲೆ ನಾನು ಮದುವೆ ಆದ್ಮೇಲೆ ಅನ್ನೋದಕ್ಕಿಂತನೂ ಮದುವೆಯಾಗಿ ಮಕ್ಕಳಾದ್ಮೇಲೆ ನಾನು ಮತ್ತೆ ಕಂಟಿನ್ಯೂ ಮಾಡಿದೆ
0: ಶಿಕ್ಷಣವನ್ನು
1: ಕಂಟಿನ್ಯೂ ಮಾಡಿದೆ. ಕಂಟಿನ್ಯೂ ಮಾಡಿ ಡಿಗ್ರಿ ಮುಗಿಸ್ಕೊಂಡೆ ಮೇಡಮ್. ಡಿಗ್ರಿ ಮುಗಿಸ್ಕೊಂಡು ನಂತರದಲ್ಲಿ BEd ಮುಗಿಸ್ಕೊಂಡೆ, MAನೂ ಮುಗಿಸ್ಕೊಂಡೆ. ಆಮೇಲೆ ನಾನು ಇಲ್ಲಿ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೊಂಡಿದ್ದು ಮನೆಯಲ್ಲಿ ಕುಂತು ಏನ್ ಮಾಡ್ಬೇಕು, ನಾವು ಕಲ್ತಿದೀವಿ ಏನ್ ಮಾಡೋದು ಕುಂತು ಅಂತ ತಿಳ್ಕೊಂಡು ಫ್ಯಾಷನ್ ಡಿಸೈನಿಂಗ್ ಡಿಪ್ಲೊಮಾ ಮುಗಿದಿದ್ದೆ ಮೇಡಮ್. ನಂದು ಡಿಪ್ಲೊಮಾ ಮುಗಿದಿರೋದ್ರಿಂದ ಜಸ್ಟ್ ನಾನು ಕಾಲೇಜ್ನಲ್ಲಿ GODC ಅಂತ ಹೇಳಿ ಇತ್ತು ಮೇಡಮ್, ಅವಾಗ ಗೊತ್ತಿರ್ಬೇಕು ನಿಮ್ಗೆ. ಆ ಕಾಲೇಜ್ನಲ್ಲಿ ನಾನು ಸೇರ್ಕೊಂಡೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋ ಬದಲು, ಏನಾದರೂ ಕಲ್ತಿದೀವಿ ಅದರಿಂದ ಮಕ್ಕಳಿಗೆ 4 ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಕಾಲೇಜ್ನಲ್ಲಿ ಸೇರ್ಕೊಂಡೆ ಮೇಡಮ್. 2004 ಸೇರ್ಕೊಂಡು ಅಲ್ಲಿಂದ ನಾನು 1 ಅಷ್ಟೇ ಮೇಡಮ್ ಆಗಿದ್ದಲ್ಲಿ, ಒಂದು ವರ್ಷ ಆದ ನಂತರ KLE ಸಂಸ್ಥೆಗೆ ಹಸ್ತಾಂತರ ಆಯಿತು. ನಮ್ದು AE ಶಿಕ್ಷಣ ಸಂಸ್ಥೆ ಇತ್ತು, ಅಂಕಲಿ ಎಜುಕೇಶನ್ ಶಿಕ್ಷಣ ಸಂಸ್ಥೆ ಅಂತಿತ್ತು ಅಂಕಲಿ ಒಳಗೆ, ಅದು ನಂತರ KLEಗೆ ಹಸ್ತಾಂತರ ಆಯಿತು. ಆವಾಗ KLE ಶ್ರೀಮತಿ ಶಾರದಾ ದೇವಿ ಕೋರೆ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತ ಹೇಳಿ ನಾಮಕರಣ ಮಾಡಿ ಅದರಲ್ಲಿ ನಾವು ಒಂದು ಖುಷಿ ಆಯ್ತು ನನಗೆ. ಆಮೇಲೆ ಅದನ್ನ GODC ಅಂತ ಹೇಳಿ ನಾವು ಕೋರ್ಸ್ಗೆ ಲೆಕ್ಚರರ್ ಆಗಿ ಸೇರ್ಕೊಂಡಾಗ ಅದು 1 ನಂತರ ಕ್ಲೋಸ್ ಆಯ್ತು ಮೇಡಮ್. ಅದು ಕ್ಲೋಸ್ ಆಯ್ತು. ಕ್ಲೋಸ್ ಮಾಡಿದ್ರು ಇದೇನಪ್ಪ ಇವ್ರು ಹಿಂಗ್ ಮಾಡಿದ್ರು, ಏನೋ ಒಂದು ಆಸೆ ಇಟ್ಕೊಂಡು ನಾನು ಇಲ್ಲಿ ಬಂದೆ, ಇದೆಲ್ಲ ಕ್ಲೋಸ್ ಮಾಡಿ ನಮ್ಮನ್ನ ಏನ್ ಮಾಡ್ತಾರೆ, ನಮಗ್ ಜಾಬ್ ಕೊಡ್ತಾರಾ ಇಲ್ವಾ, ಇದು ಟೆನ್ಷನ್ ಮೇಡಮ್. ಹಿಂಗಾಗಿ ಎಲ್ಲರೂ ರಾಜ್ಯಾದ್ಯಂತ ಇತ್ತು, ಅದೇ ನಮ್ದು ಒಬ್ಬಳದೇನಿರ್ಲಿಲ್ಲ, ರಾಜ್ಯಾದ್ಯಂತ ಇತ್ತು. ಅದನ್ನ ಫೈಟ್ ಮಾಡಿ 2006 ಒಳಗಡೆ ಅಪಾಯಿಂಟ್ಮೆಂಟ್ ಆದವ್ರನ್ನೆಲ್ಲರನ್ನು ಇದ್ ಮಾಡ್ಕೊಂಡ್ರು ಮೇಡಮ್, ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು, ಗೌರ್ಮೆಂಟ್ ಅಪಾಯಿಂಟ್ಮೆಂಟ್. ಆ ಒಂದು ನಿಟ್ಟಿನಲ್ಲಿ ನಾನಿಲ್ಲಿ KLE ಒಳಗಡೆನೆ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸುವಂತ ಸೌಭಾಗ್ಯ ನನ್ನದಾಯ್ತು
0: ಮೇಡಮ್. ಈಗ ತಾವ್ ಹೇಳ್ತಾ ಇದ್ರಿ IAS ಆಗ್ಬೇಕು ಅಂತ ಒಂದು ದೊಡ್ಡ ಕನಸನ್ನ ಹೊಂದಿ ಶಿಕ್ಷಕ ವೃತ್ತಿಗೆ ಬಂದ್ರಿ. ಈ ಶಿಕ್ಷಕ ವೃತ್ತಿ ಅನ್ನುವಂಥದ್ದು ನಿಮ್ಗೆ ಎಷ್ಟು ತೃಪ್ತಿಯನ್ನ ತಂದು ಕೊಟ್ಟಿದೆ?
1: ನನಗೆ ತುಂಬಾನೇ ತೃಪ್ತಿ ಅನ್ಕೊಟ್ಟಿದೆ ಮೇಡಮ್. ನಾನು IAS ಆಗ್ಬೇಕನ್ನೋದು ನನ್ನ ಕನಸಿತ್ತು, ಬಟ್ ಅದು ಈ ತರ ಟರ್ನ್ ತಗೊಂಡು ಈ ಮಟ್ಟಕ್ಕೆ ನನ್ನ ಬೆಳೆಸ್ತಿದೆ ಅಂತಂತಂದ್ರೆ ನಾನು ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಲು ಹೋದಾಗ ನನ್ನಿಂದ ಇದೆಲ್ಲ ಸಾಧ್ಯ ಆಯ್ತು. IAS ಆಫೀಸರ್ ಆಗಿದ್ರೆ ನನ್ನಿಂದ ಸಾಧನೆ ಆಗ್ತಾ ಇರ್ಲಿಲ್ಲ ಅಂತ ನನಗೆ ಈಗ ಅನಿಸ್ತಾ ಇದೆ
0: ಮೇಡಮ್. ಈಗ ತಾವು ಶಿಕ್ಷಕ ವೃತ್ತಿಯ ಜೊತೆಗೆ ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಆಸಕ್ತಿಯನ್ನ ಹೊಂದಿದ್ದೀರಾ. ಈ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಬರೋದಕ್ಕೆ ಕಾರಣ ಏನು? ಈ ಒಂದು ಸಾಹಿತ್ಯದಲ್ಲಿ ಆಸಕ್ತಿ ಅನ್ನುವಂಥದ್ದು ಬಾಲ್ಯದಲ್ಲಿ ಇತ್ತ ಅಥವಾ ಇತ್ತೀಚಿನ ದಿನಗಳಲ್ಲಿ ಬೆಳೆದು ಬಂದಂತ ಹೇಗೆ?
1: ಇಲ್ಲ ಮೇಡಮ್, ನನಗೆ ಬಾಲ್ಯದಿಂದಲೂ ಇತ್ತು. ಕತೆ ಕವನ ಬರೆಯೋದು, ನನಗೆ ಹಾಡೋದಂದ್ರೆ ತುಂಬಾ ಇಷ್ಟ. ನಾನು ಹೈಸ್ಕೂಲ್ ಲೆವೆಲ್ ಕಿಂತನೂ ಪ್ರೈಮರಿ ಲೆವೆಲ್ ನಿಂದನೂ ನನಗದು ಹವ್ಯಾಸ. ಸೊ ಹಿಂಗಾಗಿ ನನಗೆ ಅವಾಗ್ಲಿಂದನೂ ಇದ್ದದ್ದು, ಮ್ಯಾರೇಜ್ ಆದ ಕೂಡಲೇ ಎಲ್ಲಾನು ಬ್ರೇಕ್ ಆಯ್ತಲ್ಲ ಮೇಡಮ್, ನನ್ನ ಮೈಂಡ್ ಅಪ್ಸೆಟ್ ಆಯ್ತು ಸ್ವಲ್ಪ ದಿವಸ. ನಂದು ಏನು ಟ್ಯಾಲೆಂಟ್ ಇದೆ

0: ಏನ್ ಯೂಸ್, ಏನ್ ಮಾಡ್ಬೇಕಾಯ್ತು, ನಾನು ಇಲ್ಲಿ ಮದ್ವೆ ಆಯ್ತು, ಮಕ್ಕಳಾಯ್ತು, ಎಲ್ಲರ ಹಂಗೇನೆ ನಂದು ಆಯ್ತಲ್ಲ ಅಂತ ತಿಳ್ಕೊಂಡು ನನಗೆ ಬೇಜಾರಾಯ್ತು. ಸೊ ಈಗ ಅಲ್ಲಿ ನನ್ನ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಕೇಳಿನಲ್ಲಿ ಆದ್ಮೇಲೆ ನಾನು ಅತ್ತನಿಗೆ ಶಿಫ್ಟ್ ಆದೆ. 3 ವರ್ಷ ನಾನು ಅಂಕ್ಲಿಂದ ಅಪಾಯಿಂಟ್ಮೆಂಟ್ ಮಾಡಿದೆ ಮೇಡಮ್. ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗಲಿಲ್ಲ ಅಂತ ತಿಳ್ಕೊಂಡು ಈಗ 7 ವರ್ಷದಿಂದ ನಾನು ಅಲ್ಲೇ ಸೆಟ್ಲ್ ಆಗಿದ್ದೀನಿ. ನನ್ನ ಫ್ಯಾಮಿಲಿ ಎಲ್ಲನೂ ಸೆಟ್ಲ್ ಆಗಿದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ನನಗೆ ಸಾಕಷ್ಟು ಟೈಮ್ ಸಿಕ್ತು ನನ್ನ ಅಚೀವ್ಮೆಂಟ್ ಮಾಡಲಿಕ್ಕೆ, ಇದೊಂದು ಒಳ್ಳೆ ಅವಕಾಶ ಅಂತ ತಿಳ್ಕೊಂಡು ನಾನು ಅವಾಗ ಸ್ವಲ್ಪ ಮೈಂಡನ್ನು ಅದರಲ್ಲಿ ಹಾಕ್ಬಿಟ್ಟು ಬರೆಯೋದ್ರ ಮೂಲಕ. ಮತ್ತು ನನಗೆ ಇನ್ನೊಂದಂತಂದ್ರೆ ಕೋರೆಯವರನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದು ಮೇಡಮ್. ಕೊರೆಯವ್ರನ್ನ ನಾನು ಆಯ್ಕೆ ಮಾಡಿಕೊಂಡಿದ್ದು ಆಕ್ಚುಲಿ ಹೇಳ್ಬೇಕಂತಂದ್ರೆ ನನ್ನ ಕೇಳಿಗೆ ಬಂದಿದ್ದೆ ಅವರಿಂದ. ಇಲ್ಲಾಂದ್ರೆ ಕೌನ್ಸಿಲಿಂಗ್ ನಲ್ಲಿ ಹಾಸನ ಆಗಿತ್ತು ಮೇಡಮ್ ನಂದು. ಹಾಸನಕ್ಕೆ ಹೋಗಿ ಇಲ್ಲೇ ಜಾಬ್ ಮಾಡೋದು, ಕಿರಿಕಿರಿಕಿರಿ ಮಾಡ್ತಾ ಇದ್ರು ಮನೆಯಲ್ಲಿ. ಸೊ ಈಗ ಹಾಸನಕ್ಕೆ ಹೋಗಿ ಇನ್ನು ಜಾಬ್ ಮಾಡಕ್ಕೆ ಇವ್ರು ಬಿಡ್ತಾರಾ ಅನ್ನುವಂತ ಒಂದು ಪ್ರಶ್ನೆ. ಸೊ ಅವಾಗ ಹೋದೆ ನಾನು ಸರ್ ಹತ್ರ ಹೋಗಿ, ಹಿಂಗಾಗಿದ್ದೀರಿ, ನಾನು ಜಾಬ್ ಮಾಡಬೇಕು, ನನಗೆ ಇಂಟ್ರೆಸ್ಟ್ ಇದೆ ಅಂತಂದಾಗ, ಆಯಿತು ಸರಿ ಈಗೇನ್ ಮಾಡೋಣ ಅಂತ ಒಂದು ಕೆಲವೊಂದು ಪ್ರಶ್ನೆ ಕೇಳಿದರು. ಸೊ ನನಗೇನೂ ತಿಳಿತಾ ಇಲ್ಲ, ನಾನು ಜಾಬ್ ಅಂತೂ ಮಾಡಬೇಕು, ಹಾಸನಕ್ಕಂತೂ ನನಗೆ ಹೋಗೋಕ್ಕಾಗೋದಿಲ್ಲ. ಸೊ ನಮ್ಮ ಕೇಳಿನಲ್ಲೇ ಒಂದು ಪೋಸ್ಟ್ ಖಾಲಿ ಇದೆ, ನನಗೆ ನೀವು ಅದನ್ನು ರೆಕಮೆಂಡ್ ಮಾಡಿದರೆ ನನಗೆ ಸಿಗುತ್ತೆ ಅಂತ ಹೇಳಿದೆ ಮೇಡಮ್ ನಾನು. ಸರಿ ಆಯ್ತು ಬಿಡು, ಖಾಲಿ ಇತ್ತಂತಂದರೆ ಕೇಳಿ ನೋಡಿ, ನಿನಗೆ ಲೆಟರ್ ತೊಗೊಂಡೋಗಿ ಮಾಡ್ಕೊಂಬಾ ಅಂತೇಳಿ ಒಂದು ಮಾತು ಹೇಳಿದರು. ಆಮೇಲೆ ಹೆಡ್ ಆಫೀಸಿಗೆ ಬಂದು ಲೆಟರ್ ತೊಗೊಂಡು ರೆಡಿ ಮಾಡಿಕೊಟ್ರು. ಶೋಭಾ ಮೇಡಮ್ ಅಂತಿದ್ರು ಅವರು ಹೆಡ್ ಆಫೀಸಲ್ಲಿ, ಅವರೆಲ್ಲ ರೆಡಿ ಮಾಡಿಕೊಟ್ರು ಮೇಡಮ್. ಹೋಗಿ ಹಾಸನದಿಂದ ಕ್ಯಾನ್ಸಲ್ ಮಾಡ್ಕೊಂಬಂದು ಗೌರ್ಮೆಂಟ್ ಲೆವೆಲ್ನಲ್ಲೇ ಆರ್ಡರ್ನ ಚೇಂಜ್ ಮಾಡಿಸಿ ನನಗೆ ಒಂದು ನನ್ನ ಆಸೆಯನ್ನು ಈಡೇರಿಸಿದಂತಹ ಮಹಾನುಭಾವರು ಡಾಕ್ಟರ್ ಪ್ರಭಾಕರ್ ಕೋರೆ ಅವರು.
1: ನೀವು ಉಪಕಾರ ಸ್ಮರಣೆಯನ್ನ ಸ್ಮರಿಸೋದಕ್ಕಾಗಿ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಬಗ್ಗೆ ಬರೀತೀರಾ. ಆ ಒಂದು ತಮ್ಮ ಚೊಚ್ಚಲ ಕೃತಿ ಶಾರದಾ ಪ್ರಭೆಯ ಬಗ್ಗೆ ಮಾತಾಡೋದಾದ್ರೆ ಏನ್ ಹೇಳ್ತೀರಾ ಮೇಡಮ್?
0: ಶಾರದಾ ಪ್ರಭೆಯ ಬಗ್ಗೆ ಮಾತಾಡೋದಾದ್ರೆ ಮೇಡಮ್, ಅವರ ಬಗ್ಗೆ ಸಾಕಷ್ಟು ಜನ ಬರೆದಿದ್ದಾರೆ. ನಾನಷ್ಟೇ ಅಲ್ಲ, ನಾನು ಭಾಳ ಹಿಂದಿದ್ದೀನಿ ಇನ್ನು. ಈಗಿನ್ನು ಒಂದೊಂದೇ ಒಂದೊಂದೇ ಮೆಟ್ಲು ಏರ್ತಾ ಇದ್ದೀನಿ. ನನಗಿಂತ ಸೀನಿಯರ್ಸ್ ಎಲ್ಲ ರೈಟರ್ಸು ತುಂಬ ಜನ ಬರೆದಿದ್ದಾರೆ ಮೇಡಮ್, ದೊಡ್ಡ ದೊಡ್ಡ ಗ್ರಂಥಗಳನ್ನೇ ಬರೆದಿದ್ದಾರೆ. ನಾನು ಒಂದು ಅಲ್ಪ ಪ್ರಮಾಣದಲ್ಲಿ ಅವರ ಪೂರ್ಣ ಪ್ರಮಾಣದ ಒಂದು ಚರಿತ್ರೆಯನ್ನು ಒಂದು ಮಕ್ಕಳಿಗೆ, ನಮ್ಮ ವಿದ್ಯಾರ್ಥಿಗಳು ಅವರ ಒಂದು ಗುಣಗಳನ್ನು ಅಳವಡಿಸ್ಕೊಳ್ಳಿ ಅನ್ನೋ ದೃಷ್ಟಿಗಾಗಿ, ನನ್ನ ಆತ್ಮಸಂತೃಪ್ತಿಗಾಗಿ ಕೆಲವೇ ಕೆಲವು ಪುಟಗಳಲ್ಲಿ ನಾನು ಅದನ್ನು ವ್ಯಕ್ತಪಡಿಸಿ ಅವರ 75ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಾನು ಅವರಿಗೆ ಕಾಣಿಕೆಯನ್ನಾಗಿ ಕೊಟ್ಟಿದ್ದೀನಿ. ಅದು ನಮ್ಮ ಸ್ವಗ್ರಾಮ ಅಂಕ್ಲಿಯಲ್ಲೇ ನಾನು ಬಿಡುಗಡೆ ಮಾಡಿದ್ದು 1ನೇ ತಾರೀಕಿಗೆ.
2: ಬಾಳ ಬಂಗಾರ ನೀನು, ಹಣೆಯ ಸಿಂಗಾರ ನೀನು, ನಿನ್ನ ಕೈಲಾಡೋ ಬೊಂಬೆ ನಾನಯ್ಯ, ನಾನಯ್ಯ ಬೊಂಬೆ ನಾನಯ್ಯ.
3: ನಾನು ಭಾರತಿ ವಿಷ್ಣುವರ್ಧನ್, ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ 90.4 FM ಕೇಂದ್ರಕ್ಕೆ ಶುಭಾಶಯಗಳು. ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ. ನೊಂದವರ ಶೋಷಿತರ ಧ್ವನಿಯಾಗಿ, ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ.

0: ಶಾರದಾ ಪ್ರಭೆ ಒಂದು ಚೊಚ್ಚಲ ಕೃತಿಯ ಜೊತೆಗೆ ಮತ್ತೆ ಬೇರೆಲ್ಲ ಯಾವ ಕೃತಿಗಳನ್ನ ರಚನೆ ಮಾಡಿದ್ದೀರಾ, ಹಾಗೆ ತಮ್ಮ ಲೇಖನಗಳ ಬಗ್ಗೆ?
1: ಬೇರೆ ಕೃತಿಗಳಂತಂದ್ರೆ ಒಂದು ಕವನ ಸಂಕಲನ ಆಗಿದೆ, ಬಟ್ ಅದು ಬಿಡುಗಡೆ ಮಾಡಿಲ್ಲ ಮೇಡಮ್. ಯಾಕಂತಂದ್ರೆ ಈ ಒಂದೊಂದೇ ಬಿಡುಗಡೆ ಮಾಡೋದು ಅಂತಂದ್ರೆ ಸುಮ್ನೆ ಹಣನೂ ವ್ಯರ್ಥ, ಆಮೇಲೆ ಟೈಮು ವ್ಯರ್ಥ. ಸೊ ಪ್ರತಿಯೊಂದು ಪುಸ್ತಕಕ್ಕೆ ಫಂಕ್ಷನ್ ಮಾಡಿ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಲ್ವಾ. ಅದಕ್ಕೆ ಇನ್ನೂ ಒಂದು ಪುಸ್ತಕ ಬರಿತಾ ಇದ್ದೀನಿ ಮೇಡಮ್, ಅದು ಒಂದು 60-70 ಪುಟ ಆಗಿದೆ ಅಷ್ಟೇ. ಸೊ ಅದು ನಮ್ಮ ಹದಿಹರೆಯದ ಹೆಣ್ಣು ಮಕ್ಕಳ ಕುರಿತು ಬರಿತಾ ಇದ್ದೀನಿ. ಸೊ ಅದು ತಯಾರು ಆದ ನಂತರ ಇದನ್ನು ಅದನ್ನು ಕೂಡಿಸಿ ಕವನ ಸಂಕಲನ, ಆಮೇಲೆ ಅದು ಎರಡು ಕೂಡಿಸಿ ಲಾಂಚ್ ಮಾಡ್ಬೇಕನ್ನೋದು ಒಂದು ಇಚ್ಛೆ ಇದೆ. ಯಾಕಂತಂದ್ರೆ ಈಗ ನಮ್ಮ ಹೆಣ್ಣು ಮಕ್ಕಳ ಮನಸ್ಸುಗಳು ಒಂಥರ ಚಂಚಲವಾಗಿ ಬಿಟ್ಟಿವೆ ಮೇಡಮ್. ಶಿಕ್ಷಣದ ಕಡೆಗೆ ಲಕ್ಷ್ಯ ಕೊಡದೆ ಬೇರೆ ಬೇರೆ ಏನೋ ಏನೋ ಒಟ್ಟು ಅವರ ವಿಚಾರಗಳು ಪಾಠಕ್ಕಿರದೆ ಬೇರೆ ಎಲ್ಲೆಲ್ಲೋ ಓಡ್ತಾ ಇವೆ. ಆ ಒಂದು ದೃಷ್ಟಿಯಿಂದ ಯಾಕೆ ಆ ತರ ಮಕ್ಕಳ ಮನಸ್ಸು ಚೇಂಜ್ ಆಗ್ತದೆ, ಮಕ್ಕಳ ಮನಸ್ಸಲ್ಲಿ ಬದಲಾವಣೆಗಳು ಯಾಕೆ ಆಗ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಅವರಿಗೆ ನಾನು ಒಂದು ಎಲ್ಲ ಹೆಣ್ಮಕ್ಕಳು ಓದುವಂತಹ ಪುಸ್ತಕವನ್ನು ನಾನು ಬರಿತಾ ಇದ್ದೀನಿ. ಅದಾದ ತಕ್ಷಣ ನಾನು ಲಾಂಚ್ ಮಾಡ್ತೀನಿ, ಒಂದು ವರ್ಷ ಆಗ್ಬೋದು.
0: ಮೇಡಮ್, ಈಗ ಹೆಣ್ಣು ಮಕ್ಕಳ ಮನಸ್ಸು ಚಂಚಲ ಆಗ್ತಾ ಇದೆ ಅಂತ ಹೇಳಿದ್ರಿ ತಾವು, ಅಂದ್ರೆ ಈಗ ನಾವು ಚಿಕ್ಕವರಿದ್ದಾಗ ನಮಗೆ ಬೆಳೆಸುವಂತಹ ರೀತಿ, ಈಗ ನಾವು ನಮ್ಮ ಮಕ್ಕಳನ್ನ ಬೆಳೆಸುವಂತಹ ರೀತಿ ಹೇಗೆ, ಏನಾದ್ರೂ ನಾವು ಬೆಳೆಸುವಲ್ಲಿ ಪೋಷಕರು ಎಡವುತ್ತಾ ಇದ್ದೀವಾ ಹೇಗೆ ಅಂತ, ನಮ್ಮ ಸಂಸ್ಕೃತಿಯ ಬಗ್ಗೆ ಅವರಿಗೆ ನಾವು ತಿಳುವಳಿಕೆಯನ್ನ ನೀಡ್ತಾ ಇಲ್ವಾ?
1: ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ ಮೇಡಮ್, ನಾವು ನೀಡ್ತಾ ಇಲ್ಲ ಅಂತಲ್ಲ, ಕೆಲವೊಂದು ಪ್ರಸಂಗಗಳಲ್ಲಿ ಕೆಲವೊಂದು ಕುಟುಂಬಗಳಲ್ಲಿ ಅಂತಹ ವಾತಾವರಣ ಇದೆ ಮೇಡಮ್. ಎಲ್ಲರ ಕುಟುಂಬದಲ್ಲೂ ಅಂತ ವಾತಾವರಣ ಇದೆ ಅಂತಲ್ಲ, ಬಟ್ ಕೆಲವೊಂದು ಕುಟುಂಬಗಳಲ್ಲಿ ಅಂತ ವಾತಾವರಣ ಬೆಳೆದಿ ಬಿಟ್ಟಿದೆ. ಮಕ್ಕಳನ್ನ ಹತೋಟೆಗೆ ತೆಗೆದುಕೊಳ್ಳಲಾರದಂತಹ ಪೋಷಕರು ಇದ್ದಾರೆ, ಯಾಕಂದ್ರೆ ಅವರಿಷ್ಟಕ್ಕಂತೆ ಅವರನ್ನ ಬಿಟ್ಟು ಬಿಡೋರು ಇದ್ದಾರೆ. ಆಮೇಲೆ ನಮ್ಮ ಮನೆ ಸಂಪ್ರದಾಯ ಸಂಸ್ಕೃತಿ ನಮ್ದು ಏನಿದೆ ಅನ್ನೋದನ್ನ ಮಕ್ಕಳಿಗೆ ಮೊದಲು ತಿಳಿ ಹೇಳಬೇಕು. ಇಲ್ಲ, ಅವರಿಷ್ಟಕ್ಕಂತೆ ಅವ್ರ ಜಾನೆ ಇದ್ದಾಳೆ, ಸಾಕಷ್ಟು ಜಾನೆ ಇದ್ದಾಳೆ, ಅವ್ರ 100-100 ಅಂಕಗಳನ್ನ ತೆಗಿತಾಳೆ, ಬಟ್ ಅವಳಲ್ಲಿ ಏನಿಲ್ಲ, ಗುರು ಹಿರಿಯರಲ್ಲಿ ಭಕ್ತಿ ಭಾವವಿಲ್ಲ. ಅದಕ್ಕೆ ಅಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಅದಕ್ಕೆ ಮನೆಯಲ್ಲೇ ಕೂಡ ನೈತಿಕ ಶಿಕ್ಷಣದ ಅವಶ್ಯಕತೆ ಇದೆ, ಶಾಲೆಯಲ್ಲೂ ಕೂಡ ನೈತಿಕ ಶಿಕ್ಷಣದ ಅವಶ್ಯಕತೆ ಇದೆ. ಪಠ್ಯದ ಜೊತೆಗೆ ಶಾಲೆಯಲ್ಲೂ ಕೂಡ ನೈತಿಕ ಶಿಕ್ಷಣದ ಒಂದು 45 ನಿಮಿಷದ ಒಂದು ಪಿರಿಯಡ್ ಕೊಟ್ರಂತೂ ತುಂಬಾ ಚೆನ್ನಾಗಿರುತ್ತೆ ಮೇಡಮ್. ಯಾಕಂತಂದ್ರೆ ಮೌಲ್ಯಗಳು ಕಡಿಮೆ ಆಗ್ತಾ ಇದ್ದೀವಿ ಮಕ್ಕಳಲ್ಲಿ. ನಾವ್ ಎಷ್ಟೋ ಮಕ್ಕಳನ್ನ ನೋಡ್ತಾ ಇರ್ತೀವಿ, ಯಾಕಂತಂದ್ರೆ ನಮ್ಮಲ್ಲಿ ಬರುವಂತಹ ಮಕ್ಕಳು ಎಲ್ಲ ಹಳ್ಳಿಯಿಂದ ಬರುವಂತ ಮಕ್ಕಳು. ಸಿಟಿಯಿಂದ ಬರುವಂತ ಮಕ್ಕಳು 25%, ಆದ್ರೆ 75% ಹಳ್ಳಿಯಿಂದ ಬರ್ತಕ್ಕಂತಹ ಮಕ್ಕಳಲ್ಲಿ ಅಂತಹ ಮೌಲ್ಯಯುತವಾದ ಗುಣಗಳನ್ನ ನಾವು ಬೆಳೆಸಬೇಕಂತಂದ್ರೆ ಪೋಷಕರ ಸಪೋರ್ಟ್ ಕೂಡ ನಮ್ಗೆ ಅಷ್ಟೇ ಬೇಕಾಗತ್ತೆ ಮೇಡಮ್. ಯಾಕಂತಂದ್ರೆ ಈಗ ನಾವೇನಾದ್ರೂ ಹೇಳಕ್ ಹೋದ್ರೆ ಪೇರೆಂಟ್ಸ್ ಅವ್ರ ಒಂದು ಬ್ಯಾರೇನೇ ದಿಕ್ಕಿನಲ್ಲಿ ಹೋಗ್ತಾ ಇರ್ತಾರೆ. ಸೊ ಅವರಿಗೆ ಪೋಷಕರಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮನ ಮುಟ್ಟುವಂತಹ ಒಂದ್ ನೈತಿಕವಾದಂತಹ ಶಿಕ್ಷಣವನ್ನ ನಾವು ನೀಡಬೇಕು. ಅಂತಹ ಒಂದು ಮೀಟಿಂಗ್ಗಳನ್ನ ನಾವು ಅರೇಂಜ್ ಮಾಡಬೇಕು ಪೇರೆಂಟ್ಸ್ ವಿತ್ ಸ್ಟೂಡೆಂಟ್ಸ್ಗೆ ಅಂತ ಮಾಡಿದ್ರೆ ಮಾತ್ರ ಅವ್ರಿಗೆ ಒಂದ್ ಸ್ವಲ್ಪ ಏನಾದ್ರೂ ತಿಳುವಳಿಕೆ ಬರಬಹುದು. ನಮ್ಮ ಮಕ್ಕಳನ್ನ ನಾವು ಯಾವ ರೀತಿ ಬೆಳೆಸಬೇಕು ಅನ್ನೋದನ್ನ ಅವ್ರಿಗೆ ನಾವು ತಿಳಿ ಹೇಳಬೇಕಾಗತ್ತೆ ಮೇಡಮ್. ಇಲ್ಲಾಂತಂದ್ರೆ ಬರೇ ಓದ್ಲಿ, ಅವರು ಅಂಕಗಳನ್ನಷ್ಟೇ ಪಡೀಲಿ, ಬೇರೆ ಆಕ್ಟಿವಿಟಿ ಬೇಡ, ಇಂಥ ಪೇರೆಂಟ್ಸು ಇರ್ತಾರೆ ಮೇಡಮ್. ಯಾಕಂತಂದ್ರೆ ಅವಳು ಅಭ್ಯಾಸನಲ್ಲಿಯೂ ಇರ್ತಾಳೆ, ಆಮೇಲೆ ಅದರ್ ಆಕ್ಟಿವಿಟೀಸ್ ನಲ್ಲೂ ಇರ್ತಾಳೆ. ಅವಳು ಡಾನ್ಸ್ ಆಗಿರ್ಬಹುದು, ಹಾಡಾಗಿರ್ಬಹುದು, ಡ್ರಾಯಿಂಗ್ ಆಗಿರ್ಬಹುದು, ಇಂಥ ಎಲ್ಲದರಲ್ಲಿಯೂ ಸರ್ವಗುಣ ಸಂಪನ್ನೆ ಒಂದೇ ಹುಡುಗಿಯಲ್ಲಿದ್ರೂ ಕೂಡ ನಮಗೆ ಬೇಡ, ಅದೆಲ್ಲ ಬೇಡ, ನಮಗೆ ಬರೀ ಅಭ್ಯಾಸ ಒಂದೇ ಸಾಕು ಅನ್ನುವಂಥ ಪೇರೆಂಟ್ಸು ಇದ್ದಾರೆ. ಅಂಥ ಪೇರೆಂಟ್ಸ್ಗೆ ನಾವು ತಿಳಿ ಹೇಳಬೇಕಂತಂದ್ರೆ ಮೋಟಿವೇಶನಲ್ ಏನಾದರೂ ಕಿರುಚಿತ್ರಗಳನ್ನ ಅವರಿಗೆ ತೋರಿಸಬೇಕು ಅನ್ನೋದೊಂದು ನನ್ನ ಆಸೆ.
0: ಅಂದ್ರೆ ಇವಾಗ ಎಜುಕೇಶನ್ ಓರಿಯೆಂಟೆಡ್ ಆಗಿ ಹೋಗ್ತಾ ಇದ್ದಾರೆ, ಮಾರ್ಕ್ಸ್ ನ ಬೆನ್ನತ್ತಿ ಹೋಗ್ತಾ ಇದ್ದಾರೆ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ.

ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವಿಜಯ ಪ್ರಕಾಶ್ ಮಾತಾಡ್ತಾ ಇದ್ದೀನಿ. ಬಹಳ ಸಂತೋಷವಾಗಿದೆ ಇವತ್ತು ವೇಣುಧ್ವನಿ 90.4 FM KLE ಕನಸು ಈ ರೇಡಿಯೋ ಸ್ಟೇಷನ್ ಕೂತಿದ್ದೀನಿ. ಬಹಳ ಒಂದು ರೀತಿ ಯಾಕೆ ಸಂತೋಷ ಆಗುತ್ತೆ ಅಂದ್ರೆ, ಬೆಳಗಾವಿ ಜನರಿಗೋಸ್ಕರ ವಿಶೇಷವಾಗಿ ಇವರು ಒಂದು ಪ್ರಯತ್ನ ಮಾಡಿ ಇಲ್ಲಿನ ಜನರಿಗೆ ನಾವು ಮನರಂಜನೆ ಕೊಡಬೇಕು ಅಂತ ಒಂದು ವಿಶೇಷವಾದ ಒಂದು ಉದ್ದೇಶದಿಂದ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ KLE ಅವ್ರಿಗೆ, ಇನ್ಸ್ಟಿಟ್ಯೂಷನ್ ಅವ್ರಿಗೆ, ಮತ್ತೆ ಇಲ್ಲಿ ಕೆಲಸ ಮಾಡ್ತಿರೋ ಎಲ್ಲ ಬಂಧು ಮಿತ್ರರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ಅಭಿನಂದನೆಗಳು, ಯಾಕೆಂದರೆ ಈ ರೀತಿ ಒಂದು ಒಳ್ಳೆ ಕೆಲಸ ಮಾಡಲಿಕ್ಕೆ ಮನಸ್ಸು ಬರೋದೇ ದೊಡ್ಡ ವಿಷಯ. ಮನಸ್ಸು ಬಂದಾಗ ಅದಕ್ಕೆ ಸಹಯೋಗ ನೀಡಲಿಕ್ಕೆ ಯೂನಿವರ್ಸಿಟಿಯವರು ಎಲ್ಲರೂ ನಿಮಗೆ ಒಂದು ಸಹಕಾರವನ್ನು ನೀಡಿದ್ದಾರೆ. ಈ ಮೂಲಕವಾಗಿ ನೀವು ಕಲಾವಿದರನ್ನು, ಕಲೆಯನ್ನು ಮತ್ತು ಸಮಾಜಕ್ಕೆ ಸೇರಿದಂಥ ಎಷ್ಟೋ ಒಳ್ಳೆ ವಿಷಯಗಳನ್ನು ಬೆಳಗಾವಿ ಜನರಿಗೆ ತಲುಪಿಸ್ತಾ ಇದ್ದೀರಾ. ಬೆಳಗಾವಿ ಜನಗಳು ಇದನ್ನು ಅಷ್ಟು ಇಷ್ಟಪಟ್ಟು ಕೇಳ್ತಾ ಇದ್ದಾರೆ. ನನಗೂ ಭಾಳ ಸಂತೋಷ ಆಗ್ತದೆ ಇವತ್ತು ಇಲ್ಲಿ ನಿಮ್ಮ ಒಂದು ಸ್ಟುಡಿಯೋನಲ್ಲಿ ಕೂತ್ಕೊಂಡು ಮಾತಾಡಲಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 ಎಫ್ಎಂ. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಭಾರತಿ ಸಂಜಯ್ ಕೋರೆಯವರು. ಮೇಡಮ್, ಈಗ ಈ ಒಂದು ಸಾಹಿತ್ಯಾಸಕ್ತಿ ಜೊತೆಗೆ ಶಿಕ್ಷಕ ವೃತ್ತಿಯನ್ನ ಬಿಟ್ಟರೆ ನಿಮಗೆ ಬೇರೆ ಯಾವೆಲ್ಲ ವಿಷಯಗಳಲ್ಲಿ ಆಸಕ್ತಿ ಇದೆ, ಹಾಗೆ ನಿಮ್ಮ ಹವ್ಯಾಸಗಳು ಏನೇನು ಅಂತ?
1: ಬೇರೆ ವಿಷಯಗಳು ಅಂತಂದ್ರೆ ನಾನು ಆರ್ಟಿಕಲ್ಸ್ನೆಲ್ಲ ಬರಿತಾ ಇರ್ತೀನಿ ಮೇಡಮ್. ಹೆಚ್ಚಾಗಿ ನಾನು ತಗೊಳ್ಳೋದು ಹೆಣ್ಮಕ್ಳ ಬಗ್ಗೆನೇ ತಗೋತಿರ್ತೇನೆ. ಯಾಕಂದ್ರೆ ಈ ಪುರುಷ ಪ್ರಧಾನವಾದ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತಾರೆ, ಕೊಡೋದಿಲ್ಲ ಅಂತಲ್ಲ, ಮೊದಲಿನಕ್ಕಿಂತಲೂ ಈಗ ತುಂಬಾ ಬದಲಾವಣೆ ಆಗಿದೆ, ನಾನಿಲ್ಲ ಅನ್ನೋದಿಲ್ಲ. ಬಟ್ ಇನ್ನೂ ಕೂಡ ಪುರುಷ ಪ್ರಧಾನ ಸಮಾಜವೇ ಅಂತಾನೆ ಕರೀತಾರೆ, ಮಹಿಳಾ ಪ್ರಧಾನವಾದ ಸಮಾಜ ಅಂತ ಕರೆಯೋದಿಲ್ಲ. ಅದಕ್ಕೆ ನಮಗೆ ಮನಸ್ಸಿಗೆ ಒಂಚೂರು ಕೆಡಕನಿಸುತ್ತೆ. ಎಲ್ಲಾ ಕ್ಷೇತ್ರದಲ್ಲೂ ಯಾವ ಗಂಡು ಮಕ್ಕಳಿಗೂ ಹೆಣ್ಮಕ್ಳು ಕಡಿಮೆ ಇಲ್ಲ, ಆದರೂ ಕೂಡ ಫಸ್ಟ್ ಪ್ರಿಫರೆನ್ಸ್ ಮತ್ತೆ ಗಂಡು ಮಕ್ಕಳಿಗೇನೆ ಹೋಗ್ತಾ ಇದೆ. ಮನೆಯಲ್ಲಾದರೂ ಕೂಡ ಮನೆಯಿಂದನೇ ಶುರುವಾಗುತ್ತೆ ಅದು. ಮೊದಲು ಗಂಡು ಮಕ್ಕಳಿಗೆ ಹೆಚ್ಚಿಗೆ ಓದಿಸ್ಬೇಕು, ಹೆಣ್ಮಕ್ಳಿಗೆ ಇಷ್ಟೇ ಸಾಕಪ್ಪ ಗಂಡನ ಮನೆಗೆ ಹೋಗ್ತಾಳೆ, ಮುಂದೆ ಬೇಕಂದ್ರೆ ಅವ್ರು ಕಲಿಸ್ಲಿ ಅನ್ನುವಂತ ಒಂದು ಭಾವನೆಗಳು ಪಾಲಕರಲ್ಲಿಯೂ ಕೂಡ ಇದೆ. ಅಂತ ಭಾವನೆಗಳು ಹೋಗ್ಬೇಕು ಮೇಡಮ್. ಯಾಕಂತಂದ್ರೆ ಯಾವ ಹೆಣ್ಮಕ್ಳು ಗಂಡು ಮಕ್ಕಳಿಗೆ ಕಡಿಮೆ ಇಲ್ಲ, ಎಲ್ಲ ಕ್ಷೇತ್ರದಲ್ಲಿ ಮೊದಲು ಎತ್ತಿದ ಕೈ ಹೆಣ್ಮಕ್ಳದೇ ಇದೆ. ಅದಕ್ಕೆ ಅವರು ಅರ್ಥ ಮಾಡ್ಕೋಬೇಕು, ಹೆಣ್ಮಕ್ಳು ಆದ್ರೆ ಅಷ್ಟೇ, ಗಂಡು ಮಕ್ಕಳಾದ್ರೂ ಅಷ್ಟೇ, ಎಲ್ಲರನ್ನ ನಾವು ಸರಿಸಮಾನವಾಗಿ

0: ಹುಡ್ಕೋಬೇಕು ಅನ್ನೋದನ್ನ ಪೋಷಕರು ಮೊದಲು ತಿಳ್ಕೋಬೇಕು. ಯಾಕಂದ್ರೆ ಪೋಷಕರು ಅದನ್ನ ತಿಳ್ಕೊಂಡು ಶಾಲೆ ಕಳಿಸಿದ್ರೆ ತಾನೇ ಶಿಕ್ಷಕರು ಪಾಠ ಮಾಡೋಕ್ ಸಾಧ್ಯ. ಇಲ್ಲಾಂತಂದ್ರೆ ಆಗೋದಿಲ್ಲ. ಯಾಕಂತಂದ್ರೆ ನಾನು ಕೂಡ ಎರಡು ಹೆಣ್ಣು ಮಕ್ಳ ತಾಯಿನಿ, ನನಗ ಗಂಡು ಮಕ್ಳಿಲ್ಲ. ಎಲ್ಲರೂ ಬಹಳ ಹೇಳಿದ್ರು ಇನ್ನೊಂದಾಗ್ಲಿ ಗಂಡ ಆಗ್ಲಿ ಅಂತ ಹೇಳಿ. ಬಡ ಹೆಣ್ಮಕ್ಳಿದ್ರೇನು ಗಂಡು ಮಕ್ಳಿದ್ರೇನು, ಎಲ್ಲರೂ ಅಷ್ಟೇ, ನನಗ್ ಬೇಡ, ಎರಡೇ ಸಾಕು ಹೆಣ್ಮಕ್ಳು. ಕೊಡೋದಿದ್ರೆ ದೇವ್ರ ಎರಡನೇದೇ ಕೊಡ್ತಿದ್ದ, ಇಲ್ಲ ಒಂದೇದಾದ್ರೂ ಕೊಡ್ತಿದ್ದ. ಅವ್ರಿಗೆ ಇಷ್ಟ ಇಲ್ಲ, ಕೊಟ್ಟಿಲ್ಲ, ಸಾಕು ನಮ್ಗೆ ಇಷ್ಟ ಅಂತ ಹೇಳಿ ನಾನು ಬಿಟ್ಬಿಟ್ಟೆ.
1: ಹವ್ಯಾಸಗಳು ಏನೇನು ಮೇಡಮ್ ನಿಮ್ಗೆ ಇರುವಂತಹ ಹವ್ಯಾಸಗಳು?
0: ಹವ್ಯಾಸಗಳು ಅಂತಂದ್ರೆ ಮೇಡಮ್ ಹಾಡುವುದು, ಕತೆ ಬರೆಯುವುದು, ಓದುವುದು, ಆಮೇಲೆ ನೃತ್ಯ. ನಮ್ಮ ಮಕ್ಕಳಿಗೆಲ್ಲ ಡಾನ್ಸ್ ಈಗ ಮಾಡಿಸ್ತಾ ಇದೀವಿ ಮೇಡಮ್. ಒಂದೇನು ಪ್ರೈಸ್ ಹೊಡಿಬೇಕು ಅನ್ನೋ ದೃಷ್ಟಿಯಿಂದ ಮಾಡಿಸ್ತಾ ಇದೀವಿ. ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಗೊತ್ತಿಲ್ಲ. 100,000 ರೂಪಾಯಿನೂ ಬಹುಮಾನ ಇಟ್ಟಿದ್ದಾರೆ ನಮ್ಮಲ್ಲಿ ಅಥೆನಿನಲ್ಲಿ. ಸೊ ಅದಕ್ಕಾಗಿ ಅದನ್ನ ಮಾಡಿಸ್ತಾ ಇದೀವಿ. ದೇಶಭಕ್ತಿ ಗೀತೆ ಡಾನ್ಸ್ ಮಾಡಿಸ್ತಾ ಇದೀವಿ. ಈಗ ಪ್ರಾಕ್ಟೀಸ್ ಕೂಡ ನಡೀತಾ ಇದೆ ಮೇಡಮ್ ಸ್ಕೂಲಲ್ಲಿ.
1: ಈಗ ಸಂಗೀತದಲ್ಲಿ ಆಸಕ್ತಿ ಇದೆ ಅಂತ ಹೇಳಿದ್ರಿ, ಸಂಗೀತವನ್ನೇನಾದ್ರೂ ಕಲಿತಾ ಇದ್ರ ಹೇಗೆ?
0: ಇಲ್ಲ ಮೇಡಮ್, ಸಂಗೀತ ಏನು ಕಲಿತಾ ಇಲ್ಲ. ನಾನು ನೋಡಿನೇ ನಾನು ಹಾಡೋದನ್ನ ನನಗೆ ಹವ್ಯಾಸ ಅದು. ಚಿಕ್ಕಂದಿನಿಂದ ನಾನು ಏನು ರಾಗಬದ್ಧವಾಗಿ ಹಾಡ್ತೀನಿ ಗೊತ್ತಿಲ್ಲ, ಹೆಂಗ್ ಹಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ನನಗೆ ಹಾಡೋದಂದ್ರೆ ತುಂಬಾನೇ ಇಷ್ಟ.
1: ಈಗ ನಮಗಾಗಿ ಒಂದು ಹಾಡು ಅನ್ನೋದಾದ್ರೆ ಯಾವ ಒಂದು ಹಾಡನ್ನ ಹೇಳ್ತೀರಾ?
0: ಹಾಡನ್ನು ನಾನು ಹಾಡ್ತೀನಿ, ನನಗೆ ತುಂಬಾ ಇಷ್ಟವಾದ ಹಾಡು ಅದು. 7th ಸ್ಟ್ಯಾಂಡರ್ಡ್ಗೆ ಒಂದು ಈ ಭೂಮಿ ಬನ್ನದ ಬುಗುರಿ ಅಂತ ಹೇಳಿ ಒಂದು ಪಠ್ಯಕ್ರಮದಲ್ಲಿ ಇತ್ತು ಮೇಡಮ್. ಅದು ತುಂಬಾ ಅರ್ಥಗರ್ಭಿತವಾದ ಹಾಡು, ತುಂಬಾ ಚೆನ್ನಾಗಿರುವಂತ ಹಾಡು. ನಾನು ಒಂದು 2 ಲೈನ್ ಹೇಳ್ತೀನಿ ಅಷ್ಟೇ. ಈ

0: ಬೆಳಗಾವಿನ ಫಸ್ಟ್ ಕಮ್ಯುನಿಟಿ ಸ್ಟೇಷನ್ ಆದ ವೇಣುಧ್ವನಿ 90.4 FM ಗೆ ಶುಭವಾಗ್ಲಿ. ನಾನು ರಮೇಶ್ ಅರವಿಂದ್ ಮಾತಾಡ್ತಾ ಇದ್ದೀನಿ. ಪ್ರತಿಯೊಬ್ಬ ಕೇಳುಗರಿಗೂ ನನ್ನ ನಮಸ್ಕಾರಗಳು.
1: ನೆನಪುಗಳ ಮಾತು ಮಧುರ.
2: ಮುಂದಿನ ನಿಮ್ಮ ಯೋಜನೆಗಳು ಏನು ಅಂತ?
3: ಮುಂದಿನ ನನ್ನ ಯೋಜನೆಗಳು ಅಂತಂದ್ರೆ, ನಾನು ಬುಕ್ಸ್ ಅಂತೂ ಬರಿತಾ ಇದ್ದೀನಿ ಮೇಡಮ್. ಎಲ್ಲ ಹೆಣ್ಣು ಮಕ್ಕಳು ಅದನ್ನು ಓದುವಂತ ಬುಕ್ಸ್ ಅನ್ನೇ ಬರಿತಾ ಇದ್ದೀನಿ. ಸೊ ಒಂದೆರಡು ನನ್ನ ಕಥೆಗಳು ಕಿರುಚಿತ್ರಕ್ಕೆ ಕೂಡ ಆಯ್ಕೆ ಆಗಿವೆ. ಮೋಟಿವೇಶನಲ್ ಮಕ್ಕಳಿಗೆ ತೋರಿಸುವಂತ, ಹೆಣ್ಮಕ್ಳಿಗೆ ಪರ್ಪಸ್ಲಿ, ಹೆಣ್ಮಕ್ಳಿಗೆ ಗಂಡ್ಮಕ್ಳು ಎಲ್ಲರೂ ನೋಡುವಂತದ್ದು ಅದು. ಈಗ ಸದ್ಯದರಲ್ಲಿ ಒಂದು ತಿಂಗಳಲ್ಲೇ ಬಿಡುಗಡೆ ಮಾಡ್ತೀವಿ ಅದನ್ನ. ಎಲ್ಲ ಒಂದು ನಮ್ಮ ಕೇಲಿ ಇನ್ಸ್ಟಿಟ್ಯೂಟ್ ಆಗಿರ್ಬಹುದು ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗಳಲ್ಲಿ ಆಗ್ಬಹುದು, ನನ್ನ ಪರ್ಮಿಷನ್ ತಗೊಂಡು ಅದನ್ನ ರಿಲೀಸ್ ಮಾಡಿಸ್ತೀನಿ ಮೇಡಮ್. ಎಲ್ಲರೂ ನೋಡ್ಬೇಕಾದಂತ. ಯಾಕಂತಂದ್ರೆ ಚಿಕ್ಕಂದಿನಲ್ಲಿ ಕಲಿಯೋ ಟೈಮಲ್ಲಿ ಮದುವೆ ಮಾಡಿ ಹೆಣ್ಣು ಮಕ್ಕಳನ್ನ ತುಂಬಾ ವಂಚಿತರನ್ನಾಗಿ ಮಾಡ್ತಾ ಇದ್ದಾರೆ ಶಿಕ್ಷಣದಿಂದ. ಸೊ ಆ ಶಿಕ್ಷಣ ವಂಚಿತರಾದ ಒಂದು ಹೆಣ್ಮಗಳ ಬಗ್ಗೆನೇ ನಾನು ಬರೆದಿರೋದು. ಆ ಒಂದು ಸ್ಟೋರಿ ಮಾತ್ರ ಈಗ ಸಣ್ಣ ಒಂದು ಕಿರುಚಿತ್ರಾಗಿ ಅದು ಹೊರಬೀಳಿದೆ. ತಿಂಗಳ ಎಂಟಿಗಾದರೂ ಆಗ್ಬಹುದು ಮೇಡಮ್, ನೋಡೋಣ.
2: ಮೇಡಮ್, ನಿಮ್ಮ ಈ ಒಂದು ಮಕ್ಕಳಿಗೆ ಉಜ್ವಲ ಭವಿಷ್ಯವನ್ನ ಕಲ್ಪಿಸುವಂತಹ, ನಿರ್ಮಿಸುವಂತಹ ಕಾರ್ಯ ಜೊತೆಗೆ ನಿಮ್ಮ ಒಂದು ಸಾಹಿತ್ಯ ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಯಲಿ ಅಂತ ನಮ್ಮ ಕೇಳಿ ವಣಧ್ವನಿಯ ಆಶಯ ಮೇಡಮ್. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು.
3: ತಮಗೆಲ್ಲರಿಗೂ ಕೂಡ ಧನ್ಯವಾದ ಮೇಡಮ್.
2: ಮೇಡಮ್, ಈಗ ಮಕ್ಕಳು ಒಂದು ಉಜ್ವಲ ಭವಿಷ್ಯವನ್ನ ನಿರ್ಮಿಸುವತ್ತ ತಮ್ಮನ್ನ ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದೀರಾ, ಹಾಗೆ ಸಾಹಿತ್ಯದಲ್ಲೂ ಕೂಡ ಸಾಕಷ್ಟು ಒಂದು ತಮ್ಮ ಉತ್ಸಾಹವನ್ನ ತೋರಿಸ್ತಾ ಇದ್ದೀರಾ. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ಯಾವ ಒಂದು ಸಂದೇಶವನ್ನ ನೀಡಲಿಕ್ಕೆ ಇಷ್ಟಪಡ್ತೀರಾ?
3: ಕೇಳಿ ವೇಣುಧ್ವನಿಗೆ ನನ್ನ ಸಂದೇಶ ಏನಂತಂದ್ರೆ ಮೇಡಮ್, ಎಲ್ಲ ಬಾಲಕರಿಗೂ ನನ್ನ ಪರವಾಗಿ ಕಳಕಳಿಯ ವಿನಂತಿ, ಯಾವ ಹೆಣ್ಣು ಮಕ್ಕಳಿಗೂ ಶಿಕ್ಷಣ ವಂಚಿತರನ್ನಾಗಿ ಮಾಡಬೇಡಿ. ಎಷ್ಟು ಕಲಿತಾರೆ, ಎಷ್ಟು ಸಾಧ್ಯ ಇದೆ, ಯಾಕಂತಂದ್ರೆ ಈಗೆಲ್ಲಾನು ಸೌಕರ್ಯ ಇದೆ ಮೇಡಮ್. ಸ್ಟೂಡೆಂಟ್ ಲೋನ್ ಕೊಡ್ತಾರೆ. ಅಂತ ಒಂದು ಸಹಾಯವನ್ನ ತಗೊಂಡು ಮಕ್ಕಳನ್ನ ಕಲಿಸ್ಲಿ, ಹೆಣ್ಮಕ್ಕಳನ್ನ ತಮ್ಮ ಕಾಲ ಮೇಲೆ ತಾವು ನಿಲ್ಲುವ ರೀತಿಯಾಗಿ ಬೆಳೆಸಲಿ ಅನ್ನೋದೊಂದೇ ನನ್ನ ಕಳಕಳಿಯ ವಿನಂತಿ ಮೇಡಮ್.
2: ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಜೀವನದ ಬಗ್ಗೆ ಹಾಗೇನೆ ನಮ್ಮ ಕೇಳುಗರಿಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದಗಳು ಮೇಡಮ್.
3: ತುಂಬಾ ಧನ್ಯವಾದಗಳು.
2: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದವರು ಕೆಎಲ್ಇ ಸಂಸ್ಥೆಯ ಸಿಎಸ್ ಕಿತ್ತೂರು ಪ್ರೌಢಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ, ಜೊತೆಗೆ ಸಾಹಿತಿಗಳು, ಲೇಖಕರು ಮತ್ತು ತಾಲೂಕು, ರಾಜ್ಯ, ರಾಷ್ಟ್ರ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಆದಂತಹ ಶ್ರೀಮತಿ ಭಾರತಿ ಸಂಜಯ್ ಕೋರೆಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
4: ಕೇಳಿ ವಿಶ್ವನಾಥ ಕತ್ತಿ ದಂತ ಮಹಾವಿದ್ಯಾಲಯ ಬೆಳಗಾವಿ ಯೇತಿ. ಜನ್ಮಲೇಲ್ಯಾ ಮುಲಾಂಪಾಸೂನ್ ತೆ ವಯೋವೃದ್ಧಾಂಪರ್ಯಂತ ದಾತಾಂची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या

0: first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 951351966 Geekona Success Strategy.
1: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
2: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
2: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
1: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केली विश्वनाथ कत्ती दंत महाविद्यालय, केली युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.

0: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.
1: केलीस डॉक्टर प्रभाकर कोरे हॉस्पिटल कडून केली फर्टिलिटी सेंटर सुरू झाले आहे. अत्याधुनिक आयव्हीएफ सुविधांसोबत सुसज्ज सेंटर ओपीडी साठी तयार आहे. केली फर्टिलिटी सेंटर मध्ये आधुनिक प्रजनन सेवा देत आहोत, ज्यामध्ये समाविष्ट आहे प्रजनन औषध, क्लिनिकल एम्ब्रॉलॉजी, एंड्रोलॉजी आणि एंडोस्कोपी साठी विशेष ओपीडी, 3D लॅप्रोस्कोपी आणि हिस्ट्रोस्कोपी सारख्या अत्याधुनिक एंडोस्कोपी सेवा सुद्धा, समर्पित फेटल मेडिसिन युनिट ज्यामध्ये एक इन हाऊस पूर्ण वेळ सल्लागार असणार आहे, तज्ञ डॉक्टरांची टीम असेल. आम्ही आमच्या रुग्णांना सर्वोत्तम काळजी प्रदान करण्यासाठी तत्पर आहोत. आमचा पत्ता: केली फर्टिलिटी सेंटर, ओपीडी नंबर 97, शरावती सेकंड फ्लोर, केलीज डॉक्टर प्रभाकर कोरी हॉस्पिटल आणि MRC. फोन नंबर 08312551530 आणि 2473777 एक्सटेन्शन 1530.
0: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ: ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು, ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ, ಅಂತಾರಾಷ್ಟ್ರೀಯ ಸಹಭಾಗಿತ್ವ, ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ, ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ ಆರೋಗ್ಯಕ್ಕೆ ಹೊಸ ಜೀವ ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್ ರಕ್ತ ಕ್ಯಾನ್ಸರ್ ಅನ್ನನಾಳ ಕ್ಯಾನ್ಸರ್ ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ
1: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್ KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099
1: ಹಿಂದೆ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋ ಬೆಳಗಾವಿ BSc ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷದ ಪದವಿ ಅಭ್ಯಾಸಕ್ರಮ 2026 and 2027 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ KCET ಮಾರ್ಗದರ್ಶಕ ತತ್ವೇ ತಸೇಚ್

0: KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ IVF ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ OPD, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ KLE IVF ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ KLE ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, OPD ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-255-30 ಮತ್ತು 0831-247-3777, ಎಕ್ಸ್ಟೆನ್ಷನ್ 1530.
1: आरोग्य क्षेत्रात आपले भविष्य घडवू इच्छिणाऱ्या सर्व विद्यार्थ्यांसाठी एक सुवर्ण संधी, केले अकॅडमी ऑफ हायर एज्युकेशन अँड रिसर्च, बेळगावी.

ನಮಸ್ಕಾರ. ಭಾವನಾ ಲೋಕದಲ್ಲೊಂದು ಪಯಣ, ಇದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣು ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದ ಗೀತೆಯನ್ನ ಕೇಳಿ ಯಶವಂತ್ ಹಳಿಬಂಡಿ ಅವರ ಧ್ವನಿಯಲ್ಲಿ ಹೃದಯ

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದ ಮುಂದಿನ ಗೀತೆ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು. ಕೇಳಿ ಈ ಒಂದು ಗೀತೆಯನ್ನ ಸಿ ಅಶ್ವಥ್ ಮತ್ತು ಸುಪ್ರಿಯಾ ಆಚಾರ್ಯವರ ಧ್ವನಿಯಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮವಿದು ಭಾವಸಂಗಮ. ನೀವು ಕೇಳ್ತಾ ಇದ್ದೀರಾ, ಇದು ಕೆಎಲ್ಇ ವೇಣುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆಯನ್ನ ರಚಿಸಿದ್ದಾರೆ BR ಲಕ್ಷ್ಮಣ್ ರಾವ್ ಅವರು. ಇದಕ್ಕೆ ಧ್ವನಿಯಾಗಿದ್ದಾರೆ ಸುಪ್ರಿಯಾ ಆಚಾರ್ ಅವರು. ಅಮ್ಮ ನಿನ್ನ ಎದೆಯಾಳದಲ್ಲಿ

ಭಾವಗೀತೆಗಳ ಕಾರ್ಯಕ್ರಮವಿದು. ಭಾವಸಂಗಮ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಶಿಶುನಾಳ್ ಶರೀಫ್ ಅವರು ರಚಿಸಿದಂತಹ ತರವಲ್ಲ ತಂಗಿ ನಿನ್ನ ತಂಬೂರಿ ಈ ಒಂದು ಗೀತೆಗೆ ಕಂಠವಾಗಿದ್ದಾರೆ ಸಿ ಅಶ್ವಥ್ ಅವರು.

ಮಂಗಳ ಕಾರ್ಯಕ್ರಮವಿದು ಭಾವಸಂಗಮ. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ. ಇಳ್ಕಳ ಕೊಂದೂರು, ತಲೆ ಮೇಲೆ ಒಂದ್ಸೂರು, ಮಲ್ಗಾಕೆ ಭೂಮ್ತಾಯಿ ಮಂಚ.

0: ಇನ್ನಷ್ಟು ಗೀತೆಗಳೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ, ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮಸ್ಕಾರ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ, ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇದಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ. ಈ ಒಂದು ವಿಷಯದ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಮೊದಲನೇದಾಗಿ, ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಅಗತ್ಯವಿದೆಯೇ? ಅಲ್ಲಿಂದ
1: ಸರ್, ಪ್ರಸ್ತುತವಾಗಿ ಅಗತ್ಯವಿದೆ. ಮುಖ್ಯವಾಗಿ ಬೆಳಗಾವಿ ಅಂತ ದೊಡ್ಡ ನಗರಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಬಹಳ ಅಗತ್ಯವಿದೆ. ಏಕೆಂದರೆ ಇಲ್ಲಿ ಮಹಿಳೆಯರ ಒಂದು ವಲಸೆ ಪ್ರಮಾಣ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಉದ್ಯೋಗಕ್ಕಾಗಿ ಗ್ರಾಮೀಣ ಪ್ರದೇಶ ಮತ್ತು ಪಟ್ಟಣ ಪ್ರದೇಶಗಳಿಂದ ನಗರಕ್ಕೆ ವಲಸೆ ಬರುವಂಥ ಮಹಿಳೆಯರ ಸಂಖ್ಯೆ ಬಹಳ ಇರುತ್ತೆ. ಅದರ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉದ್ಯೋಗಸ್ಥ ಮಹಿಳೆಯರ ಒಂದು ವಸತಿ ನಿಲಯವನ್ನು ಮುಖ್ಯವಾಗಿ ಪ್ರಾರಂಭ ಮಾಡೋಕ್ಕೆ ಕಾರಣ ಏನಂದರೆ, ಆ ಮಹಿಳೆಯರಿಗೆ ಸುರಕ್ಷತೆ ಮತ್ತು ಯೋಗ್ಯವಾದಂಥ ವಸತಿ ವ್ಯವಸ್ಥೆಯನ್ನು ಕೊಡೋದಾಗಿರುತ್ತೆ. ಸೊ ಹಾಗಾಗಿ ಇವಾಗ ನಮ್ಮ ಕರ್ನಾಟಕದಲ್ಲಿ ಒಟ್ಟು 6 ಜಿಲ್ಲೆಗಳಲ್ಲಿ 24 ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳನ್ನ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಬೆಳಗಾವಿಯಲ್ಲಿ 3 ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕೆಲಸ ನಿರ್ವಹಿಸ್ತಾ ಇದ್ದಾವೆ.
0: ಅಂತಹ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಯಾವ ಯಾವ ಜಿಲ್ಲೆಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕಾರ್ಯನಿರ್ವಹಿಸುತ್ತಿವೆ, ಅದರ ಬಗ್ಗೆ ತಿಳಿಸಿ.
1: ಬೆಂಗಳೂರು ನಗರ, ಹುಬ್ಬಳ್ಳಿ ಧಾರವಾಡ, ಮಂಗಳೂರು, ಮೈಸೂರು, ಕಲಬುರಗಿ ಹಾಗೂ ಬೆಳಗಾವಿ ಜಿಲ್ಲೆಗಳಲ್ಲಿ ಈಗಾಗಲೇ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ.
0: ಸ್ನೇಹಿತರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ನೀಡ್ತಾ ಇದ್ದಾರೆ. ಸರ್, ಈಗ ಯಾರು ವಸತಿ ನಿಲಯದಲ್ಲಿ ಸೌಲಭ್ಯ ಪಡೆಯಬಹುದು, ಅದರ ಬಗ್ಗೆ ತಿಳಿಸಿ.
1: ಸರ್, ಇಲ್ಲಿ ಒಂಟಿ ಮಹಿಳೆ ಇದ್ರೆ ಅವರು ವಸತಿಯನ್ನು ಪಡಿಬಹುದು. ಜೊತೆಗೆ ವಿಧವೆ, ವಿಚ್ಛೇದಿತೆ, ಕೆಲವು ಸಂದರ್ಭಗಳಲ್ಲಿ ಮದುವೆ ಆಗಿರುತ್ತೆ ಆದರೆ ಅವ್ರ ಕುಟುಂಬ ಬೇರೆ ಒಂದು ಸ್ಥಳದಲ್ಲಿ ಇರುತ್ತೆ, ಅವರು ಕೆಲಸಕ್ಕೋಗೋಸ್ಕರ ಒಂದು ಪ್ರದೇಶಕ್ಕೆ ಬಂದಾಗೂ ಸಹಿತ ಅವರಿಗೆ ನಾವು ವಸತಿ ಸೌಲಭ್ಯ ಕೊಡಬೇಕಾಗುತ್ತೆ. ವಿಶೇಷವಾಗಿ ವಿಕಲಚೇತನ ಉದ್ಯೋಗಸ್ಥ ಮಹಿಳೆಯರಿದ್ದರೆ ಅವ್ರಿಗೂ ಸಹಿತ ನಾವು ಆದ್ಯತೆ ಮೇಲೆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಅವಕಾಶ ಕೊಡ್ತೀವಿ. ಇನ್ನು ಇಂಪಾರ್ಟೆಂಟ್ ಆಗಿ ಅಸಂಘಟಿತ ವಲಯಗಳಲ್ಲಿ ಅಥವಾ ಸಣ್ಣ ಕಾರ್ಖಾನೆಗಳಲ್ಲಿ ಬಾಹ್ಯ ಮೂಲ ಏಜೆನ್ಸಿ ಮೂಲಕನೂ ಕೆಲಸ ಮಾಡುವಂಥ ಮಹಿಳೆಯರಿರ್ತಾರೆ, ಅವ್ರಿಗೂ ಸಹಿತ ನಾವು ಈ ಉದ್ಯೋಗಸ್ಥ ಮಹಿಳೆ ವಸತಿ ನಿಲಯದಲ್ಲಿ ಅವಕಾಶ ಕೊಡ್ತೀವಿ. ಇದರ ಜೊತೆಗೆ ಕಡಿಮೆ ಆದಾಯ ಉಳ್ಳಂತಹ ಮಹಿಳೆಯರಿದ್ದರೂ ಸಹಿತ ಅವರಿಗೆ ಇಲ್ಲಿ ಅವಕಾಶ ಇರುತ್ತೆ.
0: ಅಂತಹ ಸಂದರ್ಭದಲ್ಲಿ ಬಾಡಿಗೆಯ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ತಿಳಿಸ್ಬೋದು.
1: ಬಾಡಿಗೆಯನ್ನು 2 ಹಂತದಲ್ಲಿ ನಾವು ಇಲ್ಲಿ ಡಿವೈಡ್ ಮಾಡ್ತೀವಿ. ಅಂದರೆ 1

0: ಆಮೇಲೆ ಎಷ್ಟು ವರ್ಷ ವಾಸ್ತವ್ಯ ಪಡೆಯಬಹುದು?
1: ಇಲ್ಲಿ ಒಂದು ಸಾರಿ ಉದ್ಯೋಗಸ್ಥ ಮಹಿಳೆ ವಸತಿಯನ್ನು ಆರಿಸಿ ಬಂದ ಅಂದರೆ ಅವರು ಬಂದರೆ 3 ವರ್ಷದೂ ಅವ್ರಿಗೆ ಇಲ್ಲಿ ವಸತಿ ಸೌಲಭ್ಯವನ್ನು ನಾನು ಕೊಡ್ತಾ ಇದ್ದೀನಿ.
0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿ ಅಣ್ಣಪ್ಪ ಹೆಗಡೆ ಅವರು ಕೊಡ್ತಾ ಇದ್ದಾರೆ. ಈಗ ಈ ವಸತಿ ನಿಲಯಗಳಲ್ಲಿ ಮಹಿಳೆ ಮಕ್ಕಳು ಅವರೊಂದಿಗೆ ಇರಲು ಅವಕಾಶವಿದೆಯೇ?
1: ಇದೆ ಸರ್. ಹೆಂಗಂದ್ರೆ ಈಗ ವರ್ಕಿಂಗ್ ವುಮೆನ್ ಅಂದರೆ ಆಲ್ಮೋಸ್ಟ್ ಅವ್ರ ಮಕ್ಕಳು ಇರ್ತಾರೆ, ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಮಕ್ಕಳನ್ನು ಸಹಿತ ಜೊತೆಗೆ ಇರೋಕೆ ಅವಕಾಶ ಇರುತ್ತೆ. ಇಲ್ಲಿ 2 ಕ್ಯಾಟಗರಿ ಏಜನ್ನು ಡಿವೈಡ್ ಮಾಡ್ತಾರೆ. ಹೆಣ್ಮಗು ಇದ್ದರೆ 18 ವರ್ಷದನೂ ಆ ತಾಯಿ ಜೊತೆಗೆ ಮಗು ಇರ್ಬೋದು ಅಥವಾ ಉದ್ಯೋಗಸ್ಥ ಮಹಿಳೆ ಜೊತೆಗೆ ಇರ್ಬೋದು. ಗಂಡು ಮಗು ಆಗಿದ್ರೆ 5 ವರ್ಷದ ಜೊತೆ ಇರೋತನ ಅವಕಾಶ ಇರುತ್ತೆ. ಇನ್ನು 10 ಏನಾದರೂ ಮಕ್ಕಳು ಹೆಚ್ಚಿಗೆ ಆದರೆ ಅಲ್ಲಿ ಒಂದು ಶಿಶುಪಾಲನಾ ಗೃಹವನ್ನು ನಾವು ಪ್ರಾರಂಭ ಮಾಡಲು ಸಹಿತ ನಮಗೆ ಅವಕಾಶ ಇದೆ. ಸೊ ಈ ತರನಾಗಿ ನಾವು ಆ ಉದ್ಯೋಗಸ್ಥ ಮಹಿಳೆ ಜೊತೆಗೆ ಅವ್ರ ಮಕ್ಕಳಿಗೂ ಸಹಿತ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ.
0: ಉತ್ತಮ. ಅಂತಹ ಸಂದರ್ಭದಲ್ಲಿ ಗರಿಷ್ಠ ವೇತನದ ಬಗ್ಗೆ ಮಾತನಾಡೋಣ. ವಸತಿ ನಿಲಯದಲ್ಲಿ ಸೌಲಭ್ಯ ಪಡೆಯಲು ಮಹಿಳೆಯ ಗರಿಷ್ಠ ವೇತನ ಎಷ್ಟಿರಬೇಕು ಅದರ ಬಗ್ಗೆ?
1: ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ವಸತಿಯನ್ನು ಪಡ್ಕೋಬೇಕಾದ್ರೆ ಅವ್ರದ್ದು ಮಿನಿಮಮ್ ಸ್ಯಾಲ್ರಿ ಅಂತ ನಾವು ಮಾತಾಡ್ತೀವಿ. ಅವ್ರದ್ದು 50,000 ಇರಬೇಕಂತ ನಮಗೆ ಒಂದು ಮಾರ್ಗಸೂಚಿಯಲ್ಲಿ ಹೇಳಿರೋದು. 50,000 ಒಳಗಡೆ ಇರುವಂಥ ಎಲ್ಲ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಏನು ಮಹಿಳೆ ಇರ್ತಾರೆ ಅವರಿಗೆ ಅವಕಾಶವನ್ನು ನಾವು ಕೊಡ್ತೇವೆ.
0: ಉತ್ತಮ. ಈಗ ಸೌಲಭ್ಯಗಳ ಬಗ್ಗೆ ಮಾತನಾಡೋಣ. ಯಾರಿಗೆ ಉಚಿತ ಸೌಲಭ್ಯ ನೀಡಲಾಗುತ್ತದೆ ಹಾಗೂ ಎಷ್ಟು ವರ್ಷಗಳು?
1: ಇಲ್ಲಿ ಮುಖ್ಯವಾಗಿ ಅಸಂಘಟಿತ ವಲಯದಲ್ಲಿರುವಂತಹ ಮಹಿಳಾ ಕಾರ್ಮಿಕರಿಗಾಗಿರ್ಬೋದು, ಸಣ್ಣ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥವ್ರು ಮಹಿಳೆಯರಿಗೆ, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆ, ಅದರಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜೊತೆಗೆ ಅಲ್ಪಸಂಖ್ಯಾತರ ಉದ್ಯೋಗಸ್ಥ ಮಹಿಳೆಯರಿಗೂ ಸಹಿತ ಏನು ಮಾಡುತ್ತೆ ಅವಕಾಶವನ್ನು ಕೊಡ್ತೀವಿ. ಆಲ್ರೆಡಿ ತಮಗೆ ಹೇಳ್ದಂಗೆ ಅವರು BPL ಇದ್ದರೆ, ಬಡತನ ರೇಖೆಗಿಂತ ಕಡಿಮೆ ಏನಾದರೂ ಅವರು ಇದ್ದರೆ ಅಂಥವ್ರಿಗೆ 10 ಮಹಿಳೆಯರಿಗೆ ಉಚಿತವಾಗಿರುವಂತಹ ವಸತಿ ಸೌಲಭ್ಯವನ್ನು ವಸತಿ ನಿಲಯಗಳಲ್ಲಿ ಮಾಡಿದೆ.
0: ಈಗ ಉದ್ಯೋಗ ತರಬೇತಿಯನ್ನು ಪಡೆಯುತ್ತಿರುವ ಮಹಿಳೆಯರು ಎಷ್ಟು ವರ್ಷ ವಸತಿ ನಿಲಯದ ಸೌಲಭ್ಯ ಪಡೆಯಬಹುದಾಗಿದೆ?
1: ಇದು ಒಂದು ನಮಗೆ ಈಗ ಮಾರ್ಗಸೂಚಿಯಲ್ಲಿ ಸ್ವಲ್ಪ ನಮಗೆ ಬದಲಾವಣೆಯನ್ನು ಹೇಳುತ್ತೆ. ಉದ್ಯೋಗ ಮಾಡುವಂಥ ಮಹಿಳೆಯರು 3 ಉದ್ಯೋಗಸ್ಥ ಮಹಿಳೆಯಲ್ಲಿ ಇರ್ಬೋದು, ಆದರೆ ತರಬೇತಿಯನ್ನು ಅಥವಾ ಅವರು ಒಬ್ಬ ಟ್ರೈನಿ ಆಗಿದ್ದರೆ ಅವ್ರಿಗೆ 1 ಮಾತ್ರ ನಾವು ವಾಸ್ತವ್ಯವನ್ನು ಕೊಡೋಕ್ಕೆ ಅವಕಾಶ ಇರುವಂಥದ್ದು.
2: ನಾನು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ, ವೇಣು ಧ್ವನಿ KLEಯವರ ಕನಸು, ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿಯಾಗಿರ್ತಕ್ಕಂತಹ ವೇಣು ಧ್ವನಿಗೆ ಶುಭಾಶಯಗಳು. ವೇಣು ಅಂದರೆ ಕೊಳಲು ಅಂತಕ್ಕಂಥದ್ದು. ಕೊಳಲು ಸಂಸ್ಕೃತಿಯ ಪ್ರತೀಕ. ಇದು ಕೃಷ್ಣನ ಕೈಯಲ್ಲಿರ್ತಕ್ಕಂಥದ್ದು, ಆಧ್ಯಾತ್ಮದ ಪ್ರತೀಕ ಇದು. ಹಾಗಾಗಿ ಇಲ್ಲಿ ಬರ್ತಕ್ಕಂತಹ ಧ್ವನಿ ಮಂಗಳವಾಗಿರ್ತಕ್ಕಂತಹ ಧ್ವನಿ, ಮಧುರವಾಗಿರ್ತಕ್ಕಂತಹ ಧ್ವನಿ. ಹಾಗಾಗಿ ನಮ್ಮ ಕಾರ್ಯಕ್ರಮ ಮಧುರ ಮಧುರವಿ ಮಂಜುಳ ಗಾನ ಇದೆಲ್ಲ, ಇದು ಮಧುರ ಮಧುರವಿ ಮಂಗಳ ಗಾನ. ಈ ವೇಣು ಧ್ವನಿ ಮಂಗಳ ಧ್ವನಿ, ಇದಕ್ಕೆ ಮಹೇಶ್ ಜೋಶಿ ಹಾಗೆ ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯಗಳು. ರೇಡಿಯೋ ನನ್ನ ಬಾಲ್ಯ ಜೀವನದ ಅವಿಭಾಜ್ಯ ಅಂಗ. ನಾನು ಧಾರವಾಡದಲ್ಲಿದ್ದೆ. ಆಕಾಶವಾಣಿ ಧಾರವಾಡ ಅಂತಂದಾಗ ನನಗೆ ಇವತ್ತುವರೆಗೂ ಸಹಿತ ಬಾಲ್ಯ ನೆನಪುಗಳು ಬರ್ತವೆ. ಅಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರವಾಗಿ, ಅದರಲ್ಲೂ ಸಹಿತ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೋಸ್ಕರವಾಗಿ ಗಿಳಿವಿಂಡು ಅನ್ನುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದೆ. ಆ ಕಾರ್ಯಕ್ರಮವನ್ನು ನಾನು ಪ್ರತಿ ಯಾವಾಗ ಆಗ್ತದೋ ಕೇಳ್ತಾ ಇದ್ದೆ. ಇಬ್ಬರು ಕ್ಯಾರೆಕ್ಟರ್ಸ್, ಅಕ್ಕಮ್ಮ ಮತ್ತು ಸಣ್ಣಕ್ಕ ಅಂತಕ್ಕಂಥ, ಭಾಳ ನಮ್ಮ ಮನಸ್ಸಿನ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ನನಗೆ ಜ್ಞಾಪಕ ಇದೆ, ನಮ್ಮ ಆಕಾಶವಾಣಿಯವರು ನಮ್ಮ ಶಾಲೆಯಲ್ಲಿ ಒಂದು ನಾಟಕ ಮಾಡಬೇಕು ಅಂಥೇಳಿ ಕಳಿಸಿದರು. ಅದು ಎಳ್ಳು ಹಬ್ಬದ ದಿನಕ್ಕೋಸ್ಕರವಾಗಿ, ಅಂದರೆ ಮಕರ ಸಂಕ್ರಾಂತಿಗೋಸ್ಕರ ಅವಾಗ ನಾವೊಂದು ನಾಟಕ ಮಾಡಿದ್ವಿ. ಆ ನಾಟಕದಲ್ಲಿ ನಾನು ಭಾಗವಹಿಸಿದ್ದೆ. ಆಮೇಲೆ ಅಲ್ಲೊಂದು ಹಾಡು ಬೇರೆ ಹಾಡಿದ್ವಿ. ನನಗೆ ಆ ಹಾಡಿನ ಸಾಲುಗಳು ಸಹಿತ ನೆನಪು ಇರ್ತದೆ. ಎಳ್ಳಿನಂತೆ ಸ್ನೇಹವಿರಲಿ, ಬೆಲ್ಲದಂತೆ ಮಾತುವಿರಲಿ, ಎಳ್ಳು ಬೆಲ್ಲ ಕೂಡಿದಂತೆ ಎಲ್ಲರೊಡನೆ ಕೂಡಿನಲ್ಲಿ ಅಂತಕ್ಕಂಥ ಈ ಹಾಡನ್ನು ನಾವು ಹೇಳ್ತೀವಿ. ಅದು ಇವತ್ತುವರೆಗೂ ನನಗೆ ನಾವು ಅದು ಆಕಾಶವಾಣಿಯಲ್ಲಿ, ಈ ಆಕಾಶವಾಣಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಆ ದಿನ ಇದೆಯಲ್ಲ, ಯಾಕಂದ್ರೆ ಮಕರ ಸಂಕ್ರಾಂತಿಗೆ ಸುತಿ ಇರ್ತದೆ. ಅದ್ರ ಮರುದಿನ ನಮಗೆ ಸಾಲಿ ಇತ್ತು. ಸಾಲಿ ಹೋದಾಗ ನಾವೆಲ್ಲ ಹೀರೋ ಆಗಿಬಿಟ್ಟಿದ್ವಿ. ಆ ಒಂದು ದಿನ ನನಗೆ ಭಾಳ ಅಚ್ಚಳಿದೇ ಇರ್ತಕ್ಕಂಥ ನೆನಪು. ಬೆಳಗಾವಿಗೆ KLE ಸೊಸೈಟಿಗೆ ಬಂದಿದ್ದೀನಿ. ತಾವು ಹೇಳಿದ್ರಿ ಧ್ವನಿ ಇಲ್ಲದೇ ಇರ್ತಕ್ಕಂಥವ್ರಿಗೆ ಧ್ವನಿ ಆಗಿರ್ತಕ್ಕಂಥದ್ದು KLE ಸೊಸೈಟಿ ಅಂತ. ನಾನು ಇವತ್ತು KLE ಸೊಸೈಟಿಯ ಇಲ್ಲಿರ್ತಕ್ಕಂತಹ ಕಟ್ಟಡಗಳನ್ನು ನೋಡಿದೆ. ಕಟ್ಟಡಗಳ ಜೊತೆಗೆ ಹಿಂದೆ ಇರ್ತಕ್ಕಂಥ ಪರಿಶ್ರಮವನ್ನು ಸಹಿತ ನಾನು ಅರ್ಥ ಮಾಡಿಕೊಂಡೆ. KLE ಸೊಸೈಟಿಯನ್ನು

0: ಎಷ್ಟರ ಮಟ್ಟಿಗೆ ತಂದಂತಹ ಪ್ರಭಾಕರ್ ಕೋರೆಯವರನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಅದು ಕಡಿಮೆನೆ. ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ಎಷ್ಟು ಕಷ್ಟ ಇರ್ತದೆ. ಇದು ಒಂದು ಸಂಸ್ಥೆ ಅಲ್ಲ, ಇದೊಂದು ಸಾಮಂತ ಇದ್ದಂಗೆ ಅಂತ. ಅಷ್ಟು ಕಟ್ಟಬೇಕಾದ್ರೆ ಅವ್ರು ಪಟ್ಟಂಥ ಪರಿಶ್ರಮ, ಮುಂದಾಲೋಚನೆ, ಜೊತೆಗೆ ಭಾಗದ ಜನಗಳಿಗೆ ಏನಾದ್ರು ಮಾಡಬೇಕು ಅನ್ನುವಂತಹ ತವಕ, ಇವೆಲ್ಲ ಒಟ್ಟುಗೂಡಿ ಇವತ್ತು ಕೆಎಲ್ಇ ಸೊಸೈಟಿ ಆಗಿದೆ. ಹಾಗಾಗಿ ಕೆಎಲ್ಇ ಸೊಸೈಟಿಗೆ ನಾನು ಕೊಟ್ಟಿರ್ತಕ್ಕಂತಹ ಭೇಟಿ ಬಹಳ ಸಾರ್ಥಕ ಆಗಿರ್ತಕ್ಕಂಥದ್ದು ಅಂತ ನನ್ನ ಭಾವನೆ.
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಸ್ನೇಹಿತರೆ, ನೀವು ಕೇಳ್ತಾ ಇದೀರಾ ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯದ ಕುರಿತು ವಿವರವಾದ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆಯವರು. ಸರ್, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಅಂತ ಸಂದರ್ಭದಲ್ಲಿ ಈಗ ವಸತಿ ನಿಲಯಗಳಲ್ಲಿ ಮಹಿಳೆಯರಿಗೆ ಯಾವ ಸೌಲಭ್ಯವನ್ನು ನೀಡಲಾಗುತ್ತದೆ ಅದರ ಬಗ್ಗೆ?
1: ಸರ್, ಇಲ್ಲಿ ಸೌಲಭ್ಯ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಊಟ, ನಂತರ ರಾತ್ರಿ ಊಟ, ಇವುಗಳ ಮಧ್ಯೆ ಬೆಳಿಗ್ಗೆ ಒಂದ್ಸಲ ಕಾಫಿ ಟೀ ಇರುತ್ತೆ, 4 ಗಂಟೆಯಿಂದ 5:30 ತನಕ ಒಂದ್ಸಲ ಕಾಫಿ ಟೀಯನ್ನು ಕೊಡುವಂಥದ್ದು. ಬಟ್ ಇದನ್ನ ಮೆನುವನ್ನು ನಾವು ಫಿಕ್ಸ್ ಮಾಡೋಕ್ಕಿಂತನೂ ಅಲ್ಲಿರುವಂಥ ನಿವಾಸಿಗಳದ್ದು ಒಂದು ಒಪಿನಿಯನ್ ತಗೊಳ್ತೀವಿ. ಜೊತೆಗೆ ಒಬ್ಬ ವಯಸ್ಕ ಮಹಿಳೆ ಒಂದು ದಿವಸಕ್ಕೆ ಎಷ್ಟು ಆಹಾರವನ್ನು ಸೇವಿಸ್ತಾರೆ ಅನ್ನೋದನ್ನು ಸಹಿತ ಒಂದು ಸ್ಕೇಲನ್ನು ನಾವು ಹೊತ್ತುಕೊಂಡಿರ್ತೀವಿ. ಸೊ ಅದಕ್ಕೆ ಮತ್ತು ಇವರು ಎಷ್ಟು ಕನ್ಸ್ಯೂಮ್ ಮಾಡ್ತಾರೆ ನೋಡ್ಕೊಳ್ತೀವಿ. ಆ ಒಂದು ಆಧಾರದ ಮೇಲೆ ಮೆನುನ ಫಿಕ್ಸ್ ಮಾಡ್ಕೊಳ್ತೀವಿ. ಮೆನು ಸಹಜವಾಗಿ ಈ ಒಂದು ಬೆಳಗಾವಿ ಭಾಗದಲ್ಲಿ, ಬೆಳಗಾವಿ ಪ್ರದೇಶದಲ್ಲಿ ಏನು ಇಷ್ಟಪಡ್ತಾರೆ ತಿನ್ನೋಕ್ಕೆ ಅಂಥದನ್ನು ಇಷ್ಟಪಡ್ತಿರ್ತಾರೆ. ಉದಾಹರಣೆಗೆ ಚಪಾತಿ, ರೊಟ್ಟಿ ಆಗಿರ್ಬೋದು, ಪಲ್ಲೆ ಈ ಥರ. ಮಾರ್ನಿಂಗು ಸ್ವಲ್ಪ ಅವ್ರಿಗೆ ಉಪ್ಪಿಟ್ಟು, ಇಡ್ಲಿ, ಸಮ್ ಟೈಮ್ ಅವರು ಅಡಿಷ್ನಲ್ ಏನೋ ಕೇಳಿದ್ರು ಸಹಿತ ಈ ಥರನಾಗಿ ಮೆನುವನ್ನು ನಾವು ಏನು ಮಾಡ್ತೀವಿ, ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಮೆನು ಆಧಾರದ ಮೇಲೆ ನಾವು ಬೆಳಗ್ಗೆ ಅವ್ರಿಗೆ ಕಾಫಿ ಟೀ ಆಗಿರ್ತೈತಿ, ಮಧ್ಯಾಹ್ನ ಅವ್ರ ಮೆನು ಪ್ರಕಾರ ಊಟ. ಇಲ್ಲಿ ಒಂದು ಬದಲಾವಣೆ ಏನಿದೆ, ವರ್ಕಿಂಗ್ ವುಮೆನ್ ಇರೋದ್ರಿಂದ ಅವ್ರಿಗೆ ನಾವು ಡಬ್ಬಿ ಕಟ್ಟಬೇಕಾಗುತ್ತೆ. ಯಾಕಂದರೆ ಮಧ್ಯಾಹ್ನ ಅವ್ರು ಬರೋದಿಲ್ಲ, ಅಲ್ಲಿಂದ ಬಿಟ್ಟು ಇಲ್ಲಿ ಬಂದು ಊಟ ಮಾಡೋಕ್ಕಾಗೋದಿಲ್ಲ. ಸೊ ಅವ್ರಿಗೆ ನಾವು ಲಂಚ್ ಬಾಕ್ಸ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರೆ ಲಂಚ್ ಬಾಕ್ಸ್ನೂ ಸಹಿತ ನಾವು ಇಲ್ಲಿಂದ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಜೊತೆಗೆ ಅವ್ರ ಮಕ್ಕಳು ಇರ್ತಾರೆ, ಆ ಮಕ್ಕಳಿಗೂ ಸಹಿತ ಇಲ್ಲೇ ಫುಡ್ಡು ಕ್ಲಿಯರೆನ್ಸ್ ಕೊಡ್ತಾ ಹೋಗ್ತೀವಿ. ಇನ್ನು ನಮ್ಮದು ಒಂದು ಶೆಡ್ಯೂಲ್ ಇದೆ, ಆ ಟೈಮ್ನಲ್ಲಿನೇ ಊಟ ಇರಬೇಕು, ಆ ಟೈಮ್ನಲ್ಲೇ ಉಪಹಾರ ಇರಬೇಕು. ಸೊ ಯಾಕಂದರೆ ಮತ್ತೆ ನೆಕ್ಸ್ಟ್ ಪ್ರಿಪ್ರೇಷನ್ ಆಗಬೇಕಲ್ಲ, ಹಾಗಾಗಿ 50 ಜನ ಇರ್ತಾರೆ ಊಟದ್ದು ಪ್ರಿಪ್ರೇಷನ್ ಮಾಡೋಕ್ಕೆ. ಹಾಗಾಗಿ ಅಲ್ಲಿ ಟೈಮ್ ಶೆಡ್ಯೂಲನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಬೆಳಗ್ಗೆ 8:00 to 9:30 ಟಿಫಿನ್ ಇರುತ್ತೆ, ಮಧ್ಯಾಹ್ನ ಅಂತೂ ಲಂಚ್ ಬಾಕ್ಸ್ ಒಯ್ದಿರ್ತಾರೆ, ಇಲ್ಲಾಂದರೆ 1:30 to 2:30, 1 ಗಂಟೆ. ನೆಕ್ಸ್ಟು ಈವ್ನಿಂಗು 8:00 to 8:30, 9 ಗಂಟೆ ತನಕ ರಾತ್ರಿ ಊಟದ ವ್ಯವಸ್ಥೆನ ವಸತಿ ನಿಲಯದಲ್ಲಿ ಮಾಡ್ತಾ ಇರ್ತಾರೆ.
0: ಈಗ ವಸತಿ ನಿಲಯಗಳಲ್ಲಿ ಯಾವ ಯಾವ ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಅದರ ಬಗ್ಗೆ ತಿಳಿಸಿ.
1: ಇಲ್ಲಿ ವಿಶೇಷವಾಗಿ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂತಹ ಎಲ್ಲ ಸಿಬ್ಬಂದಿಗಳು ಮಹಿಳೆಯರೇ ಆಗಿರ್ತಾರೆ, ಯಾವ ಒಬ್ಬ ಪುರುಷನೂ ಸಹಿತ ನಾವು ಇಲ್ಲಿ ತಗೊಳ್ಳೋದಿಲ್ಲ. ಯಾಕಂದರೆ ನಾನು ಆಲ್ರೆಡಿ ತಮಗೆ ಪ್ರಾರಂಭದಲ್ಲೇ ಹೇಳಿದೆ, ಮಹಿಳೆಯರ ಸುರಕ್ಷತೆ ಮತ್ತು ಅವ್ರದ್ದು ಯೋಗ್ಯವಾದಂಥ ವಸತಿಯನ್ನು ಕೊಡುವುದು ಮುಖ್ಯವಾಗಿ ಈ ಒಂದು ಯೋಜನೆ ಗುರಿ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ಒಬ್ಬರು ಮಹಿಳಾ ಹಾಸ್ಟೆಲ್ ವಾರ್ಡನ್ ಅಂತ ಇರ್ತಾರೆ, ಅವರು ಡೇ ಫುಲ್ ಇರ್ತಾರೆ, ಮಾರ್ನಿಂಗ್ ಟು ಈವ್ನಿಂಗ್ ಇರ್ತಾರೆ. ಮತ್ತು ಆ ಹಾಸ್ಟೆಲ್ನಲ್ಲಿ ರೇಷನ್ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಾಗಿರ್ಬೋದು, ಎಲೆಕ್ಟ್ರಿಫಿಕೇಷನ್, ಏನಾದರೂ ವಿದ್ಯುತ್ತಲ್ಲಿ ಏನಾದರೂ ತೊಂದರೆ ಆಗಿದ್ರೆ, ಏನೇ ಹೋಲ್ ಆ್ಯಂಡ್ ಸೋಲ್ ಆ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಜವಾಬ್ದಾರಿಯನ್ನು ಮಹಿಳಾ ಹಾಸ್ಟೆಲ್ ವಾರ್ಡನ್ಗಳು ನೋಡ್ತಾರೆ. ಅದು ಒಂದು ಹಾಸ್ಟೆಲ್ಗೆ ಒಬ್ಬರು ಅಂತ ಎಂದು ಇರ್ತಾರೆ. ಇದರ ಜೊತೆಗೆ 2 ಮಹಿಳಾ ಮೇಲ್ವಿಚಾರಕರು ಇರ್ತಾರೆ, ಇವರಿಗೂ ಸಹಿತ ಇವರು ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಊಟದಾಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಏನು ಅಂದರೆ ನಾಳೆಗೆ ಏನು ಬೇಕು ಅನ್ನೋದನ್ನು ಸಹಿತ ಪ್ರಿಪ್ರೇಷನ್ ಮಾಡೋಕ್ಕೆ ಒಟ್ಟಾರೆಯಾಗಿ ಸುಪ್ರಯೋಜನನ್ನು ಮಾಡೋದು ಈ 2 ಮೇಲ್ವಿಚಾರಕರು ಇರುತ್ತೆ. ಇದರ ಜೊತೆಗೆ 2 ಚೌಕಿದಾರರು ಇರ್ತಾರೆ, ಚೌಕಿದಾರ ಅಂದರೆ ಕಾವಲು ನೋಡುವಂಥದ್ದು. ಸೊ ಅದ್ರ ಜೊತೆಗೆ 2 ಅಡುಗೆಯವರು ಇರ್ತಾರೆ ಮತ್ತು 2 ಸ್ವಚ್ಛಗಾರ ಇರ್ತಾರೆ. ಇವ್ರನ್ನ ನಾವು ಡಿವೈಡ್ ಇಂಟು 3 ಶಿಫ್ಟ್ ಆಗಿ ಮಾಡಿ, ಸಹಜವಾಗಿ ನಾವು 2 ಶಿಫ್ಟ್ನಲ್ಲೇ ಕೊಡ್ತೀವಿ, ಬಟ್ ಸಮ್ ಟೈಮ್ ಶಿಫ್ಟ್ ವೈಸ್ ಚೇಂಜ್ ಆಗುವಾಗ ಆ ಟೈಮ್ನಲ್ಲಿ ಯಾರೋ ಇರಲಿಲ್ಲ ಅಂದರೆ ಅಲ್ಲಿ ಒಬ್ಬರನ್ನ ಇಬ್ಬರನ್ನ ನಾವು ಶಿಫ್ಟ್ ಮಾಡಿಕೊಂಡು ಒಟ್ಟಿನಲ್ಲಿ ಆ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಲ್ಲಿ ಮಹಿಳೆಯರಿಗೆ ಯಾವುದೋ ಸಮಸ್ಯೆ ಆಗಲಿರ್ತಾರೆ, ಮಾನವ ಸಂಪನ್ಮೂಲವನ್ನು ನಿರ್ವಹಣೆಯನ್ನು ಮಾಡುವಂಥದ್ದು ಅಲ್ಲಿ ನೋಡ್ಕೊಳ್ತಾ ಇದ್ದೀವಿ. ಒಟ್ಟು 1 ವಸತಿ ನಿಲಯದಲ್ಲಿ 9 ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾ ಇದ್ದಾರೆ.
0: ಸೆಕ್ಯೂರಿಟಿ ಬಗ್ಗೆ ಸ್ವಲ್ಪ ಮಾತನಾಡೋಣ, ಏಕೆಂದರೆ ಅದು ಬಹಳ ಮುಖ್ಯ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಮಹಿಳೆಯರು, ಅದರ ಬಗ್ಗೆ ತಿಳಿಸಿ.
1: ಸರ್, ಈಗ ಸೆಕ್ಯೂರಿಟಿ ಅಂತ ಬಂದಾಗ ಫಸ್ಟು ನಾವು ಪ್ರತಿಯೊಂದು ಉದ್ಯೋಗಸ್ಥ ಮಹಿಳೆಯರ ವಸತಿನಲ್ಲಿ CCTVಗಳನ್ನ ಕಡ್ಡಾಯವಾಗಿ ಇನ್ಸ್ಟಾಲ್ ಮಾಡಿದ್ದೀವಿ. ಇದರ ಜೊತೆಗೆ ಇತ್ತೀಚೆಗೆ ನಮ್ಮ ಇಲಾಖೆ ಉಪನಿರ್ದೇಶಕರಾದ ಶ್ರೀಯುತ ಚೇತನ್ ಕುಮಾರ್ ಅವರು ನಮಗೆ ಸ್ಟ್ರಿಕ್ಟ್ಲಿ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ ಏನಂದರೆ ಎಲ್ಲ IP ಕ್ಯಾಮ್ರಾಗಳು ಇರಬೇಕು. ಸೊ ಬರುವಂಥದ್ದು ಏನು ಕ್ಯಾಪ್ಚರ್ ಆಗುವಂಥದ್ದು ರೆಕಾರ್ಡಿಂಗ್ ಕ್ಲಿಯರ್ ಆಗಿರಲಿ ಅಂತ ಎಲ್ಲ ಕಡೆಯೂ ನಾವು ಚೆನ್ನಾಗಿರೋ ಕ್ಯಾಮ್ರಾನ ಹಾಕ್ಸ್ಕೊಂಡಿದ್ದೇವೆ ಸರ್. ಇದರ ಜೊತೆಗೆ ರಾತ್ರಿ ಪಾಳೆಯದಲ್ಲಿ ವಾರ್ಡನ್ ಇರೋದಿಲ್ಲ ಸರ್. ಸೊ ಆ ಟೈಮ್ನಲ್ಲಿ ವಾರ್ಡನ್ಗೂ ಸಹಿತ ಮೊಬೈಲ್ಗೆ ಆಕ್ಸೆಸ್ ಮಾಡಿದ್ದೀವಿ, ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳೋಕೆ ಸಹಿತ ವಾರ್ಡನ್ಗೂ ಸಹಿತ ಮೊಬೈಲ್ ಆಕ್ಸೆಸ್ ಇರುತ್ತೆ. ಇದರ ಜೊತೆಗೆ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಒಂದು ಸಮಿತಿ ಇದೆ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯನ್ನು ನಾವು ಆಲ್ರೆಡಿ ರಚನೆ ಆಗಿರುವಂಥದ್ದು. ಈ ಜಿಲ್ಲಾ ಮಟ್ಟದ ಒಂದು ಸಮಿತಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಅಧ್ಯಕ್ಷರಾಗಿರ್ತಾರೆ, ಮಾನ್ಯ ಎಸ್ ಪಿ ಸಾಹೇಬರು, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನ ಜೆ ಡಿ ಅವರು, ಪಂಚಾಯತ್ ರಾಜ್ ಇಲಾಖೆಯ ಪಿ ಡಿ ಸರು, ಹೀಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಸಹಿತ ಈ ಒಂದು ಕಮಿಟಿಗೆ ಸದಸ್ಯರಾಗಿರ್ತಾರೆ. ಹಾಗೂ ಉಪನಿರ್ದೇಶಕರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ಈ ಒಂದು ಕಮಿಟಿಗೆ ಸದಸ್ಯ ಕಾರ್ಯದರ್ಶಿಗಳಾಗಿರ್ತಾರೆ. ಪ್ರತಿ 3 ತಿಂಗಳಿಗೆ ಒಂದ್ಸಲ ಈ ಒಂದು ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದ ಕುರಿತಾಗಿ ನಾವು ಅಲ್ಲಿ ಪರಿಶೀಲನೆ ಮಾಡಿ ವರದಿಯನ್ನು ಕೊಡೋದಾಗಿರುತ್ತದೆ. ಮುಖ್ಯವಾಗಿ ಈ ಕಮಿಟಿಯಲ್ಲಿ ಇನ್ನೂ 4 ಸದಸ್ಯರನ್ನ ನಾವು ಇರ್ತಾರೆ. ಅದರಲ್ಲಿ 2 ಎನ್ ಜಿ ಒದಿಂದ, ಯಾರು ಈ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಿರುವಂತಹ ಒಳ್ಳೆ ಎನ್ ಜಿ ಒದ ಇರ್ತಾರೆ, ಅವ್ರನ್ನ ಗುರುತಿಸಿ 2 ಅವಕಾಶ ಮಾಡಿರ್ತೀವಿ. ಮತ್ತು ಇನ್ನಿಬ್ರು ಆ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯದಲ್ಲಿ ಕೆಲಸ ಮಾಡುವಂತಹ 2 ಮಹಿಳೆಯರನ್ನು ಸಹಿತ ಆ ಕಮಿಟಿಯಲ್ಲಿ ಇರುವಂತದ್ದು. ಅವರಿಂದ ಏನಾದರೂ ತಾವು ಹೇಳಿದಂಗೆ ಸಂರಕ್ಷಣೆ ಬಗ್ಗೆ ಆಗಿರಲಿ, ಅಥವಾ ಅವ್ರಿಗೆ ಏನಾದರೂ ಊಟದ್ದು ಅಥವಾ ಬೇರೆ ಏನಾದರೂ ಮೂಲಭೂತ ಸೌಕರ್ಯಗಳದ್ದು ಬದಲಾವಣೆಗಳ ಬೇಕಾದರೂ ಸಹಿತ ಅವರು ಆ ಕಮಿಟಿಯಲ್ಲಿ ಸೂಚನೆ ಕೊಡ್ತಾರೆ.
0: ಈಗ ಪರಿಶೀಲನೆ ಬಗ್ಗೆ ತಾವು ತಿಳಿಸಿದ್ರಿ, ಅಂತ ಸಂದರ್ಭದಲ್ಲಿ ಕಟ್ಟಡದ ಬಗ್ಗೆ ಸ್ವಲ್ಪ ತಿಳಿಸಬಹುದಾ
1: ಸರ್? ನಮಗೆ ಕಟ್ಟಡದ ಬಗ್ಗೆ ಕ್ಲಿಯರ್ ಆಗಿ ಗೈಡೆನ್ಸ್ ಅನ್ನ ಕೊಟ್ಟಿರುವಂತದ್ದು. ಇಲ್ಲಿ ಯಾವುದೇ ವರ್ಕಿಂಗ್ ವುಮೆನ್ ಹಾಸ್ಟೆಲ್ ಇದ್ರೂ ಸಹ ಅಲ್ಲಿ ಒಂದು ಲಿವಿಂಗ್ ರೂಮ್ ಇರಬೇಕು, ಡಾರ್ಮೆಟ್ರಿ ಇರಬೇಕು, ಡೈನಿಂಗ್ ಹಾಲ್ ಇರಬೇಕು, ಅಡಿಗೆ ಮನೆ ಇರಬೇಕು, ದೆನ್ ಆಹಾರ ಸಂಗ್ರಹಣೆ ಮಾಡೋಕ್ಕೆ ಫುಡ್ ಸ್ಟೋರೇಜ್ ಉಗ್ರಾಣ ಇರಬೇಕು, ದೆನ್ ಟಾಯ್ಲೆಟ್ ರೂಮು ಮತ್ತು ಬಾತ್ರೂಮ್ಸ್ಗಳು. ಇದ್ರ ಜೊತೆಗೆ ಮುಖ್ಯವಾಗಿ ನಾವು ಅವ್ರಿಗೆ ಕಾಟ್ ವ್ಯವಸ್ಥೆನ ಮಾಡಬೇಕು. ಬೇಕಾಗುವಂಥ ಪಿಲ್ಲೋ ಆಗಿರ್ಬೋದು, ಬೆಡ್ಡು, ಬೆಡ್ ಶೀಟು, ಬ್ಲ್ಯಾಂಕೆಟು ಎಲ್ಲವನ್ನು ಸಹಿತ ವರ್ಕಿಂಗ್ ವುಮೆನ್ ಹಾಸ್ಟೆಲ್ನಿಂದ ಕೊಡುವಂಥದ್ದು. ಇತ್ತೀಚೆಗೆ ನಮ್ಮಲ್ಲಿ ಏನಾಗ್ತಾ ಇದೆ ಅಂದರೆ ಬಂಕರ್ಸ್ಗಳನ್ನ ಮಾಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈ ಒಂದು ರೂಮ್ನಲ್ಲಿ 4 ಕಾಟ್ ಹಾಕಿ ಇಡೀ ರೂಮನ್ನು ಕ್ಲೋಸ್ ಮಾಡೋಕ್ಕಿಂತನೂ 2 ಬಂಕರ್ಸ್ ಹಾಕಿದರೆ 1/2 ಸ್ಪೇಸ್ ಅವ್ರಿಗೆ ಉಳಿಯುತ್ತೆ. ಸೊ ಅವರು ಸ್ಟಡಿ ಮಾಡೋಕ್ಕೆ ಅಥವಾ ಅವ್ರ ಫರ್ದರ್ ಏನೋ ಆಕ್ಟಿವಿಟೀಸ್ಗೆ ಅನುಕೂಲ ಆಗಲಿ ಅಂತ ಬಂಕರ್ ಸಿಸ್ಟಮನ್ನು ಈಗ ಈ ರೀಸೆಂಟ್ಲಿ ಮೀಟಿಂಗ್ನಲ್ಲಿ ನಮ್ಮ ಡಿ ಡಿ ಎಸ್ ಸರ್ ಅವರು ಡಿಸಿಷನ್ ತೊಗೊಂಡಿದ್ದಾರೆ, ಅದನ್ನು ವ್ಯವಸ್ಥೆನ ಮಾಡ್ತಾ ಇದ್ದೀವಿ. ಈಗ ಇನ್ನು ಪ್ರಶ್ನೆ ಬರೋದು ಏನಂದರೆ ಸರ್, ಇಷ್ಟೆಲ್ಲ ನೀವು ಮಾಹಿತಿ ಹೇಳ್ತಾ ಇದ್ದೀರಾ, ಒಬ್ಬ ಮಹಿಳೆ ಬಂದಾಗ ಯಾರಿಗೆ ಕರೆ ಮಾಡಬೇಕು, ಹೇಗೆ ಅಲಾಟ್ಮೆಂಟ್ ಮಾಡ್ಕೋಬೇಕು, ಎಲ್ಲಿದ್ದಾವೆ ಬೆಳಗಾವಿದಲ್ಲಿ ಇವೆಲ್ಲ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಅಂತ ಪ್ರಶ್ನೆ ಬರುತ್ತೆ. ಸರ್, ಬೆಳಗಾವಿದಲ್ಲಿ ಒಟ್ಟು 3 ಉದ್ಯೋಗಸ್ಥ ಮಹಿಳೆ ವಸತಿ ನಿಲಯಗಳಿದ್ದಾವೆ. ಒಂದೇದ್ದು ಉದ್ಯಮ ಭಾಗದಲ್ಲಿ ಇರುವಂಥದ್ದು, ಉದ್ಯಮ ಭಾಗದಲ್ಲಿ ಇರುವಂತಹ ಇಂಡಸ್ಟ್ರಿ ಏರಿಯಾದಲ್ಲಿ ಏನು ಮಹಿಳೆ ಇರ್ತಾರೆ ಅವರೆಲ್ಲರೂ ಸಹಿತ ಅಲ್ಲೇ ಅವಕಾಶ ತಗೊಳ್ಬೇಕು. ಅಲ್ಲಿ ತಗೊಳಕ್ಕೆ ಅವಕಾಶ ಇದೆ, ಅಲ್ಲಿ ಒಟ್ಟು 50 ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಹಾಗೆ ಇತ್ತೀಚೆಗೆ ನಮಗೆ ಬಾಕ್ಸೈಟ್ ರೋಡ್ನಲ್ಲಿ ಒಂದು ವರ್ಕಿಂಗ್ ವುಮೆನ್ ಹಾಸ್ಟೆಲ್ನ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಜೊತೆಗೆ ಅಜಯ್ ನಗರದಲ್ಲಿ ಈಗ ತಮ್ಮದೇನು ಸಂಸ್ಥೆ ಇದೆಲ್ಲ ಇದರ ಹಿಂದ್ಗಡೆ ಭಾಗದಲ್ಲೇ ಬರುವಂಥದ್ದು. ಇಲ್ಲಿ ಒಂದು ಒಟ್ಟು 3 ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗಳು ಕೆಲಸ ಮಾಡ್ತಾ ಇದ್ದಾವೆ. ಇನ್ನು ಯಾರಾದರೂ ಆಸಕ್ತರು ನಮಗೆ ಹೇಗೆ ನೆಟ್ವರ್ಕ್ ಇಲ್ಲ ಏನು ಮಾಡಬೇಕಂದ್ರೆ ನಮ್ಮ ಡಿ ಡಿ ಆಫೀಸ್ದು ಕಾಂಟ್ಯಾಕ್ಟ್ ನಂಬರ್ ಇದೆ, ನೇರವಾಗಿಯೇ ಮಾಡಬಹುದು ಕಾಲನ್ನು. ಇಲ್ಲಾಂದರೆ ನಮ್ಮಲ್ಲಿ ಸೂಪರ್ವೈಸರ್ಸ್ಗಳು ಬರ್ತಾರೆ, ಅಂಗನವಾಡಿಯಲ್ಲಿ ಸೂಪರ್ವೈಸರ್ಸು, ಅಂಗನವಾಡಿ ವರ್ಕರ್ ಬರ್ತಾರೆ, ಅವ್ರನ್ನೂ ಸಹಿತ ಕೇಳಿದ್ರೆ ಅವರು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಮಾನ್ಯ ಜಿಲ್ಲಾಧಿಕಾರಿ ಕಾರ್ಯಾಲಯ ಆಗಿರ್ಬೋದು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸರ್ ಅವರ ಕಾರ್ಯಾಲಯ ಆಗಿರ್ಬೋದು, ನಮ್ಮ ಇಲಾಖೆ ಕಾರ್ಯಾಲಯ, ಸಮಾಜ ಕಲ್ಯಾಣ, ಸೊ ಏನು ಇಂಪಾರ್ಟೆಂಟ್ ಡಿಪಾರ್ಟ್ಮೆಂಟ್ಸ್ಗಳಿದ್ದಾವೆ ಅಲ್ಲೆಲ್ಲ ಕಡೆಗೆ ನಾವು ಪೋಸ್ಟರ್ಸ್ಗಳನ್ನ ಆಲ್ರೆಡಿ ಈಗ ಹಾಕಿರ್ತೀವಿ. ಸೊ ಅಲ್ಲಿನೂ ಸಹಿತ ಅವರು ಕಾಂಟ್ಯಾಕ್ಟ್ಸ್ ತೊಗೋಬೋದು. ಇತ್ತೀಚೆಗೆ ನಾವೇನು ಮಾಡಿದೀವಿ ಅಂದರೆ ಒಂದು ನಂಬರ್ ಸಹಿತ ನಾವು 3 ವರ್ಕಿಂಗ್ ವುಮೆನ್ ಹಾಸ್ಟೆಲ್ ವಾರ್ಡನ್ ನಂಬರು ಮತ್ತು ನಮ್ಮ ಆಫೀಸ್ ನಂಬರ್ನು ಸಹಿತ ಅವರಿಗೆ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಆಸಕ್ತರು ಬೇಕಾದರೆ 08317235 ಈ ನಂಬರ್ಗಾದರೂ ಕರೆ ಮಾಡ್ಬೋದು, ಅಥವಾ ನೇರವಾಗಿಯೇ ಸಿ ಡಿ ಪಿ ಓ ಆಫೀಸ್ನಲ್ಲಿನೇ ಅಲ್ಲಿನೂ ಸಹಿತ ಎಲ್ಲಾದರೂ ಹೋಗ್ಬೋದು ಸರ್. ನಮ್ಗೆ ಹೇಗಿದೆ ಅಂದರೆ ಸಿ ಡಿ ಪಿ ಆಫೀಸ್ನಲ್ಲಿ ಹೋದರೂ ಸಹಿತ ಕಾಂಟ್ಯಾಕ್ಟ್ ಸಿಗುತ್ತೆ, ಡೈರೆಕ್ಟ್ ವರ್ಕಿಂಗ್ ವುಮೆನ್ ಹಾಸ್ಟೆಲ್ಗೆ ಹೋದರೂ ಸಿಗುತ್ತೆ, ಇಲ್ಲಾಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಬಂದರೂ ಸಿಗುತ್ತೆ. ಇವು ಯಾವೂ ಇಲ್ಲ ಅಂದರೆ ಕೆಲವು ಡಿಪಾರ್ಟ್ಮೆಂಟ್ಗಳಲ್ಲಿ ಮುಖ್ಯವಾಗಿ ನಾವು ಏನು ಮಾಡಿದ್ದೀವಿ, ನಮ್ಮ ಕಾಂಟ್ಯಾಕ್ಟ್ ನಂಬರ್ಗಳನ್ನ ಡಿಸ್ಪ್ಲೇ ಮಾಡಿದ್ದೀವಿ. ಇದು ಯಾವುದೂ ಸಿಗಲಿಲ್ಲ, ಏನೂ ಸಿಗಲಿಲ್ಲ. ಅಂತಿಮವಾಗಿ 181 ಮಹಿಳಾ ಸಹಾಯವಾಣಿ ಅಂತ ಇದೆ. ಸೊ ಆ ಮಹಿಳಾ ಸಹಾಯವಾಣಿಗೆ ಏನಾದರೂ ಕಾಲ್ ಮಾಡಿದ್ರೆ, ನಮ್ಮ ಬೆಳಗಾವಿದಲ್ಲಿ ಒಂದಿದೆ, ಚಿಕ್ಕೋಡಿಯಲ್ಲಿ ಒಂದಿದೆ, 2 ಮಹಿಳಾ ಸಹಾಯವಾಣಿ ಕೆಲಸ ಮಾಡ್ತಾ ಇದ್ದಾವೆ. ಆ ಸಹಾಯವಾಣಿ ಮೂಲಕನಾದರೂ ಇವರು ವಸತಿ ವ್ಯವಸ್ಥೆನ ಪಡ್ಕೊಳ್ಬಹುದು.
0: ಉತ್ತಮ ಸರ್. ಕಾರ್ಯಕ್ರಮದಲ್ಲಿ ಈ ಒಂದು ವಿಷಯ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ಕೊಟ್ರಿ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಯೋಜನೆ ಕುರಿತು ವಿವರವಾದ ಮಾಹಿತಿ ಕೊಟ್ಟ ಕಾರ್ಯಕ್ರಮದ ಅತಿಥಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಳಗಾವಿಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಾದ ಅಣ್ಣಪ್ಪ ಹೆಗಡೆ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬಂದಿದ್ದೇವೆ ಸರ್. ಅಂತಹ ಸಂದರ್ಭದಲ್ಲಿ ನಮ್ಮ ಕೇಳುವರಿಗೆ ಕೊನೆಯದಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
1: ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಉದ್ಯೋಗಸ್ಥ ಮಹಿಳೆಯರ ವಸತಿ ನಿಲಯ ಒಂದು ಪ್ರಮುಖವಾಗಿರುವಂಥ ಯೋಜನೆ. ಮಹಿಳೆಯ ಸುರಕ್ಷತೆ ಮತ್ತು ಅವರಿಗೆ ಯೋಗ್ಯವಾಗಿರುವಂಥ ವಸತಿ ಕೊಡುವುದು ಇಲಾಖೆಯ ಮುಖ್ಯ ಆಶಯ. ಜಿಲ್ಲೆಯಲ್ಲಿ ಅಂಥ ಮಹಿಳೆಯರೇನಾದರೂ ಇದ್ದರೆ ನಮ್ಮ ಇಲಾಖೆಯಲ್ಲಿ ಈ ನಿಲಯಗಳದ್ದು ಅವರು ಸೌಲಭ್ಯವನ್ನು ಪಡ್ಕೊಂಡು ಅವರು 3 ವರ್ಷ ತನ್ನನ್ನು ತಮ್ಮ ಕರ್ತವ್ಯದಲ್ಲಿ ಸುರಕ್ಷತೆಯಿಂದ ನಿರ್ವಹಿಸಬಹುದು ಅಂತ ನಾನು ಹೇಳಕ್ ಇಷ್ಟ.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ನಮಸ್ಕಾರ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 ಅಕ್ಟೋಬರ್ 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿಪಡಿಸಿ ಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸೆಸ್ ಸ್ಟ್ರಾಟಜಿ.
2: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್ ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ. ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹಿ ವಿಸಿಟ್ ಕರೇ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC, ಬೆಳಗಾವಿ. ಫೋನ್ ನಂಬರ್ 0831255530 and 247377, ಎಕ್ಸ್ಟೆನ್ಷನ್ 1530.

0: ಶ್ರವಣದಾನ ನಿಮ್ಮ ಮಗುವಿನ ಬಾಳಲ್ಲಿ ಹೊಸ ಬೆಳಕು. ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ ಹುಟ್ಟಿನಿಂದಲೇ ಕೇಳದ ಮಕ್ಕಳಿಗಾಗಿ ಒಂದು ಅದ್ಭುತ ಅವಕಾಶವನ್ನು ತಂದಿದೆ. ಉಚಿತ ಕಾಕ್ಲಿಯರ್ ಇಂಪ್ಲಾಂಟ್ ಶಸ್ತ್ರಚಿಕಿತ್ಸೆ ಯೋಜನೆ ಉತ್ತರ ಕರ್ನಾಟಕದಲ್ಲಿ ಈ ಯೋಜನೆಯಡಿ ಮಾನ್ಯತೆ ಪಡೆದ ಮೊದಲ ಖಾಸಗಿ ಆಸ್ಪತ್ರೆ. ಈಗಾಗಲೇ 35 ಹೆಚ್ಚು ಮಕ್ಕಳು ಇದರ ಪ್ರಯೋಜನ ಪಡೆದಿದ್ದಾರೆ. ಕೇಳುವ ಶಕ್ತಿ ಕೊರತೆ ನಿಮ್ಮ ಮಗುವಿನ ಭವಿಷ್ಯಕ್ಕೆ ಅಡ್ಡಿಯಾಗದಿರಲಿ. ನಮ್ಮ ತಜ್ಞ ವೈದ್ಯರ ತಂಡ ನಿಮ್ಮ ಮಗುವು ಕೇಳುವಂತೆ, ಮಾತನಾಡುವಂತೆ ಮತ್ತು ಬೆಳೆಯುವಂತೆ ಮಾಡಲು ಸದಾ ಸಿದ್ಧ. ಅರ್ಹತೆಗಳು: ಮಗುವಿನ ವಯಸ್ಸು 3 ವರ್ಷಕ್ಕಿಂತ ಕಡಿಮೆ ಇರಬೇಕು, ತೀವ್ರವಾದ ಶ್ರವಣ ದೋಷ ಇರಬೇಕು, ಶ್ರವಣ ಸಾಧನಗಳಿಂದ ಯಾವುದೇ ಪ್ರಯೋಜನವಾಗದಿದ್ದಾಗ ಶಸ್ತ್ರಚಿಕಿತ್ಸೆಗೆ ಮಗು ದೈಹಿಕವಾಗಿ ಸದೃಢವಾಗಿರಬೇಕು. ಲಾಭಗಳು: ಮಗುವಿಗೆ ಕೇಳುವ ಶಕ್ತಿ ಮರಳಿ ಸಿಗುತ್ತದೆ, ಮಾತು ಮತ್ತು ಭಾಷೆಯ ಬೆಳವಣಿಗೆ ಸುಲಭವಾಗುತ್ತದೆ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮಗು ಮುನ್ನಡೆಯಲು ಸಹಕಾರಿ, ಮಗುವಿನ ಭವಿಷ್ಯಕ್ಕೆ ಹೊಸ ದಾರಿ ತೆರೆಯುತ್ತದೆ. ಈ ಸುವರ್ಣ ಅವಕಾಶದ ಸದುಪಯೋಗ ಪಡೆದುಕೊಳ್ಳಿ. ಉಚಿತ ತಪಾಸಣೆಗಾಗಿ ಹಿಂದೆ ನೋಂದಾಯಿಸಿ KLE ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಬೆಳಗಾವಿ. ENT OPD ಸಂಖ್ಯೆ 16.
1: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬಸವನ್ ಕುರ್ಚಿ ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಇಂದೇ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: केली संस्थेचे नूतन हॉर्टिकल्चर विज्ञान महाविद्यालय मत्तिकोप बेळगावी बीएससी ऑनर्स हॉर्टिकल्चर 4 वर्षाचा पदवी अभ्यासक्रम 2026 आणि 27 शैक्षणिक वर्षासाठी प्रवेश प्रक्रिया सुरू झालेली आहे. 10+2 PCMB पात्रता असलेल्या विद्यार्थ्यांसाठी प्रवेशाची संधी, KCET मार्गदर्शक तत्वे तसेच फलोत्तर

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: कभी कभी माँ बनने का सफर होता है थोड़ा लंबा, बट यू आर नॉट अलोन. खेली फर्टिलिटी सेंटर इज विथ यू विथ साइंस, सोल एंड सेंसिटिविटी. जिंदगी को दो नई शुरुआत खेली IVF के साथ. खेली फर्टिलिटी सेंटर, OPD नंबर 97, शरावती सेकेंड फ्लोर, खेलीज डॉक्टर प्रभाकर पोरे हॉस्पिटल एंड MRC बेलगावी. फोन नंबर 0831-255-1530 एंड 247-3777, एक्सटेंशन 1530.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ KLE ವೇಣುಧ್ವನಿ. ಇದು 90.4 FM, ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಕಾರ್ಯಕ್ರಮವಿದು ಕೃಷಿ ಮಿತ್ರ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ KLE ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ KLE ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಿದ್ದಾರೆ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ ಮೇಡಮ್.
0: ಮೇಡಮ್, ಇದು KLE ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ ಯಾವಾಗಿನಿಂದ ಆರಂಭ ಆಯಿತು?
1: ನಮ್ಮ KLE ಸಂಸ್ಥೆಯು ವೈದ್ಯಕೀಯ, ಕಾನೂನು, ಆಡಳಿತ ಮುಂತಾದ ಕ್ಷೇತ್ರಗಳಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಹೊಂದಿದ್ದು, ಕೃಷಿ ಕ್ಷೇತ್ರದಲ್ಲಿ ಕೂಡ ಒಂದು ಸಂಸ್ಥೆಯನ್ನು ಸ್ಥಾಪಿಸಿ ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣವನ್ನು ನೀಡಿ ಕೃಷಿಯಲ್ಲಿನ ಹೊಸ ಹೊಸ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸುವ ಉದ್ದೇಶದಿಂದ KLE ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಸರ್ ಅವರು 1999 KLE ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯನ್ನು ಪ್ರಾರಂಭಿಸಿದರು.
0: ಅಂದರೆ 1999

0: ರೈತರಿಗಾಗಿ ಅವರ ಏಳಿಗೆಗಾಗಿ ಸ್ಥಾಪನೆಯಾದಂತಹ ಸಂಸ್ಥೆಯೇ ಇದು ಅಂತ ಹೇಳ್ತೀರಾ? ಹಾಗಿದ್ರೆ ಮೇಡಮ್, ಇದರ ಮುಖ್ಯ ಉದ್ದೇಶ ಏನು? ಯಾವ ಉದ್ದೇಶಕ್ಕಾಗಿ ಇದನ್ನ ಸ್ಥಾಪನೆ ಮಾಡಲಾಯಿತು?
1: ಇದರ ಉದ್ದೇಶ ಏನಂದ್ರೆ, ರೈತರ ಮಕ್ಕಳಿಗೆ ಕೃಷಿ ಶಿಕ್ಷಣ ಅಂದ್ರೆ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಪ್ರಾರಂಭಿಸಿ 2 ವರ್ಷದ ಕೃಷಿ ಶಿಕ್ಷಣವನ್ನು ನೀಡುತ್ತಾ ನಮ್ಮಲ್ಲಿ ಕೃಷಿಯಲ್ಲಿ ಹೊಸ ಹೊಸ ಸಂಶೋಧನೆಗಳು, ತಂತ್ರಜ್ಞಾನಗಳು ಏನಿರುತ್ತೆ ಅದನ್ನೆಲ್ಲ ರೈತರಿಗೆ ಪರಿಚಯಿಸಬೇಕು, ಅವರು ಅದನ್ನು ಅಳವಡಿಸ್ಕೋಬೇಕು ಅನ್ನೋ ಮುಖ್ಯ ಉದ್ದೇಶದಿಂದ ಅವರ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋ ಸಲುವಾಗಿ ಈ ಕೃಷಿ ಶಿಕ್ಷಣವನ್ನು ನಮ್ಮ ಸಂಸ್ಥೆಯ ಮುಖಾಂತರ ಪ್ರಾರಂಭ ಮಾಡಿದ್ದಾರೆ ಮೇಡಮ್.
0: ಅಂದ್ರೆ 2 ವರ್ಷದ ಡಿಪ್ಲೊಮಾ ಕೋರ್ಸ್ ಇದು. ಹಾಗಿದ್ರೆ SLC ಪಾಸ್ ಆದ ಎಲ್ಲ ಮಕ್ಕಳು ಇದಕ್ಕೆ ಜಾಯ್ನ್ ಆಗಬಹುದು?
1: 10ನೇ ತರಗತಿ ಪಾಸ್ ಆದ ವಿದ್ಯಾರ್ಥಿಗಳು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ಕೋರ್ಸ್ ಅನ್ನ ಮಾಡಬೇಕಾಗತ್ತೆ ಮ್ಯಾಮ್.
0: ಇವಾಗ ನೀವು ಹೇಳ್ತಾ ಇದ್ದೀರಾ ಈ ಡಿಪ್ಲೊಮಾ 2 ವರ್ಷದ ಕೋರ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ, ಹಾಗಿದ್ರೆ ಇದು ಎಲ್ಲಿ ಬರುತ್ತೆ?
1: ಇದು ಡಿಪ್ಲೊಮಾ ಅಗ್ರಿಕಲ್ಚರ್ ಅನ್ನೋ 2 ವರ್ಷದ ತರಗತಿಗಳು KLE ಕೃಷಿ ವಿಜ್ಞಾನ ಕೇಂದ್ರ ಮತ್ತಿಕೊಪ್ಪ ನೇಸರ್ಗಿ ಹತ್ರ ಇದೆ, ಅಲ್ಲಿ ತರಗತಿಗಳು ನಡೆಯುತ್ತೆ ಮ್ಯಾಮ್. 2 ವರ್ಷದ ತರಗತಿ. ಇದರ ನರ್ಸರಿ ಅಂದ್ರೆ ಕೈತೋಟ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಬೆಳಗಾಂ ಇಲ್ಲಿದೆ ಮ್ಯಾಮ್ ನರ್ಸರಿ. ನಮ್ಮಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಅದು ಅಲ್ಲಿ ಕ್ಲಾಸಸ್ ಮಾಡಿ ಪ್ರಾಕ್ಟಿಕಲ್ಸಿಗೆ ಅಂತ ನಮ್ಮಲ್ಲಿ ಬರ್ತಾರೆ. ಇಲ್ಲಿ ಕೆಲವೊಂದಷ್ಟು ದಿನ ಪ್ರಾಕ್ಟಿಕಲ್ಸ್ ಅದು ಮಾಡೋದು, ಮತ್ತೆ 4 ತರ ಚಟುವಟಿಕೆಗಳು ನಮ್ಮ ನರ್ಸರಿಲಿ ನಡೆಯುತ್ತೆ.
0: ಅಂದ್ರೆ ಈ ಸಂಸ್ಥೆದೇ ಆದಂತಹ ಒಂದು ನರ್ಸರಿ ಇದೆ ಅಂತ ಹೇಳಿದ್ರಿ, ಹಾಗಿದ್ರೆ ಆ ನರ್ಸರಿಯ ಕಾರ್ಯ ಚಟುವಟಿಕೆಗಳು ಏನೇನಿದೆ?
1: ಹಾ, ನಮ್ಮಲ್ಲಿ 4 ಪ್ರಮುಖ ಚಟುವಟಿಕೆಗಳನ್ನ ಕೈಗೊಳ್ತೇವೆ ಮ್ಯಾಮ್ ನಮ್ಮ ನರ್ಸರಿಯಲ್ಲಿ. ಮೊದಲನೇದಾಗಿ ಎರೆಹುಳು ಗೊಬ್ಬರ ತಯಾರಿಕೆ ಮಾಡ್ತೀವಿ. ಅಂದ್ರೆ ಎರೆಹುಳನ ಬಳಸಿ ಗೊಬ್ಬರ ತಯಾರಿಸೋದೇ ಎರೆಹುಳು ಗೊಬ್ಬರ ತಯಾರಿಕೆ ಮೇಡಮ್. ಅದರಲ್ಲಿ 3 ವಿಧಾನಗಳಿರುತ್ತೆ. ಮೊದಲನೇದು ಎರೆಹುಳು ಗೊಬ್ಬರ ತಯಾರಿಕೆ, ಎರಡನೇದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಸ್ಕೊಡೋದು, ಮೂರನೇದು ಸಾವಯವ ತರಕಾರಿ ಬೆಳೆಗಳನ್ನು ಬೆಳೆಯೋದು, ನಾಲ್ಕನೇದು ಸಸ್ಯಗಳ ಮಾರಾಟ.
0: ಇವಾಗ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ನಾವು ಹೇಳ್ತೀವಿ ಅಂತ ಹೇಳಿದ್ರಿ, ಹಾಗಿದ್ರೆ ಎರೆಹುಳು ಗೊಬ್ಬರ ತಯಾರಿಕೆಯ ಬಗ್ಗೆ ಹೇಳ್ಕೊಡಿ.
1: ಎರೆಹುಳು ಗೊಬ್ಬರ ತಯಾರಿಕೆ 3 ವಿಧಾನಗಳಲ್ಲಿ ಮಾಡ್ಬೋದಾಗುತ್ತೆ ಮ್ಯಾಮ್. ಮೊದಲನೇದು ಪಂಜರಗಳನ್ನು ಬಳಸಿ ಕೇಜ್ ಮೆಥಡ್ ಅಂತಾರೆ, ಅದರಲ್ಲಿ ಮಾಡ್ಬೋದು. ಇನ್ನೊಂದು ಹೊಂಡಗಳನ್ನು ಮಾಡಿ ಅದನ್ನ ಪಿಟ್ ಮೆಥಡ್ ಅಂತಾರೆ, ಅದರಲ್ಲಿ ಕೂಡ ತಯಾರು ಮಾಡ್ಕೋಬಹುದು. ಇನ್ನೊಂದು ರಾಶಿ ಹಾಕಿ ಮರದ ಕೆಳಗೆ ಅದನ್ನ ಹೀಪ್ ಮೆಥಡ್ ಅಂತಾರೆ. ಈ 3 ವಿಧಾನಗಳಲ್ಲಿ ನಾವು ಮಾಡ್ಕೋಬಹುದಾಗುತ್ತೆ ಮ್ಯಾಮ್.
0: ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನ ಯಾವ ವಿಧಾನದಲ್ಲಿ ತಯಾರು ಮಾಡ್ತಾರೆ?
1: ಈ ವಿಧಾನ ಹೇಗಂದ್ರೆ ಮೇಡಮ್, ಇದು ಎಲ್ಲಾ ಒಣ ಸಾವಯವ ತ್ಯಾಜ್ಯಗಳನ್ನ ಮೊದಲು ನಾವು ಸಂಗ್ರಹಿಸ್ಕೋಬೇಕಾಗತ್ತೆ. ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇರೋದ್ರಿಂದ ಅಲ್ಲಿ ಕಾಲೇಜಿನ ಎಲ್ಲಾ ಎಲೆ ತಪ್ಪಲಾಯ್ತು, ಒಣಗಿದ್ದ ಕಸಗಳು ಎಲ್ಲಾದು ಕಾಲೇಜಿಂದ ಹಾಸ್ಟೆಲಿಂದ ಎಲ್ಲ ತಂದು ನಮ್ಮಲ್ಲಿ ಹಾಕ್ತಾರೆ. ಅದನ್ನ ನಾವೆಲ್ಲ ಸಂಗ್ರಹಿಸಿಟ್ಕೊಳ್ತೀವಿ ಮೇಡಮ್ ಒಂದ್ ಕಡೆ. ಅದನ್ನ ನಾವು ತ್ಯಾಜ್ಯ, ಆ ಒಣ ತ್ಯಾಜ್ಯ ಏನಿದೆ ಅದನ್ನ ಕೇಜ್ ಮೆಥಡ್ ಅಲ್ಲಿ ಒಂದ್ ಲೇಯರ್ ಒಣ ತ್ಯಾಜ್ಯ, ಇನ್ನೊಂದ್ ಲೇಯರ್ ಸಗಣಿ, ಹಂಗೆ ಲೇಯರ್ ಬೈ ಲೇಯರ್ ಆ ಪಂಜರ ತುಂಬೋವರೆಗೂ ಫಿಲ್ ಮಾಡ್ಕೋತೀವಿ. ಆಮೇಲೆ ಅದನ್ನ ಒಂದು 30 ದಿನಗಳ ಕಾಲ ಅದನ್ನ ಸ್ವಲ್ಪ ಕೊಳೆಯಕ್ ಬಿಡ್ಬೇಕಾಗತ್ತೆ. ನೀರ್ ಡೈಲಿ ಅದನ್ನ ಪ್ರತಿನಿತ್ಯ ನೀರ್ ಸಿಂಪಡಿಸಿ ಕೊಳತ್ ಮೇಲೆ ಅದಕ್ಕೆ ಎರೆಹುಳನ್ನು ಬಿಡ್ತೀವಿ ನಾವು. ಎರೆಹುಳು ಯಾವ್ದು ನಮ್ಮಲ್ಲಿ ಬಳಸ್ತೀವಂದ್ರೆ ಕೆಂಪು ಎರೆಹುಳು ಅಂದ್ರೆ ರೆಡ್ ಅರ್ಥ್ವಾಮ್ಸ್, ಅದರ ಸೈಂಟಿಫಿಕ್ ನೇಮು ಎಸಿನಿಯಾ ಫಿಟ್ಟಿಡಾ ಅಂತ. ಈ ಜಾತಿಯ ಎರೆಹುಳುವನ್ನು ನಾವು ಎರೆಹುಳು ಗೊಬ್ಬರ ತಯಾರಿಕೆಯಲ್ಲಿ ನಮ್ಮಲ್ಲಿ ಬಳಸ್ತಾ ಇದ್ದೀವಿ ಮೇಡಮ್. ಅದನ್ನ ಲೇಯರ್ ಬೈ ಲೇಯರ್ ಕೇಜ್ ವರೆಗೂ ತುಂಬಿದ ಮೇಲೆ ಎರೆಹುಳು ಬಿಟ್ಟು ಅದ್ರ ಮೇಲೆ ತೆಂಗಿನ ಗರಿಯಿಂದನೋ ಅಥವಾ ಮರದ ಕೊಂಬೆಗಳಿಂದನೋ ಮುಚ್ಚಬೇಕಾಗತ್ತೆ. ಅಂದ್ರೆ ಎರೆಹುಳುಗೆ ಇದು ಶತ್ರುಗಳು ಅಂದ್ರೆ ಕಾಗೆ ಆಯ್ತು, ಹದ್ದು, ಇಲಿ ಇದೆಲ್ಲ ಬಂದು ಎರೆಹುಳನ್ನು ತಿಂತವೆ. ಹಂಗಾಗಿ ನಾವು ಮೇಲೆ ಅದಕ್ಕೆ ಪ್ರೊಟೆಕ್ಷನ್ ಕೊಟ್ಟು ಅದೆಲ್ಲ ಮುಚ್ಚಿ ಅದನ್ನ ದಿನ ಪ್ರತಿನಿತ್ಯ ಅದನ್ನ ನೀರನ್ನು ಸಿಂಪಡಿಸ್ತೀವಿ. ಅಂದ್ರೆ ಪ್ರತಿನಿತ್ಯ ತೇವಾಂಶ ಕಾಯ್ದಿಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ಬಹಳ ಹೀಟ್ ಆಯ್ತಂದ್ರೆ ಎರೆಹುಳು ಸಾಯೋ ಚಾನ್ಸಸ್ ಇರ್ತವೆ. ಹಂಗಾಗಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ 3 ತಿಂಗಳಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಆಗುತ್ತೆ ಮ್ಯಾಮ್.
0: ಮತ್ತೆ ಇನ್ನೊಂದು ವಿಧಾನ ಅಂದ್ರಲ್ಲ, ಅದೇ ಯಾವ ವಿಧಾನ?
1: ಇನ್ನೊಂದು ಹೊಂಡಗಳನ್ನು ಮಾಡಿ ಪಿಟ್ ಮೆಥಡ್ ಅಂತಾರೆ, ಅಂದ್ರೆ ಒಂದು ತಗ್ಗು ತೋಡಿ ಅಥವಾ ಪಿಟ್ ಬ್ಲಾಕ್ಸ್ಗಳಲ್ಲಿ ಪಿಟ್ ತರದ್ದು ಮಾಡಿ ಚೌಕಾಗಿ ಅದ್ರಲ್ಲಿ ಕೂಡ ತ್ಯಾಜ್ಯ, ಒಂದು ಲೇಯರ್ ತ್ಯಾಜ್ಯ. ಸೇಮ್ ಪ್ರೊಸೀಜರ್ ಅಂತೂ ವಿಧಾನ ಸೇಮ್ ಇರುತ್ತೆ ಮ್ಯಾಮ್ ಎಲ್ಲಾ ಕಡೆ. ಅಂದ್ರೆ ಮಾಡೋ ಜಾಗಗಳು ಅಂದ್ರೆ ಒಂದ್ ಕೇಜ್ ಮೆಥಡ್ ಪಂಜರದಲ್ಲಿ, ಇನ್ನೊಂದು ಈ ತರ ಹೊಂಡ ಮಾಡಿ ಮಾಡ್ಬೋದು. ಇನ್ನೊಂದ್ ಕಡೆ ನಮ್ ಕೇಜು ಇಲ್ಲ ಅಥವಾ ಹೊಂಡ ಇಲ್ಲ ಅಂದ್ರೆ ಹಳ್ಳಿಗಳ ಕಡೆ ಮರದ ಕೆಳಗೆ ನೆರಳು, ಮರದ ನೆರಳು ಎಲ್ಲಿ ಇರುತ್ತೆ ಅದ್ರ ಕೆಳಗೆ ಒಣ ತ್ಯಾಜ್ಯ ಆಯ್ತು, ಸಗಣಿ ಆಯ್ತು, ರೈತರು ಅದ್ರ ರಾಶಿ ಹಾಕಿ ಮಾಡ್ಕೋತಾರೆ.
0: ಇದು ಸುಲಭ ವಿಧಾನ,
1: ಸುಲಭ ವಿಧಾನ ರೈತರಿಗೆ ಹೊಲಗಳಲ್ಲಿ ಮಾಡ್ಕೊಳ್ಳುವಂತದ. ನಮ್ಮಲ್ಲಿ ಪಂಜರ ಇಲ್ಲ, ಪಿಟ್ ಇಲ್ಲ ಅನ್ನೋರು ಮರದ ನೆರಳು ಎಲ್ಲಿರುತ್ತೆ ಅದ್ರ ಕೆಳಗೆ ಇದನ್ನ ರಾಶಿ ಹಾಕಿ, ಗೊಬ್ಬರ ಆಯ್ತು, ಒಣ ತ್ಯಾಜ್ಯ ಎಲ್ಲ ರಾಶಿ ಹಾಕಿ ಮಾಡ್ಕೊಳ್ಳೋದು ಹೀಪ್ ಮೆಥಡ್ ಅಥವಾ ರಾಶಿ ಹಾಕಿ ಮಾಡೋ ವಿಧಾನ ಅದು ಮ್ಯಾಮ್.
0: ಅಂದ್ರೆ ಇದನ್ನ 3 ತಿಂಗಳಲ್ಲಿ ರೆಡಿ ಮಾಡಬಹುದು.
1: 3 ತಿಂಗಳಲ್ಲಿ ಪ್ರತಿನಿತ್ಯ ನೀರು ಸಿಂಪಡಣೆ ಮಾಡಿ ಅದರ ತೇವಾಂಶ ಕಾಪಾಡಿಕೊಂಡು ಎರೆಹುಳನ್ನ ಬಿಟ್ಟು ತಯಾರಿಸೋ ವಿಧಾನನೇ ಎರೆಹುಳು ಗೊಬ್ಬರ ತಯಾರಿಕೆ. ಅದನ್ನ ನಾವು 3 ತಿಂಗಳಲ್ಲಿ ಅದು ರೆಡಿ ಆಗಿದ ತಕ್ಷಣ ಅದನ್ನ ನಾವು ಜರಡಿ ಹಿಡಿತೀವಿ ಮೇಡಮ್, ಸಾಣಿಸ್ತೀವಿ. ಜರಡಿ ಹಿಡಿದು ಅದು ಫೈನ್ ಪೌಡರ್ ಬರುತ್ತಲ್ಲ ಅದೇ ಎರೆಹುಳು ಗೊಬ್ಬರ ಅಂತ.

0: ನಾವು ಮಾರಾಟ ಮಾಡ್ತೀವಿ. ಮತ್ತೆ ಅದರಿಂದ ಬೇರ್ಪಟ್ಟ ದೊಡ್ಡ ದೊಡ್ಡ ಅಂದ್ರೆ ತ್ಯಾಜ್ಯ ಅದೇನ್ ಕಂಪೋಸ್ ಆಗದೆ ಇರೋದು ತ್ಯಾಜ್ಯ ಆಯ್ತು ಎರೆಹುಳು, ಮತ್ತೆ ನಾವು ಇನ್ನೊಂದು ನೆಕ್ಸ್ಟ್ ಟ್ರಿಪ್ ತಯಾರಣೆ ಮಾಡಕ್ಕೆ ನಾವು ಬಳಸ್ಕೋತೀವಿ.
1: ಅದನ್ನ ಬಳಸ್ತೀವಿ, ಅದನ್ನೇನು ವೇಸ್ಟ್ ಮಾಡಲ್ಲ,
0: ವೇಸ್ಟ್ ಆಗಲ್ಲ. ಅದನ್ನ ಜರಡಿ ಹಿಡಿದು ಎರೆಹುಳು ಗೊಬ್ಬರನ ನಾವು ನಮ್ಮಲ್ಲಿ ನರ್ಸರಿಲಿ 15 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ. ಮತ್ತೆ ಎರೆಹುಳು ಕೂಡ ಮಾರಾಟ ಮಾಡ್ತೀವಿ, ಅದು 400 ರೂಪಾಯಿ ಕೆಜಿ. ಅಂದ್ರೆ ಈಗಿನ ಇದ್ರಲ್ಲಿ ಕಿಚನ್ ಗಾರ್ಡನಿಂಗ್, ಟೆರೆಸ್ ಗಾರ್ಡನಿಂಗ್ ಅಂತ ಸಾಕಷ್ಟು ಸಿಟಿ ಜನ ಈ ತರ ಹೊಸ ಹೊಸ ಇದನ್ನ ಅಡಾಪ್ಟ್ ಮಾಡ್ಕೋತಾ ಇದಾರೆ, ಆಸಕ್ತಿ ತೋರಿಸ್ತಾ ಇದಾರೆ ಸಿಟಿ ಜನಗಳು. ಮಾಡಿ ಮೇಲೆ ಟೆರೆಸ್ ಗಾರ್ಡನಿಂಗ್ ಅಂತ ಮಾಡ್ತಾರೆ, ಅಥವಾ ಮನೆ ಹಿಂದೆ ಅಥವಾ ಮುಂದೆ ಕೈ ತೋಟ ಅಂತ ಮಾಡ್ಕೋತಾರೆ. ಅದಕ್ಕೆಲ್ಲ ಅವ್ರ ಗೊಬ್ಬರ, ಪ್ರತಿನಿತ್ಯ ಗೊಬ್ಬರ ಬೇಕಾಗತ್ತೆ. ಹಂಗಾಗಿ ನಮ್ಮಲ್ಲೇ ನಾವು ವೇಸ್ಟ್ ಬಹಳಷ್ಟು ಇರುತ್ತೆ. ಈಗ ಈರುಳ್ಳಿ ಸಿಪ್ಪೆ ಆಯ್ತು, ಏನೇ ಒಂದು ಮನೆಯಲ್ಲಿ ತರಕಾರಿ ಬಿಡಿಸಿದ್ದು ಅದರದೆಲ್ಲ ಹಾಕಿ ಗೊಬ್ಬರ ತಯಾರಣೆ ಮಾಡ್ಕೋಬೇಕು ನಮ್ಮಲ್ಲೇ ನಾವು ಅನ್ನೋರು ನಮ್ಮಲ್ಲಿ ಬಂದು ಎರೆಹುಳು ಗೊಬ್ಬರ
1: ತಗೊಂಡೋಗ್ಬೋದು.
0: ಅದು 400 ರೂಪಾಯಿ ಕೆಜಿ ಹಂಗ್ ಮಾರಾಟ ಮಾಡ್ತೀವಿ. ಅಂದ್ರೆ ಹೊಸಬ್ರಿಗೆ, ಹೊಸದಾಗಿ ಶುರು ಮಾಡೋರ್ಗೆ ಎರೆಹುಳು ಸಿಗತ್ತೆ, ಅಥವಾ ಇಲ್ಲ ನಮಗ್ ಗೊಬ್ಬರನೇ ಬೇಕಂದ್ರೆ 15 ರೂಪಾಯಿ ಕೆಜಿ ಹಂಗ್ ಗೊಬ್ಬರ ಕೂಡ ಮಾರಾಟ ಮಾಡ್ತೀವಿ.
1: ಇವಾಗ ನಮ್ಗೆ ಗೊಬ್ಬರ ಬೇಕು ಇಲ್ಲಾಂದ್ರೆ ಎರೆಹುಳು ಬೇಕು ಅಂದ್ರೆ ಯಾರನ್ನ ಸಂಪರ್ಕ ಮಾಡ್ಬೇಕು ಮತ್ತೆ ಎಲ್ಲಿ ಸಂಪರ್ಕ ಮಾಡ್ಬೇಕಾಗತ್ತೆ?
0: ಅಂದ್ರೆ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ ಅಲ್ಲಿ ನಮ್ಮ ಕೃಷಿ ಸಂಶೋಧನಾ ಮತ್ತು ತರಬೇತಿ ಸಂಸ್ಥೆ ಕೈ ತೋಟ ನರ್ಸರಿ ಅಂತಿದೆ ಮೇಡಮ್. ಅಲ್ಲಿಗೆ ಬಂದ್ರೆ ರೆಡಿ ಇರುತ್ತೆ ಮೇಡಮ್.
1: ಹಾ ಹಾ,
0: ಯಾವತ್ತು ಎನಿ ಟೈಮ್ ಬಂದ್ರು, ಅಥವಾ ನಮಗೆ ಬಹಳಷ್ಟು ಕ್ವಿಂಟಾಲ್ ಗಟ್ಟಲೆ ಹತ್ರ ಬೇಕಂದ್ರೆ ಮುಂಚೆನೆ ತಿಳಿಸಿದ್ರೆ ನಾವು ಪ್ಯಾಕಿಂಗ್ ಮಾಡಕ್ ಅನುಕೂಲ ಆಗುತ್ತೆ. ನಮ್ಗೆ ಇಷ್ಟು ಬೇಕು ಅಂತ ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಬಂದ್ರೆ ನಾವು ಪ್ಯಾಕಿಂಗ್ ರೆಡಿ ಇಟ್ಟಿರ್ತೀವಿ. ಎರೆಹುಳು ನಾವು ಒಂದೊಂದೇ ತೆಗೆಸ್ಬೇಕಾದ್ರೂ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಆಗ ಸ್ವಲ್ಪ ಮುಂಚೆನೆ ತಿಳಿಸ್ಬಂದ್ರೆ ನಾವು ಎರೆಹುಳು ತೆಗೆದು ಸೆಪರೇಟ್ ಮಾಡಿಕೊಡ್ತೀವಿ.
1: ಸ್ನೇಹಿತರೆ, ನಿಮಗೆ ಎರೆಹುಳು ಗೊಬ್ಬರ ಅಥವಾ ಎರೆಹುಳು ಬೇಕು ಅಂದ್ರೆ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ನಲ್ಲಿ ಹೋಗಿ ಅಲ್ಲಿ ನರ್ಸರಿಯಲ್ಲಿ ವಿಚಾರಣೆ ಮಾಡಿದ್ರೆ ನಿಮಗೆ ಎರೆಹುಳು ಗೊಬ್ಬರ ಮತ್ತೆ ಎರೆಹುಳು ಸಿಗುತ್ತೆ. ಹಾಗಿದ್ರೆ ಈ ಎರೆಹುಳು ಗೊಬ್ಬರವನ್ನ ಯಾವ ರೀತಿ ಉಪಯೋಗ ಮಾಡಬಹುದು, ಯಾವ ರೀತಿ ಉಪಯೋಗ ಆಗುತ್ತೆ ಅಂತ ಹೇಳ್ತೀರಾ?
0: ಇದು ಎರೆಹುಳು ಗೊಬ್ಬರ ಏನಾಗುತ್ತೆ ಮ್ಯಾಮ್, ಮಣ್ಣಲ್ಲಿ ನಾವು ಹಾಕೋದ್ರಿಂದ ಅಥವಾ ಗಿಡಗಳಿಗೆ ಪೋಷಣೆ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಂದ್ರೆ ಸಾಯಿಲ್ ಫರ್ಟಿಲಿಟಿ ಅಂತೀವಿ, ಇದು ಹೆಚ್ಚಿಸುತ್ತೆ. ಮತ್ತೆ ರಾಸಾಯನಿಕ ರಸಗೊಬ್ಬರಗಳ ಬಳಕೆ ಅಂದ್ರೆ ಯೂರಿಯಾ, DAP, SSP, ಕೆಮಿಕಲ್ ಫರ್ಟಿಲೈಸರ್ಸ್ ಅಂತೀವಿ, ಈ ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ತಗ್ಗಿಸ್ಬೋದಾಗತ್ತೆ ನಾವು. ಅಂದ್ರೆ ಇದರ ಸಬ್ಸ್ಟಿಟ್ಯೂಟ್ ಆಗಿ ಅದನ್ನ ಬಳಸ್ಬೋದಾಗತ್ತೆ. ಮತ್ತೆ ಈ ಗೊಬ್ಬರದಲ್ಲಿ ಪೋಷಕಾಂಶಗಳು ಏನೇನಿರುತ್ತೆ ಅನ್ನೋದಾದ್ರೆ 1.6% ಸಾರಜನಕ, 0.7% ರಂಜಕ, 0.8% ಪೊಟ್ಯಾಶ್, ಮತ್ತೆ ಮೈನರ್ ನ್ಯೂಟ್ರಿಯಂಟ್ಸ್ಗಳಾದ ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಐರನ್, ಮ್ಯಾಂಗನೀಸ್, ಜಿಂಕ್, ಇದೆಲ್ಲ ಪೋಷಕಾಂಶಗಳನ್ನು ಗಿಡಗಳಿಗೆ ಅಥವಾ ಸಸಿಗಳಿಗೆ ಒದಗಿಸುತ್ತೆ ಮ್ಯಾಮ್. ಮಣ್ಣಿನ ಫಲವತ್ತತೆ ಹೆಚ್ಚಿಸೋದು ಕೂಡ ಒಂದು, ಮತ್ತು ರಾಸಾಯನಿಕ ರಸಗೊಬ್ಬರಗಳ ಬಳಕೆಯನ್ನು ಕೂಡ ತಗ್ಗಿಸ್ಬೋದು. ಅಂದರೆ ಈಗೆಲ್ಲ ಭಾಳಷ್ಟು ರಾಸಾಯನಿಕ ಗೊಬ್ಬರಗಳು ಬಳಸೋದ್ರಿಂದ ನಮ್ಮಲ್ಲಿ ಏನು ಸಾಯಿಲ್ ನ್ಯೂಟ್ರಿಯಂಟ್ ಸ್ಟೇಟಸ್ ಕಳ್ಕೊತಾ ಇದೆ ಮ್ಯಾಮ್, ಹೆಚ್ಚಿಂದ ಹೆಚ್ಚಿಗೆ ಬಳಸಿ ಬಳಸಿ. ಹಂಗಾಗಿ ಹೆಚ್ಚಿಗೆ ನಾವು ಆರ್ಗ್ಯಾನಿಕ್ ಕಡೆ ಗಮನ ಕೊಟ್ಟರೆ ಅಂದರೆ ನಮ್ಮ ಮಣ್ಣನ್ನು ಕೂಡ ನಾವು ಕಾಪಾಡ್ಕೋಬಹುದು ಅನ್ನೋದು ಮುಖ್ಯ ಉದ್ದೇಶ.
1: ಅಂದರೆ ನಾವೀಗ ಈ ಎರೆಹುಳು ಗೊಬ್ಬರವನ್ನು ಬಳಸೋದ್ರಿಂದಾಗಿ ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು
0: ಕಡಿಮೆ ಮಾಡಬಹುದಾಗುತ್ತೆ.
1: ಹಾಗಿದ್ರೆ ನೀವು ಮಾತಾಡುವಾಗ ಹೇಳಿದ್ರಿ ನಮ್ಮ ಚಟುವಟಿಕೆಗಳಲ್ಲಿ ಮುಖ್ಯ ಉದ್ದೇಶಗಳಲ್ಲಿ ಒಂದು ರೈತರಿಗೆ ತರಕಾರಿ ಸಸಿಗಳನ್ನು ಬೆಳೆಯೋದಕ್ಕೆ ಸಹಾಯ ಮಾಡ್ತೀವಿ ಅಂತ, ಅದ್ರ ಬಗ್ಗೆ ತಿಳಿಸ್ಕೊಡಿ.
0: ನಮ್ಮಲ್ಲಿ ರೈತರು ತರಕಾರಿ ಬೀಜಗಳಾದ ಬದನೆಕಾಯಿ, ಮೆಣಸಿನಕಾಯಿ, ಟೊಮ್ಯಾಟೊ, ಕ್ಯಾಬೇಜು, ಕಾಲಿಫ್ಲವರು, ಕ್ಯಾಪ್ಸಿಕಮ್ಮು ಮುಂತಾದ ತರಕಾರಿ ಬೀಜಗಳನ್ನು ತಂದು ಕೊಡ್ತಾರೆ ಮೇಡಮ್ ಪ್ಯಾಕೆಟ್. ಅದನ್ನು ನಾವು ಪೋರ್ಟ್ರೇಸ್ ಅಂತೀವಿ. ಪೋರ್ಟ್ರೇಸ್ಗಳಲ್ಲಿ ಕೊಕ್ಕೋಪಿಟ್ಟನ್ನು ತುಂಬಿ ಬೀಜಗಳನ್ನು ಹಾಕಿ ಒಂದೊಂದು ಪೌಡ್ರಿನಲ್ಲಿ ಒಂದೊಂದು ಬೀಜಗಳನ್ನು ಹಾಕಿ ಕತ್ತಳು ಕೋಣೆಗಳಲ್ಲಿ ಇಡ್ತೀವಿ ನಾವು ಅದನ್ನು. 6-8 ದಿನಗಳ ಕಾಲ ಅದನ್ನು ಮೊಳಕೆ ಹೊಡೆಯೋವರೆಗೂ ಕತ್ತಲೆ ಕೋಣೆಯಲ್ಲಿ ಇಡ್ತೀವಿ. ಅದು ಮೊಳಕೆ ಒಡೆದಾದ್ಮೇಲೆ ಗ್ರೀನ್ ಹೌಸ್ಗೆ ಶಿಫ್ಟ್ ಮಾಡ್ತೀವಿ ಅದನ್ನು. ಪ್ರತಿನಿತ್ಯ ಅದಕ್ಕೆ ನೀರು, ಪೌಷ್ಟಿಕಾಂಶದ ಸ್ಪ್ರೇಯನ್ನು ಸ್ಪ್ರೇ ಮಾಡಿ 30-35 ದಿನಗಳಲ್ಲಿ ಸಸಿಗಳನ್ನು ತಯಾರಿಸಿ ರೈತರಿಗೆ ಕೊಡ್ತೀವಿ. ರೈತರು ಅದನ್ನು ಹೊಲದಲ್ಲಿ ನಾಟಿ ಮಾಡ್ಕೋಬೋದು. ಎಲ್ಲ ಮೇಲೆ ಹೇಳಿದ ತರಕಾರಿ ಬೀಜಗಳೆಲ್ಲದೂ ಸಸಿ ತಯಾರಿಸ್ಕೊಡೋದ್ರಿಂದ ಅವ್ರ ರೈತರು ತಮ್ಮ ಹೊಲಗಳಲ್ಲಿ ನಾಟಿ ಮಾಡ್ಕೊತಾರೆ. ಅವ್ರು ಪ್ರತಿ ಟ್ರೇಗೆ 50 ರೂಪಾಯಿ ಚಾರ್ಜ್ ಮಾಡ್ತೀವಿ ನಾವಲ್ಲಿ. ನಮ್ಮಲ್ಲಿ
1: ಅಂದ್ರೆ ಇಲ್ಲಿ ಬೀಜಗಳನ್ನ ರೈತರೇ ತಂದು ಕೊಡ್ಬೇಕು, ಯಾವ ತರಕಾರಿ ಬೆಳಿಬೇಕು ಅಂತಾರೆ ಆ ಬೀಜ ನಿಮ್ಗೆ ತಂದು ಕೊಟ್ರೆ ನೀವು
0: ಸಸಿಗಳನ್ನ ತಯಾರು ಮಾಡಿ ಕೊಡ್ತೀವಿ ಮೇಡಮ್. ಅದು ಪೋಟ್ರೇಗಳಲ್ಲಿ ಒಂದು ಟ್ರೇಗೆ 50 ರೂಪಾಯಿ ಹಾಗೆ ನಾವು ಚಾರ್ಜ್ ತಗೋತೀವಿ.
1: ಒಂದು ಟ್ರೇಯಲ್ಲಿ ಎಷ್ಟು ಸಸಿ ಇರುತ್ತೆ?
0: 98 ಸಸಿ ಬರುತ್ತೆ ಮೇಡಮ್.
1: 98 ಸಸಿ ಬರುತ್ತೆ. ಹಾಗಿದ್ರೆ ಈ ಸಸಿಗಳನ್ನ ನಾವು ಈ ಪೋಟ್ರಿಗಳಲ್ಲೇ ಯಾಕೆ ಬೆಳಿಬೇಕು ಅಂತ ಹೇಳ್ತೀರಾ? ಅದರಿಂದ ಏನಾದರೂ ಉಪಯೋಗ ಅನ್ನೋದಿದೆಯಾ?
0: ಹೌದು, ಈ ರೈತರುಗಳು ಬೇಕಾದ್ರೆ ಬೆಡ್ ಸಿಸ್ಟಮ್ ಮಾಡಿ ಅವ್ರ ಹೊಲದಲ್ಲಿ ಬೆಳ್ಕೋಬಹುದು, ಸಸಿ ತಯಾರು ಮಾಡ್ಕೋಬಹುದು. ಅದರಿಂದ ಏನಾಗುತ್ತೆ, ಅವ್ರಿಗೆ ರೋಗ ಕೀಟಬಾಧೆ ಆಲ್ರೆಡಿ ಅವರು ಫೀಲ್ಡ್ ಅಲ್ಲಿ ಹೊಲಗಳಲ್ಲಿ ಅಟ್ಯಾಕ್ ಆಗಿ ಅದು ಸ್ಟಾರ್ಟಿಂಗೇ ಇನ್ಫೆಕ್ಟೆಡ್ ಸೀಡ್ಲಿಂಗ್ಸ್ ಇತ್ತಂದ್ರೆ, ಸಸಿಗಳು ಇತ್ತಂದ್ರೆ ಅದು ಇಳುವರಿ ಚೆನ್ನಾಗಿ ಬರಲ್ಲ. ಹಂಗಾಗಿ ನಾವಿದನ್ ಪೋರ್ಟ್ರೇಸ್ ಅಲ್ಲಿ ನೀಟಾಗಿ ಅದನ್ನ
1: ಒಳ್ಳೆ
0: ಅತ್ಯಂತ ಸುರಕ್ಷಿತವಾಗಿ ಮಾಡೋದ್ರಿಂದ ವಿಧಾನದಿಂದ ಅದನ್ನ ನಾವು ರೋಗ ಮುಕ್ತ ಕೀಟ ಮುಕ್ತ ಸಸಿಗಳು ಆರೋಗ್ಯಕರ ಸಸಿಗಳನ್ನಾಗಿ ಮಾಡೋದ್ರಿಂದ

0: ಅದನ್ನ ಅದರಿಂದ ಒಳ್ಳೆ ಇಳುವರಿಯನ್ನ ರೈತರು ಪಡ್ಕೋಬಹುದಾಗಿರುತ್ತೆ ಮೇಡಮ್. ಹಂಗಾಗಿ ಇದರ ಮುಖ್ಯ ಉದ್ದೇಶ ಅಂದ್ರೆ ಸಸಿ ಚೆನ್ನಾಗಿತ್ತಂದ್ರೆ ಅದ್ರ ಕೊನೆ ಸ್ಟೇಜ್ ಇಳುವರಿ ಚೆನ್ನಾಗಿ ಸಿಗುತ್ತೆ,
1: ಚೆನ್ನಾಗಿ ಸಿಗುತ್ತೆ ಅನ್ನ
0: ಕೀಟದಿಂದ ರೋಗದಿಂದ ಮುಕ್ತಿ ಹೊಂದತ್ತಂದ್ರೆ ಸಸಿ ಅದ ಗೆದ್ಕೊಂಡು ಒಳ್ಳೆ ಇಳುವರಿ ಸಿಕ್ಕಿ ರೈತರು ಕೂಡ ಲಾಭದಾಯಕವನ್ನು ಪಡ್ಕೋಬಹುದಾಗುತ್ತೆ.
1: ಹಾಗಿದ್ರೆ ನಾವು ಈಗ ಇವಾಗ ನೀವು ಹೇಳಿದ್ರಿ ಈ ಸಾವಯವ ರೀತಿಯಲ್ಲಿ ತರಕಾರಿಗಳನ್ನ ಬೆಳಿಬಹುದು ಅಂತ, ಈ ಸಾವಯವ ತರಕಾರಿಗಳನ್ನ ಯಾವ ರೀತಿ ಬೆಳಿಬಹುದು ಅಂತ ಹೇಳ್ತೀರಾ?
0: ರಾಸಾಯನಿಕ ಗೊಬ್ಬರಗಳ ಬಳಕೆ ಮಾಡದೆ ಸಾವಯವ ಗೊಬ್ಬರಗಳನ್ನು ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗುತ್ತೆ. ಹಂಗಾಗಿ ನಾವು ಯೂರಿಯಾ ಆಯಿತು ಡಿ ಎ ಪಿ ಇದಾದಷ್ಟು ಅದೇನು ಸ್ಪ್ರೇ ಅಥವಾ ಏನು ಸಿಂಪಡಣೆ ಇಲ್ಲದೇ ನಮ್ಮಲ್ಲಿ ಎರೆಹುಳು ಗೊಬ್ಬರ ತಯಾರಿಕೆ ಘಟಕನೇ ಒಂದು ಬೇರೆ ಇದೆ ನಮ್ಮ ನರ್ಸರಿಲಿ. ಹಂಗಾಗಿ ನಮ್ಮಲ್ಲೇ ತಯಾರಿಸಿದ ಎರೆಹುಳು ಗೊಬ್ಬರನ ಬಳಸಿ ನಾವು ಅದು ಭೂಮಿಗೆಲ್ಲ ಹಾಕಿ ಅದು ಏನು ಭೂಮಿ ಪ್ರಿಪರೇಷನ್ ಮಾಡ್ತಿರ್ತೀವಿ ನಾವು ಸೀಸನ್ನಲ್ಲಿ, ಆವಾಗಲೇ ಅದನ್ನೆಲ್ಲ ಎರೆಹುಳು ಗೊಬ್ಬರ ಹಾಕಿ ಅದನ್ನ ಭೂಮಿ ತಯಾರು ಮಾಡ್ಕೊಂಡು ನಾವು ಸಾಲ್ ಬಿಟ್ಟು ಅದರಲ್ಲಿ ನಾವು ತರಕಾರಿ ಬೆಳೆಗಳಾದ ಮೂಲಂಗಿ, ಗಜ್ಜರಿ, ಕ್ಯಾಬೇಜು, ನವಿಲ್ಕೋಸು, ಮೆಣಸಿನಕಾಯಿ, ಟೊಮೆಟೊ, ಬದನೆಕಾಯಿ, ಅವರೆಕಾಯಿ, ಬೆಂಡೆಕಾಯಿ, ಬಟಾಣಿ, ಸ್ವೀಟ್ ಕಾರ್ನ್ ಈ ಥರ ಸಾಕಷ್ಟು ತೋಟಗಾರಿಕೆ ಬೆಳೆಗಳನ್ನು ನಾವು ನಮ್ಮ ನರ್ಸರಿಯಲ್ಲಿ ಬೆಳೀತಿದ್ದೀವಿ. ಇದೆಲ್ಲ ಸಾವಯವ ಮೇಡಮ್, ಆರ್ಗ್ಯಾನಿಕ್ ಅಂತ ಹೇಳ್ತೀವಿ.
1: ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದಿಲ್ಲ,
0: ಮಾಡದೇನೆ ನಮ್ಮಲ್ಲೇ ಆದ ಎರೆಹುಳು ಗೊಬ್ಬರ ಬಳಸಿ ತಯಾರಾದಂಥ ಗೊಬ್ಬರ ಬಳಸಿ ಬೆಳೆಯೋದೇ ಸಾವಯವ ತರಕಾರಿ ಬೆಳೆ ಆಗಿರುತ್ತೆ ಮ್ಯಾಮ್. ಇದಲ್ಲದೆ ನಾವು ಸೊಪ್ಪುಗಳಾದ ಪಾಲಕ್ಕು, ಮೆಂತ್ಯೆ, ಸಬ್ಸಿಗೆ ಇದು ಕೂಡ ನಮ್ಮಲ್ಲಿ ಬೆಳೆಸ್ತೀವಿ. ಇದು ಕೂಡ ಎರೆಹುಳು ಗೊಬ್ಬರ ವಿಧಾನದಿಂದನೇ ಮಾಡೋದು.
1: ಇವಾಗ ನೀವು ಹೇಳಿದ್ರಿ ನಿಮ್ಮ ನರ್ಸರಿಯಲ್ಲಿ ಈ ಹಲವಾರು ಬಗೆಯ ತರಕಾರಿಗಳನ್ನ ಬೆಳಿತೀವಿ ಅಂತ, ಹಾಗಿದ್ರೆ ಆ ತರಕಾರಿಗಳನ್ನ ಬೆಳೆದು ಆ ತರಕಾರಿಗಳನ್ನ ಏನ್ ಮಾಡ್ತೀರಾ?
0: ನಾವು ಯಾವುದೇ ಮಾರುಕಟ್ಟೆಗಾಗಲಿ ನಮ್ಮಲ್ಲಿ ಬೆಳೆದಿದ್ದ ತರಕಾರಿ ನಾವು ಕೊಡಲ್ಲ. ನಮ್ಮಲ್ಲಿ ಏನು ಬೆಳೆದಿರ್ತೀವಿ, ನಾವೊಂದು ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ ಕ್ಯಾಂಪಸ್ಸಲ್ಲೇ, ಅಲ್ಲಿ 150 ಮೆಂಬರ್ಸ್ ಆವರೆಗೂ ಗ್ರೂಪಲ್ಲಿದ್ದಾರೆ. ಅವರು ಎಲ್ಲ ಟೀಚಿಂಗ್ ಸ್ಟಾಫ್, ನಾನ್ ಟೀಚಿಂಗ್ ಸ್ಟಾಫ್, ನಮ್ಮ ಲಿಂಗರಾಜ್ ಕಾಲೇಜ್ ಆಯಿತು, RLS ಕಾಲೇಜ್ ಆಯಿತು, ಮತ್ತು ಅಲ್ಲಿ ಕ್ವಾರ್ಟರ್ಸಲ್ಲಿರೋ ಅವರು ಆಯಿತು, ಎಲ್ಲರೂ ಆ ಗ್ರೂಪಲ್ಲಿ ಮೆಂಬರ್ಸ್ ಆಗಿದ್ದಾರೆ. ನಾನೇನು ಅವತ್ತಿಂದ ಅವತ್ತು ನಾನೇನು ಕಟಾವು ಮಾಡಿರ್ತೀವಿ, ಹಾರ್ವೆಸ್ಟ್ ಮಾಡಿರ್ತೀವಿ, ಇಂತಿಂಥ ತರಕಾರಿ ನಮ್ಮಲ್ಲಿ ಇಂತಿಂಥ ಬೆಲೆಗೆ ಸಿಗುತ್ತೆ ಅಂತ ನಾವು ಮೆಸೇಜ್ ಹಾಕಿದ್ರೆ ಅವ್ರು ಯಾರ್ಯಾರಿಗೆ ಇಷ್ಟ ಇರುತ್ತೆ ಎಲ್ಲರೂ ಬಂದು ಅಲ್ಲಿಂದಲ್ಲೇ ತೊಗೊಂಡ್ಬಿಡ್ತಾರೆ. ಹಾಗಾಗಿ ನಾವು ಮಾರುಕಟ್ಟೆಗೆ ತೊಗೊಂಡೋಗೋ ಅವಶ್ಯಕತೆಯೇ ಬರಲ್ಲ. ಅಂದರೆ ಭಾಳ ಡಿಮ್ಯಾಂಡ್ ಇರುತ್ತೆ. ಹೆಚ್ಚಿಂದ ಹೆಚ್ಚಿಗೆ ಏನಕ್ಕೆ ಇಷ್ಟಪಡ್ತಾನೆ ಅಂದರೆ ನಾವು ಹಿಂಗೆ ಸಾವಯವ ವಿಧಾನದಿಂದ ಆರ್ಗ್ಯಾನಿಕ್ಲಿ ಬೆಳೆಸಿರ್ತೀವಿ, ಮತ್ತು ಫ್ರೆಶ್ ಅವ್ರು ಬಂದಾಗ ತಕ್ಷಣ ಫ್ರೆಶ್ ಆಗಿ ತೆಗೆದುಕೊಡ್ತೀವಿ ಮೇಡಮ್ ನಾವು. ಹಂಗಾಗಿ ನಮ್ಮಲ್ಲಿ ಹೆಚ್ಚಿಗೆ ಇಷ್ಟಪಡ್ತಾರೆ ನಮ್ಮ ಕ್ಯಾಂಪಸ್ಸಿನ ಸ್ಟಾಫ್ಸ್ ಆಯಿತು ಎಲ್ಲ ಮೆಂಬರ್ಸ್. ಫ್ರೆಶ್ ಆಗಿ ಸಿಗುತ್ತೆ, ಆರ್ಗ್ಯಾನಿಕ್ ಭಾಳ ಮತ್ತು ತುಂಬ ರುಚಿ ಆಗುತ್ತೆ ಅಂತ ಹೇಳ್ತಾರೆ ಸಾಕಷ್ಟು ಜನ ತೊಗೊಂಡು ಹೋದವರು. ಆರ್ಗ್ಯಾನಿಕಲ್ಲಿ ಮಾಡಿದ್ದು ತುಂಬ ಚೆನ್ನಾಗಿತ್ತು, ರುಚಿ ಟೇಸ್ಟ್ ಭಾಳ ಇತ್ತು ಅಂತಾರೆ. ಹಂಗಾಗಿ ಹೆಚ್ಚಿಂದ ಹೆಚ್ಚಿಗೆ ಇಷ್ಟಪಡ್ತಾರೆ ಮೇಡಮ್ ನಮ್ಮಲ್ಲಿ. ಹೊರಗೆಲ್ಲೂ ಮಾರಾಟ ಇಲ್ಲ ಮ್ಯಾಮ್, ನಮ್ಮ ಅಲ್ಲಿ ಬೆಳೆದಿದ್ದು ಅಲ್ಲೇ ಮಾರಾಟ ಆಗುತ್ತೆ.
1: ಅಂದರೆ ಇವಾಗ ನಾವು ರಾಸಾಯನಿಕ ಗೊಬ್ಬರ ಹಾಕಿ ಬೆಳೆಯೋದಕ್ಕೂ ಈ ಸಾವಯವ ಗೊಬ್ಬರವನ್ನು ಬಳಸಿ ಬೆಳೆಯೋದಕ್ಕೂ ತುಂಬ ವ್ಯತ್ಯಾಸ ಇದೆ ಅಂತ ಹೇಳ್ತಾ
0: ಇದೆ ಮೇಡಮ್. ಅಂದರೆ ಅದನ್ನು ನಮ್ಮಿಂದ ನಮ್ಗೆ ಏನು ಇಳುವರಿ ಸಿಗುತ್ತೆ ಅದರಲ್ಲಿ ನಾವು ಕಂಡುಕೋಬಹುದಾಗಿರುತ್ತೆ ಮೇಡಮ್. ರಾಸಾಯನಿಕ ಹಾಕಿ ಬೆಳೆದಿದ್ದು ಹೆಂಗಿದೆ, ಮತ್ತು ಸಾವಯವದಿಂದ ಬಂದಿದ್ದು ಬೆಳೆ ಹೆಂಗಿದೆ, ಇದು ರಾಸಾಯನಿಕ ಹಾಕಿ ಬೆಳೆದಿದ್ದು ನಾವು ನೋಡ್ಬೋದು. ಸೊಪ್ಪುಗಳಾಗಲಿ ತರಕಾರಿಗಳಾಗಲಿ 3-4 ದಿನ ಅದು ತೆಗೆದು 3-4 ದಿನದ ಅಷ್ಟರಲ್ಲಿ ಅದು ಬಾಡಿ ಅದರ ತಾಜ್ಯತೆಯನ್ನೇ ಕಳ್ಕೊಂಡ್ಬಿಡುತ್ತೆ ಅದು ತಾಜಾತನವನ್ನು. ಇದು ಸಾವಯವಿಂದ ಬೆಳೆದಿದ್ದು ನೋಡ್ಬೇಕು, ನಮ್ಮಲ್ಲಿ ತೊಗೊಂಡೋಗಿದ್ದು ಮೆಣಸಿಕಾಯಿಂದ ಹಿಡಿದು ಎಲ್ಲರೂ ಹೇಳ್ತಾರೆ ಮೆಣಸಿಕಾಯಿ ಸಹಿತ ಅದನ್ನ ಒಂದು ವಾರ ಇಟ್ಟರು ಅದರಲ್ಲಿ ಅದ್ರ ಮೇಲಿಂದ ಏನು ಶೈನ್ನೆಸ್ ಹಂಗೆ ಇದೆ ಮೇಡಮ್, ಅದೇನೂ ಆಗಿಲ್ಲ. ಮತ್ತು ಸೊಪ್ಪು ಆಯಿತು ಭಾಳ ದಿನ ಫ್ರೆಶ್ ಆಗಿ ಉಳಿಯತ್ತೆ ಅಂದ್ರೆ ಬೇಗ ಕೆಡಲ್ಲ. ಕೆಮಿಕಲ್ಸ್ ಬಳಸಿ ಮಾಡಿದಂದ್ರೆ ಬೇಗ ಅದರದ್ದು ಲೈಫ್ ಸ್ಪ್ಯಾನ್ ಬಹಳ ಕಡಿಮೆ ಇರುತ್ತೆ. ಇದರದ್ದು ಸಾವಯವ ಬೆಳೆದಿದ್ದು ಸ್ವಲ್ಪ ಒಂದು 4-5 ದಿನದವರೆಗೆ ಶೇಖರಣೆ ಮಾಡ್ಬೋದು ರೆಫ್ರಿಜರೇಟರ್ಗಳಲ್ಲಿ, ಮತ್ತೆ ತಾಜಾತನ ಆಯ್ತು ಅದ್ರ ರುಚಿ ಆಯ್ತು ಹೆಚ್ಚಿಗೆ ಇರುತ್ತೆ, ಅಲ್ಲಿ ನಾವು ಕಂಡಿಡ್ಕೋಬಹುದು ಮ್ಯಾಮ್.
1: ನಿಮ್ಮ 4ನೇ ಚಟುವಟಿಕೆ ಆದಂತಹ ಈ ಸಸಿಗಳ ಮಾರಾಟದ ಬಗ್ಗೆ ತಿಳಿಸ್ಕೊಡಿ.
0: ನಮ್ಮಲ್ಲಿ ಸಸ್ಯಗಳನ್ನು ಪಾಲಿಬ್ಯಾಗ್ಸ್ ಅಂತಾರೆ, ಪಾಲಿಬ್ಯಾಗ್ಸ್ಗಳಲ್ಲಿ ಮಾಡಿ ಮಾರ್ತೀವಿ. ನಾವೆಲ್ಲೇ ಆ ಸಸ್ಯಗಳನ್ನ ಹೊರಗಿನ ತರಿಸಲ್ಲ, ನಮ್ಮಲ್ಲೇ ತಯಾರಿಸೋ ವಿಧಾನಗಳಾದ ಕಟ್ಟಿಂಗ್ಸ್ ಆಯಿತು, ಗ್ರಾಫ್ಟಿಂಗು, ಏರ್ ಲೇಯರಿಂಗು ಇದೆಲ್ಲ ವಿಧಾನದಿಂದ ಮಾಡಿ ನಮ್ಮಲ್ಲಿ ಅಲಂಕಾರಿಕ ಸಸ್ಯಗಳಾದ ಕೆಲವೊಂದು ಹೇಳಬೇಕಾದ್ರೆ ಆ್ಯಂಥೂರಿಯಮ್ಮು, ರೋಸು, ಪಾಮ್ ಗಿಡಗಳು, ಲೋಟಸ್ಸು ಈ ಥರ ಸಾಕಷ್ಟು ಹೂವಿನ ಆಯಿತು ಹೂವಿನ ಗಿಡಗಳು ಅಲಂಕಾರಿಕ ಸಸ್ಯಗಳು ನಮ್ಮಲ್ಲಿ ಸಾಕಷ್ಟು ಸಸಿಗಳು ಪಾಲಿಬ್ಯಾಗ್ಸಲ್ಲಿ ದೊರೆಯುತ್ತೆ. ಇದು ಅಲಂಕಾರಿಕ ಸಸ್ಯಗಳಲ್ಲದೆ ಔಷಧೀಯ ಸಸ್ಯಗಳಾದ ಇನ್ಸುಲಿನ್ ಆಯಿತು, ಮಧುನಾಶಿನಿ, ಮುಂಗರ್ಬಳ್ಳಿ, ಇಸುಬ್ಗೋಳು, ಬ್ರಾಹ್ಮಿ, ಮಲ್ಟಿವಿಟಮಿನ್, ಅಮೃತ ಬಳ್ಳಿ, ಭೃಂಗರಾಜ, ಸರ್ಪಗಂಧ, ಅಶ್ವಗಂಧ, ದೊಡ್ಡಪತ್ರೆ, ಶಂಖಪುಷ್ಪಿ, ಬಸಳೆ ಇಂತಹ ಸಾಕಷ್ಟು ಔಷಧೀಯ ಸತ್ವಗಳಿರೋ ಸಸ್ಯಗಳು ಕೂಡ ನಮ್ಮಲ್ಲಿ ದೊರಕುತ್ತೆ ಮೇಡಮ್ ನರ್ಸರಿಲಿ. ಇದಲ್ಲದೆ ಹಣ್ಣಿನ ಸಸ್ಯಗಳು ಮಾವು, ಪಪ್ಪಾಯ, ಸಪೋಟ, ಪೇರು, ಬಾಳೆ, ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ ಈ ಥರ ಹಣ್ಣಿನ ಸಸಿಗಳು ಕೂಡ ಸಿಗುತ್ತೆ. ಮತ್ತು ಅರಣ್ಯ ಸಸ್ಯ

0: ಗಳಾದ ಟೀಕು, ಬಾದಾಮು, ಹಲಸು, ಅಶೋಕ ಇವು ಕೂಡ ನಮ್ಮಲ್ಲಿ ಸಿಗುತ್ತೆ ನರ್ಸರಿಲಿ. ಮತ್ತು ತೋಟದ ಬೆಳೆಗಳಾದ ಅಂದರೆ ಪ್ಲ್ಯಾಂಟೇಷನ್ ಕ್ರಾಪ್ಸು, ಕಾಫಿ, ತೆಂಗು, ಏಲಕ್ಕಿ, ರಬ್ಬರು, ಬಾಳೆ ಈ ಸಸ್ಯಗಳು ಕೂಡ ನಮ್ಮಲ್ಲಿ ಸಿಗುತ್ತೆ ಮೇಡಮ್.
1: ಅಂದರೆ ಇಂಥದ್ದು ಸಿಗಲ್ಲ ಅನ್ನೋದೇನು ಇಲ್ಲ,
0: ಎಲ್ಲ ತರ
1: ಯಾವ ಸಸ್ಯ ಬೇಕಾದರೂ ಆ ಸಸಿ ಸಿಗುತ್ತೆ.
0: ಸಿಗುತ್ತೆ, ಅಲಂಕಾರಿಕ ಆಯಿತು, ತೋಟದ ಆಯಿತು, ಔಷಧೀಯ ಗುಣಗಳಿರೋ ಸಸ್ಯ ಆಯಿತು, ಹಣ್ಣಿಂದು ಅರಣ್ಯ ಸಸಿಗಳು,
1: ಅರಣ್ಯ ಸಸಿಗಳು ಕೂಡ
0: ಸಿಗುತ್ತೆ ಮೇಡಮ್. ಬೇರೆ ನರ್ಸರಿಗಳಿಗಿಂತ ನಮ್ಮಲ್ಲಿ ಕಡಿಮೆ
1: ಬೆಲೆ
0: ಕಂಪೇರ್ ಮಾಡಿದ್ರೆ ಬೆಲೆ ಕೂಡ ನಮ್ಮಲ್ಲಿ ಕಡಿಮೆ ಇದೆ.
1: ಉತ್ತಮ ಗುಣಮಟ್ಟ
0: ಅಂದರೆ ನಮ್ಮಲ್ಲೇ ತಯಾರಿಸಿರ್ತೀವಿ, ಹಂಗಾಗಿ ನಾವು ಜಾಸ್ತಿ ಬೇರೆ ಕಡೆ ಹೊರಗಿಂದ ತರಿಸಿ ಅದನ್ನು ಪಾಲಿಬ್ಯಾಗಲ್ಲಿ ಹಾಕಿ ಇದು ಮಾಡಿರ್ತಾರೆ. ನಾವು ನಮ್ಮಲ್ಲೇ ಕಟ್ಟಿಂಗ್ಸ್ ಆಯಿತು, ಗ್ರಾಫ್ಟಿಂಗು, ಲೇಯರಿಂಗ್ ಈ ವಿಧಾನದಿಂದ ಮಾಡೋದ್ರಿಂದ ನಮ್ಮಲ್ಲಿ ಹೊರಗಡೆ ಏನಿದೆ ಅದ್ರ ಬೆಲೆ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ನಮ್ಮಲ್ಲಿ ಸಿಗುತ್ತೆ.
1: ಅತ್ಯಂತ ಕಾಳಜಿ ವಹಿಸಿ ರೆಡಿ ಮಾಡಿರ್ತೀವಿ. ಕಾರ್ಯಕ್ರಮದ ಕೊನೆಯಲ್ಲಿ ಈ ನಮ್ಮ ವೇಣುಧ್ವನಿಯ ಮುಖಾಂತರ ಯಾವ ಒಂದು ಮಾತನ್ನು ನೀವು ಹೇಳಲು ಇಷ್ಟಪಡ್ತೀರಾ?
0: ನಾ ಹೇಳೋದು ಏನಂದರೆ, ನಮ್ಮಲ್ಲಿ ಈಗ ಡಿಪ್ಲೊಮಾ ಅಗ್ರಿಕಲ್ಚರ್ ಕೋರ್ಸ್ ಇರೋದ್ರಿಂದ 10ನೇ ತರಗತಿ ಪಾಸ್ ಆದ ಎಲ್ಲ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಮಾಡ್ಕೋಬೋದು. 2 ವರ್ಷ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ಕೋರ್ಸ್ ಮತ್ತಿಕೊಪ್ಪ ಇಲ್ಲಿ ತರಗತಿಗಳು ಜರುಗುತ್ತೆ, ಅಲ್ಲಿ ಅಡ್ಮಿಷನ್ ಮಾಡ್ಕೋಬೋದು. ಮತ್ತು ನಮ್ಮ ನರ್ಸರಿ ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿ ಇರೋದ್ರಿಂದ ಅಲ್ಲಿ ಯಾರಿಗೆ ಎರೆಹುಳು ಗೊಬ್ಬರ ಬೇಕು, ಎರೆಹುಳು ಬೇಕಾಗಿತ್ತು, ಮತ್ತು ರೈತರು ಬೀಜ ತಂದುಕೊಟ್ಟಿದ್ದು ಸಸಿಗಳು ಬೇಕಾಗಿತ್ತು, ಮತ್ತು ಸಸ್ಯಗಳು ಬೇಕಾಗಿದೆ ಅಲಂಕಾರಿಕ ಔಷಧೀಯ, ಮತ್ತು ಸಾವಯವ ತರಕಾರಿಗಳು ಯಾರಿಗೆ ಬೇಕು ಇದೆಲ್ಲ ನಮ್ಮಲ್ಲಿ ದೊರಕುತ್ತೆ. ಹಾಗಾಗಿ ಇದನ್ನು ಲಿಂಗರಾಜ್ ಕಾಲೇಜ್ ಕ್ಯಾಂಪಸ್ಸಲ್ಲಿರೋ ಕೃಷಿ ತರಬೇತಿ ಸಂಶೋಧನಾ ಸಂಸ್ಥೆಯ ಎನ್ನು ಬಂದು ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ.
1: ಕೆಎಲ್ಇ ಕೃಷಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆಯ ಬಗ್ಗೆ, ಅದರ ಆರಂಭದ ಬಗ್ಗೆ, ಅದರ ಉದ್ದೇಶ ಹಾಗೂ ಅದರ ಕಾರ್ಯಚಟುವಟಿಕೆಗಳ ಬಗ್ಗೆ ತುಂಬಾ ವಿಸ್ತಾರವಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು.
0: ಧನ್ಯವಾದಗಳು ಮೇಡಮ್.

ಪ್ರಸಾರವಾಯಿತು ಕೃಷಿ ಮಿತ್ರ ಕಾರ್ಯಕ್ರಮ. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ಕೆಎಲ್ಇ ಲಿಂಗರಾಜ್ ಮಹಾವಿದ್ಯಾಲಯದ ಆವರಣದಲ್ಲಿರುವಂತಹ ಕೆಎಲ್ಇ ಸಂಸ್ಥೆಯ ಕೃಷಿ ತರಬೇತಿ ಮತ್ತು ಸಂಶೋಧನಾ ಮಹಾವಿದ್ಯಾಲಯದ ನರ್ಸರಿ ಇನ್ಚಾರ್ಜ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸುಷ್ಮಾ ಪಾಟೀಲ್ ಅವರು ಸಂಸ್ಥೆಯ ಉಗಮ, ಉದ್ದೇಶ ಹಾಗೆಯೇ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡರು.

ಇದುವರೆಗೆ ನೀವು ಕೇಳಿದ್ರಿ ವೇಣುಧ್ವನಿ 90.4 FM. ಇದು KLE ಕನಸು. ಇಲ್ಲಿಗೆ ಮುಕ್ತಾಯವಾಯಿತು ನಮ್ಮ ಪ್ರಸಾರ. ಮತ್ತೆ ನಾವು ನಿಮ್ಮನ್ನ ಭೇಟಿಯಾಗ್ತೇವೆ ನಾಳೆ ಬೆಳಿಗ್ಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಬೆಳಗಿನ 6 ಗಂಟೆಗೆ. ನಮಸ್ಕಾರ.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್.
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್.
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಜೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ವಾರ್ಡಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೆಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೆಚ್ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶೆ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.